107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saran. Ega app nalu kuda labhya.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾನು ಬಳಿ ಎಂದು ಹೇಳಿದ್ದಲ್ಲ, ರಾಮಕ್ ಶ್ರೀ ರಾಮಕೃಷ್ಣರ ಜೀವನದಲ್ಲಿ ನೋಡಿರ್ಬೇಕು. ಕಾಳಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಎಲ್ಲಿ ತಡ ಆಗ್ಬಿಡುತ್ತೋ ಅಂತ ಓಡ್ಕೊಂಬರ್ಬೇಕು. ಓಡ್ಕೊಂಬಂದು ಅಮ್ಮ ತಪ್ಪಾಯ್ತು ನಂದು, ತಡ ಆಯ್ತು ನಾನು ಬರೋದಕ್ಕೆ ನಿನಗೆ ಅಂತ ಹೇಳುವಂಥದ್ದು. ಅದು ಮೂರ್ತಿ ಅಂತ ಅನಿಸೋದೇ ಇಲ್ಲ, ಅದು ಜೀವಂತ ಭಾವ. ಅದು ಭಗವಂತ ಇದ್ದಾನೆ, ಲೇಟ್ ಆಯಿತು ಅಂತ ಕ್ಷಮೆ ಕೇಳೋ ಹಾಗೆ. ಒಂದೊಂದ್ಸಲ ದರ್ಶನ ಆಗದೆ ಹೋದರೆ ತನ್ನ ಉದ್ದ ಕೂದಲುಗಳನ್ನ ನೆಲ ಎಲ್ಲ ಸಾರಿಸ್ಬಿಟ್ಟು, ಅಮ್ಮ ಒಂದು ದಿವಸ ಹೋಯ್ತು ನಂದು, ದರ್ಶನ ಕೊಡಲಿಲ್ಲ ನೀನು ಅಂತ ಹೇಳಿ ಒದ್ದಾಡುವಂಥದ್ದು. ಇದನ್ನು ಭಕ್ತಿಯ ಉನ್ಮಾದ ಅದು. ಆ ಹಂತಕ್ಕೆ ಹೋದಾಗ ಬಸವೇಶ್ವರರು ಹೇಗೆ ಮಾಡ್ತಾರೆ ಅಂದರೆ, ಹೋಗ್ಬಿಟ್ಟು ತಡ ಆಯ್ತು, ಬದುಕಿದೆ ಹೂ ಸಿಕ್ತಲ್ಲ ಅಂತ ಹೇಳಿ ನದಿಗೆ ಬಂದು ಶೋಧಿಸಿದ ತಂಪು ನೀರನ್ನು ತುಂಬಿಕೊಂಡು ಆ ಎರಡು ಕೊಡೆಗಳಲ್ಲಿ ಸೋಸಬೇಕು. ಸೋಸ್ಬಿಟ್ಟು ತಂಪು ನೀರನ್ನು ತುಂಬಿಕೊಂಡು ಹೆಗಲಿಗೆ ಹೊತ್ಕೊಂಡು ಆ ಹೂ ತಮ್ಮ ಬರಬೇಕಂತೆ. ದೇವಾಲಯಕ್ಕೆ ಬಂದು ಯಾವಾಗ ಪೂಜೆ ಮಾಡೇನೋ ಅಂತ ಆತರದಿಂದ ಬರಬೇಕು. ಆ ನೀರನ್ನು ಮತ್ತೊಮ್ಮೆ ಸೋಸಬೇಕು ದೇವಸ್ಥಾನಕ್ಕೆ ಬಂದು, ಅದರಿಂದ ಅಭಿಷೇಕ ಮಾಡಬೇಕು. ಆಮೇಲೆ ಹೂ ಅಲಂಕಾರ ಹಾಕಿ ವಿಭೂತಿಯಕ್ಕೆ ಅಲಂಕಾರ ಮಾಡಬೇಕು. ಇದೆಲ್ಲ ಮಾಡಿ ದೇವ ತಡವಾಯಿತು ಕ್ಷಮಿಸು ಎಂದು ದೈನ್ಯದಿಂದ ಮೊರೆಯಿಟ್ಟು, ನನ್ನಯ್ಯ ಎನ್ನರಸ ಎನ್ನ ಬಂಧುವೆ ಎಂದು ಒಂದಳತಿ ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡಬೇಕು.

0: Radio Saran 107.8 FM.
1: ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡೋದು ಅಂತ ಹೇಳ್ತೀನಲ್ಲ, ಕೆಲವರಿಗೆ ಕೆಲವರಿಗೆ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ ಪೂಜೆ ಮಾಡ್ಬೇಕಾದ್ರೆ. ಯಾವಾಗ ಬರುತ್ತೆ ಅಂತಂದಾಗ ಅವ್ರು ತಮ್ಮನ್ನ ಮರೆತಿರ್ತಾರೆ. ಹಿಂದೆ ಹೇಳಿದ್ನೆಲ್ಲ ನೆನಪಿಲ್ಲ ನನಗೆ. ಮಾಸ್ತಿ ಅವ್ರದ್ದೊಂದು ಪುಟ್ಟ ಕಥೆ ಸಂಗ್ರಹ ಇದೆ, ನವರಾತ್ರಿ ಕಥೆಗಳು ಅಂತ, ಕವನ ಸಂಕಲನ. ಅದು ಒಳ್ಳೆ ಬ್ಯೂಟಿಫುಲ್ ಕಥೆ, ಒಂದೊಂದು ಕಥೆ ಇದೆ. ಅದರಲ್ಲೊಂದು ಕಥೆ ಬರ್ತದೆ, ಇಬ್ಬರು ಆಚಾರ್ಯರಿದ್ದರಂತೆ, ದೊಡ್ಡ ಆಚಾರ್ಯರು ಕಿರಿಯ ಆಚಾರ್ಯರು ಅಂತ ಮೇಲ್ಕೋಟೆಯಲ್ಲಿ ಇದ್ದರಂತೆ. ಹಿರಿಯ ಆಚಾರ್ಯರು ಚೆನ್ನಾಗಿ ತಿಳ್ಕೊಂಡವ್ರು, ಮಂತ್ರ ಗಿಂತ್ರ ತಿಳ್ಕೊಂಡವ್ರು, ಪೂಜೆ ಅದು ಹೇಗೆ ಮಾಡಬೇಕು, ಒಂದಾದ ನಂತರ ಏನು ಮಾಡಬೇಕು ಎಲ್ಲ ತಿಳ್ಕೊಂಡವ್ರು, ಚೆನ್ನಾಗಿ ಪೂಜೆ ಮಾಡ್ತೀವಿ. ಈ ಕಿರಿಯ ಆಚಾರ್ಯರಿಗೆ ಅಷ್ಟೇನು ಬರಲ್ಲ, ಸುಮ್ಮನೆ ಅವ್ರು ನೋಡ್ಕೊಂಡು ನೋಡ್ಕೊಂಡು ಮಾಡೋರು, ಮಂತ್ರ ಜಾಸ್ತಿ ಬರಲ್ಲ. ಯಾರೋ ಹೋಗಿ ಶೃಂಗೇರಿ ಸ್ವಾಮಿಗಳಿಗೆ ಹೇಳಿದ್ರಂತೆ, ನೋಡಿ ಆ ಸಣ್ಣವ್ರನ್ನ ತೆಗೆದುಹಾಕಿ, ತಪ್ಪು ತಪ್ಪು ಮಂತ್ರ ಅಂತಾರೆ, ಸರಿ ಅನ್ನೋಲ್ಲ, ಸರಿ ಆಗುತ್ತೆ, ತಪ್ಪಾಗುತ್ತೆ ಭಗವಂತನ ಸನ್ನಿಧಿಯೊಳಗೆ ಅಂತ. ನಾನು ನೋಡ್ತೀನಿ ಅಂದರು. ಒಂದು ದಿವಸ ಹಿರಿಯ ಆಚಾರ್ಯ ಇಲ್ಲದೆ ಹೋದಾಗ ಮಾತ್ರ ಪೂಜೆ ಮಾಡೋದು ಇವರು. ಸ್ವಾಮಿಗಳು ಬಂದು ಕಂಬದ ಹಿಂದೆ ಅಡ್ಕೊಂಡು ಕೂತ್ಕೊಂಡಿದ್ರಂತೆ, ನೋಡೋಣ ಏನು ಮಾಡ್ತಾರೆ ಇವರು ಅಂತ. ಕಿರಿಯ ಆಚಾರ್ಯಗೆ ಗೊತ್ತಿಲ್ಲ, ಪಾಪ ಪೂಜೆ ಮಾಡ್ತಾಯಿದ್ರು, ಅಭಿಷೇಕ ಮಾಡ್ತಾಯಿದ್ರು, ಹೇಳ್ತಾ ನಮ್ಮ ಇದದೆಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹೇಳ್ಕೊಂಡು ಒಂದು ಕಡೆ ಬಂದಾಗ ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂದ್ಕೊಂಡು ಅಭಿಷೇಕ ಮಾಡ್ತಾ ಕಣ್ಣಲ್ಲಿ ನೀರು ಬರ್ತಾಯಿತ್ತಂತೆ. ತಪ್ಪದು, ಒತ್ಸಲೋ ಒತ್ಸಲೋ ಒತ್ಸಿ ಇರೋದನ್ನು ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂತ ಅಂತಿದ್ರಂತೆ. ಅವ್ರ ಶಿಷ್ಯರು ಹೇಳಿದ್ ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಹಿಂಗಂತ ಮಂತ್ರ ಇವನು, ಹಿಂಗೆ ಅನ್ಬೇಕಾ, ಮಂತ್ರ ಆಗಿದೆಯಾ, ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂತಾನೆ ಇವನು. ಸ್ವಾಮಿಗಳು ಸುಮ್ಮನೆ ಕೂತ್ಕೊಂಡ್ರು. ಆ ಕಿರಿಯ ಸ್ವಾಮಿಗಳು ಪೂಜೆ ಮುಗಿಸ್ ಬಂದಾಗ ಸ್ವಾಮಿಗಳು ನೋಡಿದ್ರು, ದುಃಖ ಆಗ್ಬಿಡ್ತು, ಹೋಗಿ ಕಾಲು ಹಿಡ್ಕೊಂಡು, ತಪ್ಪಾಯ್ತೇನು ಗೊತ್ತಿಲ್ಲ ಸ್ವಾಮಿ, ಪೂಜೆ ಮಾಡ್ತಾ ಇದ್ದೆ, ನಾನು ತಿಳಿದು ಹಾಕಿ ಪೂಜೆ ಮಾಡ್ತಿದ್ದೆ. ಅವ್ರು ಕೇಳಿದ್ರಂತೆ, ಒಂದು ಮಾತು ಆಚಾರ್ಯರೇ, ನೀವು ಅಭಿಷೇಕ ಮಾಡುವಾಗ ನೀವು ಅಳ್ತಾ ಇದ್ದರಲ್ಲ, ಯಾಕೆ ಕಣ್ಣಲ್ಲಿ ನೀರು ಯಾಕೆ ಬರ್ತಾ ಇತ್ತು ನಿಮಗೆ ಅಂತ. ಅವ್ರು ಹೇಳಿದಂತೆ, ನನಗೆ ಯಾವಾಗಲೂ ಹಿಂಗೆ ಆಗುತ್ತೆ ಸ್ವಾಮಿ, ಅಭಿಷೇಕ ಮಾಡೋಕ್ಕೆ ಹೋದಾಗಲೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಮೊದಲು ಎಲ್ಲಿರೋದು ವಿಷ್ಣು ಇರೋದೆಲ್ಲಿ ಪರಮಾತ್ಮ, ಸಮುದ್ರ, ಹಾಲಿನ ಸಮುದ್ರ, ಅದು ಬಿಸಿ ಇರುತ್ತಾ, ತಂಪಿರುತ್ತೆ ಸಮುದ್ರ. ಆದರೂ ಮಲ್ಕೊಂಡದ್ದು ಇದ್ರ ಮೇಲೆ, ಆದಿಶೇಷನ್ ಮೇಲೆ, ಹಾವು ಮೊದಲೇ ತಂಪು, ಹಾವಿನ ಮೈ ತಂಪು ಅಂತಾರೆ. ಆ ಹಾಲಿನ ಸಮುದ್ರದೊಳಗೆ ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ, ಬರಿ ಮೇಲೆ ಮಲ್ಕೊಂಡಿದ್ದಾನೆ, ಮೊದಲೇ ವಿಪರೀತ ತಂಪು. ಅಲ್ಲಿ ಕೂತಿದ್ದಾಳೆ ಕಾಲು ಹತ್ತಿರ ಲಕ್ಷ್ಮಿ, ಹೊಚ್ಚಬೇಕು ಅಂತ ತಿಳಿಯಲ್ಲ ಆಕೆಗೆ, ಅದಕ್ಕೆ ನನಗೆ ಭಯ, ನಾನು ತಣ್ಣೀರು ಬೇರೆ ಹಾಕ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೆಚ್ಚಿಗೆ ಮಾಡ್ತೀನಿ, ಆದರೂ ಕಷ್ಟನೇ ಪಾಪ ಅವನಿಗೆ ಹಾಕಬೇಕಾದ್ರೆ. ಆ ಕೂತಿದ್ದಾಳಲ್ಲ ಸುಮ್ಮನೆ, ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಹುಚ್ಚಿ ಕೂತಿದ್ದಾಳಲ್ಲ, ಹೊಚ್ಚಿದ್ದಾಳೋ ಇಲ್ಲೋ ನಾನು ವಿಷ್ಣುವಿಗೆ ಅಂತ ದುಃಖ ಆಗಿ, ಚಳಿ ಆಗತ್ತಲ್ಲ ಏನು ಮಾಡೋದು ಅಂತ ನೆನೆಸ್ಕೊಂಡು ಅಳು ಬರುತ್ತೆ ನನಗೆ ಅಂದ. ಆಗ ಇವ್ರು ಹೋಗಿ ಹೇಳಿದ್ರೆ, ನೋಡಿ ಹಿಂಗೆ ಮಾಡ್ತಾನೆ ಇವನು ಅಂತ. ಆವಾಗ ಸ್ವಾಮಿಗಳು ಹೇಳಿದ್ರಂತೆ, ನಿಮ್ಮ ದೊಡ್ಡ ಆಚಾರ್ಯ ಪೂಜೆ ಭಗವಂತನಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಣ್ಣ ಆಚಾರ್ಯ ಪೂಜೆ ಮಾತ್ರ ಖಂಡಿತ ಇಷ್ಟ ಆಗ್ತದೆ. ಯಾಕಂದರೆ ಅವರಿಗೆ ಅದು ವಿಗ್ರಹ ಆಗಿ ಉಳಿದಿಲ್ಲ, ನಿಜವಾಗ್ಲೂ ಪರಮಾತ್ಮ ನಿಂತ್ಕೊಂಡಿದ್ದಾನೆ ಅಂತ ಭಾವನೆ ಬಂದಿದೆ. ಹಾಗೆ ಬಂದಿರೋದ್ರಿಂದ ಅವರಿಗೆ ತನ್ಮಯತೆ ಬಂದು ಛೇ ಅಳು ಬರುತ್ತೆ. ಮಂತ್ರ ತಪ್ಪು ಬಂದಿರಬಹುದು, ಭಗವಂತ ಮಂತ್ರ ನೋಡ್ತಾನೆ ಇಲ್ಲೋ ಗೊತ್ತಿಲ್ಲ, ಹೃದಯ ಮಾತ್ರ ಖಂಡಿತ ನೋಡ್ತಾನೆ, ಆದ್ದರಿಂದ ಅವನ ಪೂಜೆ ಇಷ್ಟ ಆಗತ್ತೆ ಅಂತ ಹೇಳಿದ್ರು.

0: Radio Sarang 107.8 FM.
1: ಹೀಗಾದಾಗ ಭಕ್ತಿ ದಿನ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಹೋಯ್ತು. ಅವ್ರ ಪೂಜೆ ನೋಡೋಕೆ ಅಂತ ಹೇಳಿ ಕಪ್ಪಡಿ ಜನ ಬರ್ತಾ ಇದ್ರಂತೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಹುಡುಗ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಬರೋರು. ಬಂದವರು ನಿಧಾನಕ್ಕೆ ನೋಡಿ ಹ್ಯಾಂಗ ಬೆಳವಣಿಗೆ ಆಗುತ್ತೆ ಅಂತ. ಇದು ಬಹಳ ಮುಖ್ಯ ಜೀವನದಲ್ಲಿ ಆಗುವಂತ, ಒಬ್ಬ ಆಧ್ಯಾತ್ಮಿಕ ಜೀವನಿಗೆ ಆಗುವಂಥದ್ದು. ಅವನು ಪೂಜೆ ಮಾಡ್ತಾನ, ಸಂಗಮನಾಥನ ಮುಟ್ಟಿ ಪೂಜೆ ಮಾಡೋದು ದೊಡ್ಡತನ ಅಂತ ಅನಿಸ್ತು ಎಲ್ಲರಿಗೂ, ಹಳ್ಳಿ ಜನಕ್ಕೆ ಬಂದವರಿಗೆ. ಪೂಜೆ ಮಾಡಿ ಹೊರಗೆ ಬಂದು ಪೂಜಾರಿಗೆ ಕೂಡ ನಮಸ್ಕಾರ ಮಾಡೋಕೆ ಶುರು ಮಾಡಿದ್ರು ಜನ. ಕಲ್ಪನೆ ಮಾಡ್ಕೊಳ್ಳಿ, ಈ ನಮಸ್ಕಾರ ಮಾಡೋದು ಬಹಳ ಸುಲಭ, ಮಾಡಿಸ್ಕೊಳ್ಳೋದು ಬಹಳ ಕಷ್ಟ ಕೆಲಸ. ಮಾಡಿಸ್ಕೊಳ್ಳೋದು ಎದೆ ಗಟ್ಟಿ ಇರಬೇಕು, ಮಾಡೋರು ಮಾಡಿಬಿಡ್ತಾರೆ, ತಡ್ಕೊಳ್ಳೋ ಶಕ್ತಿ ಇರಬೇಕಲ್ಲ ಒಳಗಡೆ. ಅದು ಹೇಗಾಗತ್ತೆ ಅಂದ್ರೆ ನನ್ಸ್ ಅನಿಸ್ಬಿಡುತ್ತೆ ಅನಿಸುತ್ತೆ. ಎಷ್ಟೋ ಜನ ಹೇಳಿದ್ದಾರೆ ನಂಗೆ, ಸಣ್ಣ ತರುಣ ಸನ್ಯಾಸಿಗಳು ಹೇಳ್ತಾರೆ, ನಿಜವಾಗ್ಲೂ ಭಯ ಆಗತ್ತೆ, ನಾವು ನಿಜವಾಗ್ಲೂ ಪಕ್ವ ಆಗಿದ್ದೀವ ಇಲ್ಲ ಒಳಗಡೆ ನೋಡ್ಕೋಬೇಕು. ಈ ಚಿಂತೆ ಬಸವಣ್ಣಕ್ಕೆ ಶುರು ಆಯಿತು. ನಮಸ್ಕಾರ ನನಗೆ ಯಾಕೆ ಮಾಡ್ತೀರಿ, ಮಾಡಬೇಡ್ರಿ ಅಂತ ಹೇಳಿ ಆತ ಹೊಸ ಪದ್ಧತಿ ಶುರು ಮಾಡಿದ. ವಿಚಿತ್ರ ನೋಡಿ ಇದು ಹೇಗಿದೆ ಅಂತ. ಆತ ಬಂದವ್ರಿಗೆ ತಾನೇ ನಮಸ್ಕಾರ ಮಾಡೋಕೆ ಶುರು ಮಾಡಿದ. ಈ ವಿನಯ ಅನ್ನುವಂಥದ್ದು ಬರೋದು ಹೇಗೆ ಬಂತು? ಮುಂದೆ ಜೀವನದುದ್ದಕ್ಕೂ ಬಸವಣ್ಣವ್ರು ಕಾಪಾಡ್ಕೊಂಬಂದ್ರಿ ಇದನ್ನು ವಿನಯವನ್ನು. ನನಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ಕೊಂಡು ಹಾಗೆ ಮಾತಾಡೋದು, ನನ್ನಂತ ಸಣ್ಣವ್ರು ಯಾರೂ ಇಲ್ಲ ಅಂತ ಹೇಳಿ ತಾನಾಗೆ ಹೊರಗೆ ಬಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡೋದು, ಎಲ್ಲರಿಗೂ ಬೇಡ್ಕೊಳ್ಳೋದು ಅಂತ ಮಾಡೋದು. ಅದಕ್ಕೆ ಹೇಳ್ತಾರೆ ಅವ್ನು ಹೇಗಿದ್ರು ಅಂದ್ರೆ, ಅವಾಗ ನಡೆವಲ್ಲಿ ಶಿವಧ್ಯಾನ, ಉಡುವಲ್ಲಿ ಉಂಬಲ್ಲಿ ಶಿವಧ್ಯಾನ, ಕೊಂಬಲ್ಲಿ ಕೊಂಬಲ್ಲಿ ಕೊಡುವಲ್ಲಿ ಶಿವಧ್ಯಾನ. ಹೀಗೆ ಬಸವಣ್ಣನವರು ತುಂಬ ಯೌವನ ಶಿವಧ್ಯಾನದಲ್ಲಿ ಮುಳುಗೋಯ್ತು ಅಂತ.

0: Radio Sarang 107.8 FM.
1: ಆ ಎಂಟತ್ತು ವರ್ಷ ದಯವಿಟ್ಟು ಗಮನಿಸ್ಬೇಕು ಹೇಗೆ ಹಂತ ಬರ್ತದೆ. ಒಂದು ಮನೆಯನ್ನು ಬಿಟ್ಟು ಹೋದಂತಹದ್ದು, ಅಲ್ಲಿ ಎಂಟತ್ತು ವರ್ಷ ಕಪ್ಪಡಿಯಲ್ಲಿದ್ದುದು. ಕಪ್ಪಡಿ ಇರೋದಕ್ಕೆ ಬರೀ ಭಕ್ತಿ ಒಂದೇನೆ, ಮತ್ತೊಂದು ಯಾವುದೂ ಇಲ್ಲ, ಸಾಮಾಜಿಕ ಕಾರ್ಯ ಯಾವುದೂ ಇಲ್ಲ, ಬರೀ ತಾನು ಸಂಗಮನಾಥ ಎರಡೇ ಇದ್ದುದು. ಯಾವುದೋ ಒಂದು ಹಂತ ಬರುತ್ತೆ ಜೀವನದಲ್ಲಿ, ಮನುಷ್ಯನ ಟಕ್ ಅಂತ ಬದಲಾಯಿಸ್ಬಿಡುತ್ತೆ, ಜೀವನನೇ ಬದಲಾಯಿಸ್ಬಿಡುತ್ತೆ. ಒಂದು ಸಲ ಹೀಗೆ ಮಲ್ಕೊಂಡಾಗ, ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಾಗ ಕನಸಿನಲ್ಲಿ ಈಶ್ವರ ಬಂದಂಗೆ ಆಯ್ತಂತ. ಆ ಮಾತು ಹೆಂಗಿದೆ ನೋಡಿ, ಎಲೆ ಮಗನೇ ಬಸವ, ಹರಿಹರನ ಮಾತು, ಎಲೆ ಮಗನೇ ಬಸವ ಬಸವಣ್ಣ, ನಿನ್ನನ್ನು ಮಹೀತಳದೊಳಗೆ ಮೆರೆಸುವೆನು, ನೀನು ಬಿಜ್ಜಳರಾಯನಿರುವ ಮಂಗಳವಾಡಕ್ಕೆ ಹೋಗು ಅಂತ ಅಪ್ಪಣೆ ಆಯಿತು. ಮಂಗಳವೇಡೆ ಅಂತ ಒಂದಿದೆ, ಮಂಗಳವಾಡ ಅಂತ ಕರೀತಾರೆ ಅದಕ್ಕೆ. ಮಂಗಳವಾಡಿಗೆ ನೀನು ಹೋಗು, ಅಲ್ಲಿ ಬಿಜ್ಜಳ ಇದ್ದಾನೆ ಅಂತ. ಇವ್ರು ನಾನು ಯಾಕೆ ಹೋಗಬೇಕು, ಇವ್ರು ಹೋಗುವಂದ್ರೆ ಸಂತೋಷ ಆಗಲಿಲ್ಲ, ಗಾಬರಿ ಆಗ್ಬಿಡ್ತು, ದುಃಖ ಆಯಿತು. ಯಾಕಂದರೆ ನಾನು ಬಂದದ್ದೇ ಸಂಗಮನಾಥನ ಜೊತೆಗಿರೋದಕ್ಕೆ, ಪೂಜೆ ಮಾಡೋದಕ್ಕೆ, ಅವನು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ ನಾನು ಅಂತ ಹೇಳಿ ಅಳೋಕ್ಕೆ ಶುರು ಮಾಡಿದ್ರಂತೆ. ಅದು ಹೇಗೆ ಅಳುತ್ತಾರೆ ನೋಡಿ, ಆ ಕಂಬಕ್ಕೆ ತಲೆಗೆ ಚಚ್ಚಿಕೊಂಡು ಅಳುವಂಥದ್ದನ್ನು ಹರಿಹರ ಎಷ್ಟು ಚೆನ್ನಾಗಿ ದಾಖಲೆ ಮಾಡ್ತಾನೆ. ದೇವ ದೇವ ಸಂಗ ಕಂಡಯ್ಯ, ಕೆಟ್ಟೆ ಕೆಟ್ಟೆ ಥಟ್ಟನೆ ಹೀಗೆ ಕಣ್ಣನ್ನು ನೋಡದೆ ಹುಣ್ಣನ್ನು ನೋಡದೆ ಹೋಗೆನ್ನುವರೇ ದೇವ, ಅಮೃತವೇಕೆ ವಿಷವೇಕೆ, ನೀನೇಕೆ ಈ ನೆನ್ನ ನುಡಿಯೇಕೆ, ನಂಬಿದವರ ಕೊರಳನ್ನು ಕೊಯ್ಯುವರೆ, ಶಿಶುವನ್ನು ಇರಿಯುವರೆ, ಹಸುವನ್ನು ಕೊಲ್ಲುವರೆ, ನನ್ನನ್ನು ಹೋಗೆನ್ನುವರೆ. ಕರುಣಿ ಕರುಣಿ, ನಿನ್ನ ಕರುಣ ಲೇಸಾಯಿತು, ಪೂಜಿಸುವುದಕ್ಕೆ ಫಲವಾಯಿತು, ಇನ್ನೇನು? ಶಾಪ ಮಾಡಿ ಇದಕ್ಕೆ ಪ್ರಣಯ ಕಲಹ ಅಂತ ಬರೀತಾರೆ. ಸಿಟ್ಟು ಬಂದಿದೆ ಅಂತೂ ಕಳಿಸ್ಬಿಡ್ತೀಯ ನಾನ ಅಂತ ಹೇಳಿ ಜಗಳಾಡ್ಕೊಂಡು ಒಬ್ಬರೇ ಮಾತಾಡ್ಕೊಂಡು ಅದ್ರ ಮುಂದೆ ಕೂತ್ಕೊಂಡು ನಾನು ಹೋಗೋದಿಲ್ಲ ಅಂತ ಹೇಳಿ ಊಟ ಮಾಡದೇನೆ ಎಚ್ಚರಿ ತಪ್ಪಿ ಆ ಲಿಂಗದ ಮುಂದೆ ಮಲ್ಕೊಂಡ್ಬಿಟ್ರಂತೆ.

0: Radio Sarang 107.8 FM.
1: ಮಲ್ಕೊಂಡಾಗ ಮತ್ತೆ ರಾತ್ರಿ ಈಶ್ವರ ಬಂದು, ಎಲೆ ಮಗನೇ ಕಂದ, ಎಲೆ ಬಸವ, ನಿನ್ನನ್ನು ಆಗಲಿ ನಾನಿರಲಾರೆ ಕಣ, ನೀ ನನ್ನ ಬಿಟ್ಟು ಹೋಗ್ತೀನಿ ಅಂತ ಅನ್ಕೋಬೇಡಪ್ಪ, ನೀನು ಬಿಟ್ಟು ನಾನಿಗಿರೋಕ್ಕಾಗೋದಿಲ್ಲ, ನಿನಗಿಷ್ಟು ದುಗುಡಬೇಕೆ? ಬೇಡಯ್ಯ, ಬೇಡ ಮಗನೇ, ನನ್ನ ನಿಧಿಯೇ, ನಾನು ನಿನ್ನೊಡನೆ ಬಿಡದೆ ಬರುತ್ತೇನೆ, ನಾನೇ ಬರ್ತೀನಿ ನಿನ್ನ ಜೊತೆಗೆ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಈಶ್ವರ ಹೇಳ್ದಂಗಾತು. ನಾಳೆ ಮಧ್ಯಾಹ್ನ ಒಂದು ಸೂಚನೆ ಕೊಡ್ತಾರೆ, ನಾಳೆ ಮಧ್ಯಾಹ್ನ ಶುದ್ಧಾಂಗನಾಗಿ ನಂದಿಕೇಶ್ವರನ ಮುಂದೆ ನಾನು ನೆನೆಯುತ್ತಾ ಕುಳಿತುಕೋ ಅಂತ. ನಂದಿಕೇಶ್ವರನ ಮುಂದೆ ಕೂತ್ಕೊಂಬ, ನಂದಿಕೋಲ್ ಇದೆಯಲ್ಲ ಅಲ್ಲಿ ಮುಂದೆ ಕೂತ್ಕೊ, ಧ್ಯಾನ ಮಾಡ್ಕೊಂಡು ಕೂತ್ಕೊ, ನಾನು ಬರ್ತೀನಿ ಅಂತ ಸೂಚನೆ ಸಿಕ್ತು. ಏನೋ ಭಗವಂತ ಹೇಳಿದ್ದಾನಲ್ಲ ಅಂತ ಮರುದಿನ ಅದಕ್ಕೆ ಹೆಂಗೆ ಮಾತು, ನನಗೆ ಅದೇ ಹರಿಹರ ಮಾತು ಕೇಳ್ಕೊಂಡಾಗ ಒಟ್ಟು ಓದಬೇಕು ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಅವನ ಮಾತು ಒಂದು ಕಡೆ ಎಷ್ಟು ಕಾವ್ಯಾತ್ಮಕವಾಗಿ ಬಂದ್ಬಿಡುತ್ತಲ್ಲ ಅದು. ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು, ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು. ಬೆಳಗಾಯಿತು, ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗಿ ಅವ್ರು ಹೇಳಿದಂಗೆ ನಂದಿ ಕೂತು ನಂದಿಕೇಶ್ವರ ಹತ್ರ ಕೂತ್ಕೊಂಡ್ಬಿಟ್ರು. ಯಾರು ಬರ್ತಾರೆ ಅಂತ ಆಗ ಒಂದು ನಂದಿ ಬಂತಂತೆ, ನಂದಿ ಬಂದಂಗಾಯ್ತು. ನಂದಿಕೇಶ್ವರ ಬಂದು ಒಂದು ಲಿಂಗವನ್ನು ಬಸವಣ್ಣನವರ ಕೈಯಲ್ಲೇ ಕೊಟ್ಟು, ಇಷ್ಟಲಿಂಗ ಕೈಯಲ್ಲೇ ಕೊಟ್ಟು ಅವರ ತಲೆ ಮೇಲೆ ತನ್ನ ಮುಖವನ್ನಿಟ್ಟು ಪಂಚಾಕ್ಷರಿನ ಉಪದೇಶ ಮಾಡಿತು. ಇದು ಜೀವನ ಬದಲಾಯಿಸುವಂಥ ರೀತಿ.

ಯಾವುದೋ ಒಂದು ಕ್ಷಣದಲ್ಲಿ ಬದಲಾಯಿಸ್ಬಿಡುತ್ತೆ ಜೀವನ. ಯಾವುದೋ ನಿಧಾನಕ್ಕೆ ಹೋಗ್ತಿರುವಂಥದ್ದು, ಬರೀ ಭಕ್ತಿ ಮಾರ್ಗದಲ್ಲಿ ನಾನಾಯ್ತು ನನ್ನ ಸಂಗಮನಾಥ ಆಯಿತು ಅಂತ ಹೋದಂಥ ಬಸವಣ್ಣವರು ಒಂದು ಕ್ಷಣದಲ್ಲಿ ಪರಿವರ್ತನೆ ಬೇರೆ ಆಗಬೇಕು ಅಂದರೆ ಈ ಘಟನೆ ಇಟ್ಟು ಪಂಚಾಕ್ಷರನ ಉಪದೇಶ ಮಾಡಿದರು. ಕೈಯಾಗ ಇಷ್ಟಲಿಂಗ ಬಂತು, ಈ ದಿವಸ ಇರಲಿಲ್ಲ ಇಷ್ಟಲಿಂಗ ಕೈಯಲ್ಲಿ ಕೊಟ್ಟದ್ದು. ಯಾರು ಕೊಟ್ಟದ್ದು? ಸಾಮಾನ್ಯ ಯಾರು ಕೊಟ್ಟದ್ದಲ್ಲ, ನಂದಿಕೇಶ್ವರನೇ ಕೈಯಲ್ಲಿ ಕೊಟ್ಟಂಥದ್ದು. ಅದು ಅಲ್ಲದೆ ಪಂಚಾಕ್ಷರ ಹೇಳಿದಂಥದ್ದು ನಂದಿಕೇಶ್ವರ. ಈ ಎರಡೂ ಆದದ್ರಿಂದ ಅವ್ರು ಹೇಳ್ತಾರೆ, ಅವತ್ತೇ ನನಗೆ ಲಿಂಗ ಪತಿಯಾದ ನಾನು ಸತಿಯಾದೆ. ಅವತ್ತೆ ಲಿಂಗಪತಿ ನಾನು ಶರಣ ಸತಿ ಅಂತ ಹೇಳಿದಾಗೆ ನಾನು ಆಗ್ಬಿಟ್ಟೆ. ಅಂದಿಂದ ಸದ್ಭಕ್ತಿ ಅಂತ ಏನು ಕೊಟ್ಟ ನಂದಿಕೇಶ್ವರ ಕೊಟ್ಟ, ಬಹುಶಃ ಆತ ಹೇಳಿರಬೇಕು. ಬರೀ ಇಲ್ಲೇ ಭಕ್ತಿ ಮಾರ್ಗದಲ್ಲಿ ಕೂತ್ಕೊಂಡ್ರೆ ಸಮಾಜ ಸುಧಾರಕ ಬಸವಣ್ಣನ ಕಾಣ್ತಾ ಇರಲಿಲ್ಲ ನಾನು, ಅಲ್ಲಿಂದ ಹೋಗು ಅಂತ ಹೇಳಿದ್ರಂತ ಹೊರಟರು. ಆದರೂ ಹೊರಟ ತಕ್ಷಣ ಹೊರಡಲಿಲ್ಲ, ಹೋಗು ಅಂದರು. ಯಾವತ್ತು ಅಂತ ಡೇಟ್ ಕೊಟ್ಟಿಲ್ಲಲ್ಲ ಇನ್ನು. ಆದ್ರಿಂದ ಆದಷ್ಟು ಇಟ್ಕೊಂಡು ಅಲ್ಲೇ ಕೂತಿದ್ದಾರೆ. ಕೂತ್ಕೊಂಡಾಗ ದಿನಾಲು ಕನಸದಲ್ಲಿ ಶುರು ಆಯ್ತಂತೆ, ಹೊರಡು ನೀನು ಮಂಗಳವಾಡೆ, ಹೊರಡು ಮಂಗಳವಾಡೆ ಹೊರಡು ಅಂತ ದಿನ ದಿನ ಬರೋಕ್ಕೆ ಶುರು ಆಯಿತು. ಆವಾಗ ಅಂದ್ಕೊಂಡ್ರಂತೆ, ನನ್ನ ಬಿಡಲ್ಲ ಹಾಗಾದರೆ, ನನ್ನ ಕಳಿಸೇ ಬಿಡ್ತಾನೆ, ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು. ಆದರೂ ಅಪರಿಚಿತ ದೇಶ ಅಂತ ಚಿಂತೆ ಮಾಡಬೇಕಾಗಿಲ್ಲ, ನನಗೆ ಅಕ್ಷರಾಭ್ಯಾಸ ಆಗಿದೆ, ಸ್ವಲ್ಪ ತಿಳುವಳಿಕೆ ಇದೆ, ಪ್ರಸಂಗ ಬಂದರೆ ಅಲ್ಲಿ ಎಲ್ಲಾದರೂ ಚಾಕರಿ ಮಾಡಿ ಹಣ ಗಳಿಸಿ ಅಲ್ಲಿದ್ದಂಥ ಶರಣರಿಗೆ ಹಂಚ್ತೇನೆ, ದಾಸೋಹ ಮಾಡ್ತೇನೆ, ಆ ತಲೆ ಕೂತ್ಕೊಂಡು ದಾಸೋಹ ಮಾಡ್ತೇನೆ, ನಾನು ಗಳಿಸ್ಕೊಂಡು ದಾಸೋಹ ಮಾಡ್ತೇನೆ ಅಂತ ಹೊರಟರು. ಅದಕ್ಕೆ ನೋಡಿ ಹೇಗಿದೆ, ವೇಷ ಬದಲಿ ಆಯಿತು. ಆ ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡಿದ್ದಾರೆ. ಇನ್ನು ಮಂಗಳವಾಡೆಗೆ ಹೋಗಬೇಕಲ್ಲ, ಬಿಜ್ಜಳನ ಕಡೆ ಹೋಗಬೇಕಲ್ಲ, ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡು ಅಲ್ಲಿ ಹೋಗಿ ವಿಗ್ರಹದ ಮುಂದೆ ನಿಂತ್ಕೊಂಡ್ರು. ಮತ್ತೊಂದು ಸಲ ಈಶ್ವರಲಿಂಗದ ಮುಂದೆ ಸಂಗಮನಾಥ ನಿಂತ್ಕೊಂಡು ಪರ್ಮಿಷನ್ ತೊಗೋಬೇಕಲ್ಲ, ಹೋಗಿ ಬರ್ತೀನಪ್ಪ ಏನು ಕೊಡು ಅಂತ ಹೇಳಿ. ನೋಡಿ, ಇವತ್ತು ಬಿಟ್ಟವರು ಇನ್ನು ವಾಪಸ್ ಬರೋದು ಐಕ್ಯದ ಸಮಯಕ್ಕೆ ವಾಪಸ್ ಬರೋದು, ಅಲ್ಲಿವರೆಗೆ ಬರೋದಿಲ್ಲ. ಅಲ್ಲಿ ಹೊರಟಾಗ ಕೈ ಮುಗಿದು ನಿಂತ್ಕೊಂಡಾಗ ಕಣ್ಣು ಸುರಿತಿತ್ತಂತೆ. ಆಗ ಸಂಗಮನಾಥ ಪ್ರತ್ಯಕ್ಷನಾಗಿ ಕಣ್ಣೀರು ಒರೆಸಿ ಹೇಳಿದ ಅಂತ ಬಹಳ ಚೆನ್ನಾಗಿದೆ. ಬೇಡೆನ್ನ ಕಂದ, ನಿನ್ನೊಡನೆಯೇ ಬರುವೆ, ನೆನೆಯೇ ಮುಂದಿರುವೆ, ಕರೆದರೆ ಓ ಎನ್ನುವೆ, ಮನದೊಳಗೆ ಕರದೊಳಗೆ ತನುವಿನೊಳಗೆ ನಾನಿರುವೆ, ನಡೆಯಯ್ಯ ನಡೆ ಮಗನೇ ನಡೆ ಕಂದ ಬಸವಣ್ಣ. ನೋಡಿ ನಮ್ಮ ಕಡೆ ಮಾತು ಹೆಂಗಿದೆ, ಪಡವಿಗೆ ಅಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ. ನೀನು ಭಕ್ತಿಯೊಳಗಿರು, ನಾನು ಪೂಜೆ ಮಾಡಿಕೊಂಡಿರು ಅಂತ ಹೇಳಿಲ್ಲ, ನಿರ್ದೇಶ ಆದದ್ದು ಇದುವರೆಗೂ ಭಕ್ತಿ ಹಂತ ಸಾಕು, ಇನ್ನು ಮುಂದೆ ಹೋಗು ಸಮಾಜ ಸುಧಾರಕ್ಕೆ ಹೋಗು ಅಂಥೇಳಿ ಕೊನೆಗೆ ಪಡವಿಗೆ ಅಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ ಅಧಿಪತಿಯಾಗು ಅಂತ ಹೇಳಿದಂಗಾಯ್ತು. ಅಲ್ಲಿಂದ ಬಸವಣ್ಣವ್ರು ಹೊರಟರು.

0: ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು. ಪತ್ರಕರ್ತರ ರಕ್ಷಣೆ ಸರ್ಕಾರದ ಜವಾಬ್ದಾರಿ. ಐವನ್ ಡಿ ಸೋಜಾ, ಮಂಗಳೂರು ಪ್ರೆಸ್ ಕ್ಲಬ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಅಳವೆಕೋಡಿ ಸಮೀಪದ ವೆಂಕಟಪ್ಪ ಅವರ ನದಿ ತಟದಲ್ಲಿರುವ ತಟ್ಟೆ ಹೆಕ್ಕಳು ಬಳಿ ದುರಂತ. ಚಿಪ್ಪು ಹೆಕ್ಕುತ್ತಿದ್ದ 10 ಮಂದಿ ನೀರು ಪಾಲು. ಸುಪ್ರೀಂಕೋರ್ಟ್ನ ನಕಲಿ ಆದೇಶ ಪತ್ರ ಬಳಸಿ ಜೀವಾವಧಿ ಶಿಕ್ಷಿತನ ಬಿಡುಗಡೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದ ಘಟನೆ 8 ವರ್ಷಗಳ ಬಳಿಕ ಬೆಳಕಿಗೆ. ಎಸ್ಐಎರ್ ಬಗ್ಗೆ ಜನರಲ್ಲಿ ಜಾಗೃತಿ, ಡಿಕೆ ಶಿವಕುಮಾರ್. ಸುದ್ದಿಯ ವಿವರ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಅಳವೆಕೋಡಿ ಸಮೀಪದ ವೆಂಕಟಪುರ ನದಿ ತಟದಲ್ಲಿರುವ ತಟ್ಟೆ ಹಕ್ಕಳು ಬಳಿ ತೀಸರಿ ಚಿಪ್ಪೆ, ಬೆಳಚು, ಮಳವಿ, ಕಪ್ಪೆ ಚಿಪ್ಪು ಹೆಕ್ಕಳು ತೆರಳಿದ 9 ಮಹಿಳೆಯರು, ಓರ್ವ ಪುರುಷ ಸಹಿತ ಒಟ್ಟು 10 ಮಂದಿ ಜಲಸಮಾಧಿಯಾದ ಘಟನೆ ನಿನ್ನೆ ಸಂಭವಿಸಿದೆ. ಮೃತರೆಲ್ಲರೂ ಒಂದೇ ಕುಟುಂಬದವರಾಗಿದ್ದಾರೆ. ಓರ್ವ ನಾಪತ್ತೆಯಾಗಿದ್ದು 3ರನ್ನು ರಕ್ಷಿಸಲಾಗಿದ್ದು, ಈ ಪೈಕಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ. ಜವಾಬ್ದಾರಿಯುತ ಸರ್ಕಾರವಾಗಿ ನಾವು ಜನರಿಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸಬೇಕು. ನಾವು ಆ ಕೆಲಸ ಮಾಡ್ತೇವೆ ಎಂದು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ ಎಲ್ಲ ಜನರ ಹಕ್ಕು ಉಳಿಸಲು ಪಕ್ಷದ ಮುಖಂಡರ ಸಭೆ ಕರೆಯಲಾಗಿದೆ. ಚುನಾವಣಾ ಆಯೋಗ ನೀಡುವ ಅರ್ಜಿ ತುಂಬಿಸಿ ದಾಖಲೆ ಸಹಿತ ವಾಪಸ್ ನೀಡಿದವರ ಮತ ಮಾತ್ರ ಉಳಿಯುತ್ತದೆ. ಅರ್ಜಿ ವಾಪಸ್ ನೀಡದವರ ಮತದಾನದ ಹಕ್ಕು ನಷ್ಟವಾಗಲಿದೆ. ಈ ಬಗ್ಗೆ ಎಸ್ಐಆರ್ನಿಂದ ಈ ದೇಶದಲ್ಲಿ ಸಾಕಷ್ಟು ಅನಾಹುತಗಳು ನಡೀತವೆ. ಇದರ ಬಗ್ಗೆ ನಾವು ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದ್ದೀವಿ. ಬಡ ಸಾಮಾನ್ಯರಿಗೆ ಎಸ್ಐಆರ್ ಬಗ್ಗೆ ಪರಿಚಯ ಮಾಡಿಕೊಡಬೇಕಾಗಿದೆ. ಒಂದು ರಾಜ್ಯದಲ್ಲಿ 50, 60 ಹಾಗೂ 90 ಲಕ್ಷದವರೆಗೆ ಮತಗಳನ್ನು ತೆಗೆದು ಹಾಕಲಾಗ್ತಾ ಇದೆ. ಕರ್ನಾಟಕದಲ್ಲೂ ಎಸ್ಐಆರ್ ಪ್ರಾರಂಭವಾಗ್ತಿದೆ. ಮತದಾರರು ಎಚ್ಚರಿಕೆಯಿಂದಿರಬೇಕು ಎಂದು ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಭೈರಮಂಗಳ ಕಂಚುಗಾರನಹಳ್ಳಿ ಪಂಚಾಯತ್ ವ್ಯಾಪ್ತಿಯ 26 ಗ್ರಾಮಗಳ ಒಟ್ಟು 9,640 ಎಕರೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಬಿಡದಿ ಉಪನಗರ ಯೋಜನೆ ಭೂ ಸ್ವಾಧೀನಕ್ಕೆ 2025 ಮಾರ್ಚ್ 12ರಂದು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದು ಅನ್ಯದಾತರನ್ನು ಈಗ ಆತಂಕಕ್ಕೆ ಉಂಟುಮಾಡಿದೆ. ಪತ್ರಕರ್ತರು ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಮಹತ್ವದ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ. ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುವ ಪತ್ರಕರ್ತರಿಗೆ ರಕ್ಷಣೆ ನೀಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಸ್ ಅವರು ಹೇಳಿದ್ದಾರೆ. ಅವರು ನಗರದ ರೆಡ್ ಕ್ರಾಸ್ ಶತಮಾನಿಸುವ ಕಟ್ಟಡದ ಪ್ರೇರಣಾ ಸಭಾಂಗಣದಲ್ಲಿ ನಿನ್ನೆ ನಡೆದ ಮಂಗಳೂರು ಪ್ರೆಸ್ ಕ್ಲಬ್ ದಿನಾಚರಣೆ ಪ್ರಶಸ್ತಿ ಪ್ರದಾನ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಭಾರ ಕೊರತೆ ಹೆಸರಿನಲ್ಲಿ ಉಪನ್ಯಾಸಕರನ್ನು ಬೇರೆ ಕಾಲೇಜುಗಳಿಗೆ ನಿಯೋಜಿಸುವ ಪದ್ಧತಿಯನ್ನು ರದ್ದುಪಡಿಸಲು ಸರ್ಕಾರವನ್ನು ಆಗ್ರಹಿಸಲಾಗುವುದು. ಅನುದಾನಿತ ಉಪನ್ಯಾಸಕರನ್ನು ಹುದ್ದೆಯಿಂದ ವಿಮುಕ್ತಿಗೊಳಿಸುವ ನಿಯಮವನ್ನು ರದ್ದುಪಡಿಸಲು ಒತ್ತಾಯಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಭೋಜೇಗೌಡ ಅವರು ಹೇಳಿದ್ದಾರೆ. ನಾಡಿನ ಹಿರಿಯ ಸಾಹಿತಿ ಕಥೆ ಕಾದಂಬರಿಕಾರ ಬೋಳ್ವಾರ್ ಮೊಹಮ್ಮದ್ ಕುಂಜಿಯವರ ಬೆಂಗಳೂರಿನಲ್ಲಿರುವ ಮನೆಗೆ ನಿನ್ನೆ ರಾಜ್ಯ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ.
ವಿಟ್ಲ ತಾಲೂಕು ರಚನೆ ಮತ್ತು ವಿಟ್ಲ ವಿಧಾನಸಭಾ ಕ್ಷೇತ್ರದ ಮರುಸ್ಥಾಪನೆಗೆ ಒತ್ತಾಯಿಸಿದ ಸ್ಥಳೀಯರು ವಿಟ್ಲದಲ್ಲಿ ಸಭೆ ನಡೆಸಿದರು. ಉದ್ದೇಶಿತ ವಿಟ್ಲ ತಾಲೂಕು ವ್ಯಾಪ್ತಿಯ ಗ್ರಾಮ ಪಂಚಾಯತ್ಗಳಲ್ಲಿ ಸಭೆ ನಡೆಸಿ ಅಲ್ಲಿನ ಸದಸ್ಯರನ್ನು ಸೇರಿಸಿಕೊಳ್ಳುವುದು, ವ್ಯಾಪ್ತಿಯ ಶಾಸಕರಿಗೆ ಸಭಾಪತಿಗಳಿಗೆ ಮನವಿ ಸಲ್ಲಿಸುವುದು, ವಿಟ್ಲದಲ್ಲಿ ಸಭೆ ನಡೆಸುವುದು ಇತ್ಯಾದಿ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಬ್ಯಾರಿ ವಾರ್ತೆ ಮಾಸಪತ್ರಿಕೆಯ 10ನೇ ವರ್ಷದ ನೆನಪಿಗಾಗಿ ಆಯೋಜಿಸಿರುವ ಪತ್ತಾಣ ಜಲ್ಸ್ ಗೌರವ ಪ್ರಶಸ್ತಿ 2026 ಪ್ರಧಾನ ಕಾರ್ಯಕ್ರಮವು ನಗರದ ವಿವಿ ಕಾಲೇಜಿನ ಡಾಕ್ಟರ್ ಶಿವರಾಮ ಕಾರಂತ ಸಭಾಂಗಣದಲ್ಲಿ ನಡೆದಿದೆ. ಹಿರಿಯ ಸಾಹಿತಿ ಅಬ್ದುಲ್ ರೆಹಮಾನ್ ಕುತ್ತೆತ್ತೂರು, ಲೇಖಕ ಯುಕೆ ಖಾಲಿದ್ ಉಳ್ಳಾಲ್ಕರ್, ಲೇಖಕಿ ಜುಲೇಖಾ ಮುಮ್ತಾಜ್ ಮೈಖಾರ್ಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು.

0: ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಅವರ ಕಾರ್ಯದರ್ಶಿಯಾಗಿ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಸಿಇಒ ಡಾಕ್ಟರ್ ರತನ್ ಯು ಕೇಳ್ಕರ್ ಅವರನ್ನು ನೇಮಕ ಮಾಡಲಾಗಿದೆ. ಈ ನೇಮಕ ರಾಜ್ಯದಲ್ಲಿ ವಿವಾದದ ಅಲೆ ಎಬ್ಬಿಸಿದ್ದು ವಿರೋಧ ಪಕ್ಷ ಸಿಪಿಎಂ ಹಾಗೂ ಬಿಜೆಪಿ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದೆ. ಮುಂಗಾರು ಆರಂಭವಾಗಲು ಇನ್ನೇನು ಕೆಲವು ದಿನಗಳಿಗೆ ಬಾಕಿ ಉಳಿದಿದ್ದು ಪಾಲಿಕೆಯಿಂದ ರಾಜ ಕಾಲುವೆ ಹೂಳೆತ್ತುವ ಕಾಮಗಾರಿ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂಬ ದೂರು ಕೇಳಿ ಬರ್ತಾ ಇದೆ. ರಾಜ ಕಾಲುವೆಗಳಿಂದ ಮೇಲೆತ್ತಿದ ಹೂಳನ್ನು ಕೂಡಲೇ ಇಳುವರಿ ಮಾಡಬೇಕು ಎಂಬ ಸೂಚನೆ ಇದೆ. ಕೆಲ ದಿನಗಳ ಹಿಂದೆ ಪಾಲಿಕೆಯಲ್ಲಿ ನಡೆದ ಸಭೆಯಲ್ಲೂ ಈ ಕುರಿತು ವಿಸ್ತೃತ ಚರ್ಚೆ ನಡೆದಿತ್ತು. ಐಪಿಎ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ದಿಲ್ಲಿಯಲ್ಲಿ ಪ್ರಮುಖ ಬಂದರು ಮತ್ತು ಡಾಕ್ ಕಾರ್ಮಿಕರ ಒಕ್ಕೂಟಗಳ ಸಭೆ ನಡೆಯಿತು. ವೇತನ ಒಪ್ಪದಂತೆ ಬಾಕಿ ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳ ಮತ್ತು ನೌಕರರ ಸಂಘ ಬೆಂಗಳೂರು ಹಾಗೂ ಜಿಲ್ಲಾ ಶಾಖೆ ಮಂಗಳೂರು ಇದರ ಜಿಲ್ಲಾ ಮಟ್ಟದ ಸಭೆ ಕುಂದುಕೊರತೆಗಳ ಸಭೆಯು ಮಂಗಳೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಸಂಘಟನೆಯ ರಾಜ್ಯಾಧ್ಯಕ್ಷ ಸುರೇಶ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೌಕರರ ಸಮಸ್ಯೆಗಳನ್ನು ಆಲಿಸಿ ಚರ್ಚಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಿ ಸಮಸ್ಯೆ ಪರಿಹರಿಸುವುದಾಗಿ ಹೇಳಿದ್ದಾರೆ. ಚಿಲಿಂಬಿಯ ಆದರ್ಶ ನಗರದ ವಾಟರ್ ಟ್ಯಾಂಕ್ ಬಳಿ ಗುಂಡಿ ಇದ್ದ ಜಾಗವನ್ನು ಸ್ವಚ್ಛಗೊಳಿಸಿ ಮಣ್ಣು ಹಾಕಿ ಸಮತಟ್ಟು ಮಾಡಿ ಮಕ್ಕಳ ವಿವಿಧ ಚಟುವಟಿಕೆಗಳಿಗೆ ಸಾರ್ವಜನಿಕ ಉಪಯೋಗಕ್ಕಾಗಿ ಇಂಟರ್ಲಾಕ್ ಅಳವಡಿಸಿರುವ ಯೋಜನೆಯನ್ನು ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಸ ಉದ್ಘಾಟಿಸಿದರು. ಅವರು ಮಾತನಾಡಿ ಇಲ್ಲಿಯ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಎಂ ಶಶಿಧರ ಹೆಗಡೆ ಅವರ ಸಮಾಜ ಸೇವೆ ಮುತುವರ್ಜಿ ಜನಪರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಪ್ರದೇಶದಲ್ಲಿ ಎದ್ದು ಕಾಣುತ್ತವೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿ ಜೀವನವು ಬದುಕಿನ ಅತ್ಯಂತ ಅಮೂಲ್ಯವಾದ ಸುವರ್ಣ ಅವಧಿ. ಪದವಿ ಪಡೆದ ಅಂತ್ಯವಲ್ಲ, ಅದು ಹೊಸ ಜವಾಬ್ದಾರಿಗಳ ಬದುಕಿನ ಆರಂಭ. ಯುವಜನತೆ ಆತ್ಮವಿಶ್ವಾಸ, ಸೃಜನಶೀಲತೆ ಹಾಗೂ ಮಾನವೀಯ ಮೌಲ್ಯಗಳೊಂದಿಗೆ ಬದುಕನ್ನು ಎದುರಿಸಬೇಕೆಂದು ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಟ್ರಸ್ಟಿ ಹಾಗೂ ಆಡಳಿತ ಮಂಡಳಿ ಸದಸ್ಯರಾದ ಪ್ರೊಫೆಸರ್ ಎ ಮಿತ್ರ ಎಸ್ರಾವ್ ಅವರು ಹೇಳಿದ್ದಾರೆ. ಅವರು ನಗರದ ಟಿ ವಿ ರಮನ್ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಕೆನರಾ ಕಾಲೇಜ್ ಸ್ವಾಯತ್ತ ಸಂಸ್ಥೆ ಪದವಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಬೈಕಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಸ್ಥಳದಲ್ಲಿ ಮೃತಪಟ್ಟು ಇಬ್ಬರು ಗಾಯಗೊಂಡಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 60 ಮುಖ ಚೆಕ್ಪೋಸ್ಟ್ ಬಳಿಯ ಖಂಡಿಗೆ ಕ್ರಾಸ್ ಬಳಿ ನಿನ್ನೆ ಸಂಜೆ ನಡೆದಿರುವುದು ವರದಿಯಾಗಿದೆ. ಮೃತರನ್ನು ಮೂಲತಃ ಬಾಗಲಕೋಟೆ ನಿವಾಸಿ, ಸದ್ಯ ಕಾವೂರು ಪಂಚಮಗರುವಿನ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಭೀಮಾ ಎಂದು ಗುರುತಿಸಲಾಗಿದೆ. ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ವೃದ್ಧೆಯೊಬ್ಬರನ್ನು ಬೆದರಿಸಿ ಸುಮಾರು 24 ಕೋಟಿ ರೂಪಾಯಿ ಸುಲಿಗೆ ಮಾಡಿದ ಪ್ರಕರಣದಲ್ಲಿ 5 ಆರೋಪಿಗಳನ್ನು ಬೆಂಗಳೂರು ನಗರ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿರುವುದಾಗಿ ವರದಿಯಾಗಿದೆ. ಜೋಪ್ರಾ ಆರ್ಚರ್ ಆಲ್ರೌಂಡರ್ ಆಟದ 32 ರನ್ ನೆರವಿನಿಂದ ರಾಜಸ್ಥಾನ ರಾಯಲ್ಸ್ ತಂಡವು ಮುಂಬೈ ಇಂಡಿಯನ್ಸ್ ತಂಡವನ್ನು 30 ರನ್ಗಳ ಅಂತರದಿಂದ ಮಣಿಸಿದೆ. ಈ ಮೂಲಕ 2026 ಆವೃತ್ತಿಯ IPL ಟೂರ್ನಿಯಲ್ಲಿ ಪ್ಲೇಆಫ್ ಸುತ್ತಿಗೆ ಲಗ್ಗೆಯಿಟ್ಟ 4 ತಂಡ ಎನಿಸಿಕೊಂಡಿದೆ. ಕೂಳೂರು ಫಲ್ಗುನಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ ಹಾಸನ ಜಿಲ್ಲೆಯ ಕೃಷಿಕನನ್ನು ಪಣಂಬೂರು ಪೊಲೀಸರು ಸಮಯಪ್ರಜ್ಞೆಯಿಂದ ರಕ್ಷಿಸಿದ ಘಟನೆ ವರದಿಯಾಗಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶೌರಣ ಬಳಗೊಳ್ಳ ಸಮೀಪದ ಹಳ್ಳಿಯೊಂದರ ಕೃಷಿಕ ಆರೋಗ್ಯ ಮತ್ತು ಹಣಕಾಸಿನ ಸಮಸ್ಯೆಯಿಂದ ಮನನೊಂದು ಶುಕ್ರವಾರ ಬೆಳಿಗ್ಗೆ ಮನೆಯಿಂದ ಯಾರಿಗೂ ಹೇಳದೆ ಅವರು ಬಂದಿದ್ದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಣೆ ಅವರು ಮೇ 26-29 ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮೇ 26 ಸಂಜೆ 4 ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮನ. ಮೇ 27 ಬೆಳಿಗ್ಗೆ 10 ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಬಿ ಎ ವಿಕ್ರಯ ವೇದಿಕೆಯಲ್ಲಿ ಅನು ಉಳಿದಂತೆ ಹಾಡುವೆ ಕನ್ನಡ ಮನಸ್ಸಿನೊಂದಿಗೆ ಒಂದು ದಿನ ಪ್ರೊಫೆಸರ್ ಬಿ ಎ ವಿಕ್ರಯ್ ಇವರ ಸಮಗ್ರ ಸಾಹಿತ್ಯ ಅವಲೋಕನ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಮೇ 29 ಪೂರ್ವಾಹ್ನ 11 ಕೊಣಾಜೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡುವರು. ಮೇ 31 ಮಂಗಳೂರಿನಿಂದ ಕಾಸರಗೋಡಿಗೆ ತೆರಳಲಿದ್ದಾರೆಂದು ಪ್ರಕಟಣೆ ತಿಳಿಸಿದೆ. ಕೆಳಗರಿ ವಿಶ್ವವಿದ್ಯಾನಿಲಯದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೊ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ, ನಡೆಸಿಕೊಡ್ತಾರೆ ಡಾಕ್ಟರ್ ಭಾವನ. ಈ ಕಾರ್ಯಕ್ರಮದಲ್ಲಿ ಮಂಡಿ ನೋವಿನ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮದ ಪ್ರಸಾರ, 9:00 ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಹಾಡುಗಳ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರ ಭಾಷಣ ಕೇಳುವಿರಿ. 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಇಂದ್ರಜಿತ್ತು ಕಾಳಗ ಭಾಗ 3. 11:30 ತುಳು ಕಾರ್ಯಕ್ರಮದಲ್ಲಿ ತುಳು ನಾಟಕ ಪಾರ್ವತಿ ಭಾಗ 3. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಆರೋಗ್ಯ ಸಾರಂಗ್. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬ್ಯಾರಿ ಕಾರ್ಯಕ್ರಮ ಮರು ಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ, SMS ಆಧಾರಿತ ಕಾರ್ಯಕ್ರಮ. 4:00 ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮದ ಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಭಾವನಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿಯ ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಇವತ್ತು ನಾನು ಚರ್ಚಿಸುವ ವಿಷಯ ಏನಂದ್ರೆ ಮಂಡಿ ನೋವು ಯಾವ ರೀತಿ ಮನೆಯಲ್ಲೇ ಮನೆ ಮದ್ದು ಮಾಡುವುದರಿಂದ ಕಡಿಮೆ ಮಾಡಬಹುದು ಅಂತ. ಮಂಡಿ ನೋವು ಇತ್ತೀಚಿನ ದಿನಗಳಲ್ಲಿ 30-35 ಏಜ್ ಗ್ರೂಪ್ ಅಲ್ಲೇ ಬಂದ್ಬಿಡುತ್ತೆ. ಸಂಧಿವಾತ ಇರಬಹುದು, ಆಮವಾತ, ಆಸ್ಟಿಯೋ ಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್ ಇಂತಹ ಸಮಸ್ಯೆಗಳು ಜಾಸ್ತಿ ಈಗ ಕಂಡು ಬರುತ್ತೆ. ಅದೇ ರೀತಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದ್ರೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆದ್ರೂ ಮಂಡಿ ನೋವು ಬರುತ್ತೆ. ಇದನ್ನು ಮನೆಯಲ್ಲೇ ಯಾವ ರೀತಿ ಕಡಿಮೆ ಮಾಡಬಹುದು ಅಂತ, ಸರಳವಾದ ಉಪಾಯದಿಂದ ಯಾವ ರೀತಿ ಮನೆಯಲ್ಲೇ ಈ ಮಂಡಿ ನೋವನ್ನು ಕಡಿಮೆ ಮಾಡಬಹುದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಅಗಸೆ ಬೀಜ, ಎಳ್ಳು, ಅದು ಬಿಳಿ ಎಳ್ಳು ಆಗಿರಬಹುದು ಅಥವಾ ಕರಿ ಎಳ್ಳು ಆಗಿರಬಹುದು, ಅದರ ಜೊತೆಗೆ ಈ ಮೆಂತ್ಯ ಕಾಳು, ಇದನ್ನು ಸಮಾನ ಪ್ರಮಾಣದಲ್ಲಿ ತಗೋಬಹುದು. ಅಂದ್ರೆ 1/4 ಕೆಜಿ ಅಗಸೆ ಬೀಜ, 1/4 ಕೆಜಿ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು, ಅದೇ ರೀತಿ 1/4 ಕೆಜಿ ಮೆಂತ್ಯ ಕಾಳು, ಇದನ್ನು ಮೊದಲು ಹುರ್ಕೊಳ್ಬೇಕು. ಸಪರೇಟ್ ಆಗಿ ಹುರ್ಕೊಳ್ಳಿ, ಅದಾದ ಮೇಲೆ ಪೌಡರ್ ಮಾಡಬೇಕು. ಸಪರೇಟ್ ಆಗಿ ಪೌಡರ್ ಮಾಡಿ ಆದ ಮೇಲೆ ಈ ಪೌಡರ್ ಅನ್ನು ಮಿಕ್ಸ್ ಮಾಡಿ ಕಂಟೈನರ್ ಅಲ್ಲಿ, ಜಾರ್ ಅಲ್ಲಿ ಇಟ್ಕೊಂಡು ದಿವಸಾಗ್ಲೂ ಉಪಹಾರ ಸೇವನೆ ಮಾಡೋಕ್ಕಿಂತ ಮುಂಚೆ, ಬ್ರೇಕ್ಫಾಸ್ಟ್ ಆಗೋಕ್ಕಿಂತ ಮುಂಚೆ 1 ಟೀಸ್ಪೂನ್ ಅನ್ನು 1 ಗ್ಲಾಸ್ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ದಿನಾಲೂ ಉಪಯೋಗಿಸೋದು. ಅದರಿಂದ ಬೋನ್ ರೀಜನರೇಟ್ ಆಗುತ್ತೆ, ಬೋನ್ ಸ್ಟ್ರೆಂತ್ ಆಗುವಂತದ್ದು, ಅದೇ ರೀತಿ ಬೋನ್ ಅಲ್ಲಿ ಸ್ವೆಲ್ಲಿಂಗ್ ಇರುವಂತದ್ದು, ಊತ ಜಾಸ್ತಿ ಆಗಿರುವಂತದ್ದು ಕಡಿಮೆ ಆಗುತ್ತೆ. ಇದನ್ನು 1 ವಾರ ಮಾಡಿದ್ರಿ, ಏನು ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಬಿಡ್ಲಿಕ್ಕೆ ಹೋಗ್ಬೇಡಿ. ಇದನ್ನು ಕಂಟಿನ್ಯೂಸ್ ಆಗಿ 1 ತಿಂಗಳು ಮಾಡಿದ್ರಿಂದನೇ ಮಾತ್ರ ನಿಮಗೆ ರಿಸಲ್ಟ್ ಇರುತ್ತೆ. ಎರಡನೆಯದ್ದು ಎಣ್ಣೆ. ಯಾವ ಎಣ್ಣೆ ಉಪಯೋಗಿಸೋದ್ರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ? ಎಳ್ಳೆಣ್ಣೆ. ಎಳ್ಳೆಣ್ಣೆ ತಿಲಗಳ ರಾಜ ಅಂತ ಕರಿತೇವೆ. ಸೊ ಈ ಎಳ್ಳೆಣ್ಣೆಯನ್ನು ಉಗುರು ಬೆಚ್ಚ ಮಾಡಿಕೊಂಡು ಮಂಡಿಗೆ ಹಚ್ಕೊಳ್ಳಿ. ಮಂಡಿಗೆ ಹಚ್ಚಿ ಆದ್ಮೇಲೆ 1 ಅಥವಾ 1.5 ತಾಸು ಇಟ್ಟು ಆದ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಿ.

ಮಾಡುವಂತದ್ದು. ಇನ್ನೊಂದು ಎಣ್ಣೆ ಅಂದ್ರೆ ಸಾಸಿವೆ ಎಣ್ಣೆ. ಈ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡುವಾಗ ಒಂದು ಸ್ವಲ್ಪ 2 ಅಥವಾ 3 ಕರ್ಪೂರವನ್ನು ಮಿಕ್ಸ್ ಮಾಡಿಕೊಂಡು ಮಂಡಿಗೆ ಹಚ್ಚುವಂತದ್ದು. ಇದರಿಂದ ಮಂಡಿ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಸ್ವೆಲ್ಲಿಂಗ್ ಇರುತ್ತೆ, ಅದೇ ರೀತಿ ಅದರ ಜೊತೆಗೆ ಸ್ಟಿಫ್ನೆಸ್ ಇರುತ್ತೆ, ಜಾಯಿಂಟ್ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಂಥವರಿಗೆ ಈ ಉಪಾಯ ತುಂಬಾ ಹೆಲ್ಪ್ ಆಗುತ್ತೆ. ಮರಳು, ಈ ಮರಳನ್ನು ಬಿಸಿ ಮಾಡಿಕೊಂಡು ಕಾಟನ್ ಬಟ್ಟೆಯಲ್ಲಿ ಹಾಕಬೇಕು. ಪೋಟ್ಲಿ, ಒಂದು ಪೋಟ್ಲಿ ಮಾಡ್ಕೊಂಡು ಒಂದು ಗಂಟು ಕಟ್ಟಿ ಎಲ್ಲಿ ನೋವಿದೆ, ಎಲ್ಲಿ ಮಂಡಿ ನೋವು ಇರುತ್ತೆ ಅಥವಾ ಬೇರೆ ಜಾಯಿಂಟ್ಸ್ ಗಳಲ್ಲೂ ಪೇನ್ ಇರುತ್ತೆ, ಆ ಮಂಡಿ ಮೇಲೆ ಇಡೋದ್ರಿಂದ ಮಂಡಿ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಪೋಟ್ಲಿ ಪ್ರೆಸ್ ಮಾಡೋಕ್ಕಿಂತ ಮೊದಲು ಸಾಸಿವೆ ಎಣ್ಣೆಯನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡಿ ಅದಾದ್ಮೇಲೆ ಪೋಟ್ಲಿಯನ್ನು ಸ್ಲೋಲಿ ಇಟ್ಕೊಬಂದು ಹೋಗ್ಬಹುದು. ಸೊ ಅದರಿಂದ ಸ್ವೆಲ್ಲಿಂಗ್ ಜೊತೆಗೆ ಸ್ಟಿಫ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಮರಳು ಸಿಕ್ಕಿಲ್ಲ, ಮರಳು ಸಿಕ್ಕಿಲ್ಲ ಅಂದ್ರೆ ಕಲ್ಲುಪ್ಪು. ಈ ಕಲ್ಲುಪ್ಪಿನಲ್ಲೂ ಕೂಡ ಈ ಪೋಟ್ಲಿ ಮಸಾಜ್ ತರ ಮಾಡಬಹುದು. ಈ ಕಲ್ಲುಪ್ಪನ್ನು ಬಿಸಿ ಮಾಡಿಕೊಂಡು ಕಾಟನ್ ಬಟ್ಟೆಯಲ್ಲಿ ಹಾಕಿ ಅದಾದ್ಮೇಲೆ ಸ್ಲೋಲಿ ಪ್ರೆಸ್ ಮಾಡ್ಕೊಂಡು ನೀ ಮೇಲೆ ಪ್ರೆಸ್ ಮಾಡ್ಕೊಂಡು ಹೋಗೋದ್ರಿಂದ ಮಂಡಿ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಾಲ್ಕನೇದು ಯಾವ್ದ್ರಿಂದ, ಯಾವ ಲೇಪನ ಹೆಲ್ಪ್ ಆಗುತ್ತೆ? ಈ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪನ್ನ ಲೇಪನ ನಿಮ್ಗೆ ಮಂಡಿ ನೋವು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನುಗ್ಗೆ ಸೊಪ್ಪು ಅದೇ ರೀತಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಮಂಡಿ ಮೇಲೆ ಹಚ್ಚುವುದ್ರಿಂದ ನಿಮ್ಗೆ ಮಂಡಿ ನೋವು ಇದ್ದದ್ದು, ಅದೇ ರೀತಿ ಸ್ವೆಲ್ಲಿಂಗ್ ಸ್ಟಿಫ್ನೆಸ್ ಇದ್ದದ್ದು ಕಡಿಮೆ ಆಗುತ್ತೆ. ಅದೇ ರೀತಿ ಐದನೇದೇನಂದ್ರೆ ಸೂರ್ಯಸ್ನಾನ. ಈಗ ನೀವು ಕ್ಯಾಲ್ಸಿಯಂ ಫುಡ್ ತಗೋತಾ ಇದ್ದೀರಿ, ಆದ್ರೂ ನಿಮ್ಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರ್ತಾ ಇದೆ. ಯಾಕೆ ಅಂದ್ರೆ ವೈಟಮಿನ್ ಡಿ ಕಡಿಮೆ ಇದೆ ಬಾಡಿಯಲ್ಲಿ. ಕ್ಯಾಲ್ಸಿಯಂ ಬಾಡಿಗೆ ಅಬ್ಸಾರ್ಬ್ಷನ್ ಆಗ್ಬೇಕಾದ್ರೆ ವೈಟಮಿನ್ ಡಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ದಿನಾಲು 20-25 ಮಿನಿಟ್ ಸೂರ್ಯಸ್ನಾನ ಮಾಡ್ಬೇಕಾಗುವುದು. ಸೊ ಇದರಿಂದಾಗಿ ನಿಮ್ಗೆ ರೋಗ ನಿರೋಧಕ ಶಕ್ತಿ, ವೈಟಮಿನ್ ವಿರೋಧ ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಂದ್ರೆ ಕರ್ಕ್ಯುಮಿನ್, ಅರಶಿನ. ಡೈಲಿ ನಿಮ್ಮ ಆಹಾರದಲ್ಲಿ ಅರಶಿನವನ್ನು ಉಪಯೋಗಿಸುವಂತದ್ದು. ಯಾಕಂದ್ರೆ ಅರಶಿನ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿದೆ, ಅದೇ ರೀತಿ ಆಂಟಿ ಆಕ್ಸಿಡೆಂಟ್ ಕೂಡ ಇದೆ. ಈ ಅರಶಿನವನ್ನು ಒಂದು ಸ್ವಲ್ಪ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿಕೊಂಡು ದಿನಾನಿತ್ಯ ನೀವು ಉಪಯೋಗಿಸಬಹುದು. ಅದೇ ರೀತಿ ಅರಿಶಿನವನ್ನು ಹಾಲಿನ ಜೊತೆ ಉಪಯೋಗಿಸಬಹುದು. ಗೋಲ್ಡನ್ ಮಿಲ್ಕ್ ಅಂತ ಕರೀತಾರೆ. ಯಾಕೆ ಹಾಲು ಉಪಯೋಗಿಸಬೇಕಂದ್ರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಹಾಗೆಯೇ ಅರಿಶಿನ ಆಂಟಿ ಇನ್ಫ್ಲಮೇಟರಿ ಅಂಡ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೊಂದಿದೆ. ಬೋತ್ ಎರಡನ್ನು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಗೋಲ್ಡನ್ ಮಿಲ್ಕ್. ಸೊ ಇದರಿಂದಾಗಿ ಇನ್ನೂ ಒಳ್ಳೆ ಪ್ರಯೋಜನ ಆಗುತ್ತೆ ನಿಮಗೆ. ಸೊ ಡೈಲಿ ರಾತ್ರಿ ಹೊತ್ತು 1 ಸ್ಪೂನ್ ಅರಿಶಿನ ಹಾಗೂ 1 ಗ್ಲಾಸ್ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಡೈಲಿ ಗೋಲ್ಡನ್ ಮಿಲ್ಕ್ ಅನ್ನು ಉಪಯೋಗಿಸಬಹುದು. ನೆಕ್ಸ್ಟ್ ಏನಂದ್ರೆ ತ್ರಿಫಲ ಪೌಡರ್. ಈ ತ್ರಿಫಲ ಪೌಡರ್ ಅನ್ನು 1 ಗ್ಲಾಸ್ ನೀರಿನ ಜೊತೆ ಮಿಕ್ಸ್ ಮಾಡಿ ಡೈಲಿ ಕುಡಿಬಹುದು. ಅದರಿಂದ ಬಾಡಿನೂ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಬಾಡಿ ಡಿಟಾಕ್ಸಿಫಿಕೇಶನ್ ಆದ್ರೆ ನೀವು ಏನೆಲ್ಲ ಮನೆ ಮದ್ದು ಮಾಡ್ತಿದ್ದೀರಾ ಅದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಯಾವ್ದೆಲ್ಲ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂದ್ರೆ ಒಂದು ಬೆಡ್ಶೀಟ್ ಅನ್ನು ರೋಲ್ ಮಾಡಿಕೊಂಡು ಮಂಡಿಯ ಅಡಿಯಲ್ಲಿ ಇಟ್ಕೋಬಹುದು. ಮಂಡಿಯ ಅಡಿಯಲ್ಲಿ ಇಟ್ಟಾದ ಮೇಲೆ ಮಂಡಿಯನ್ನು ಪ್ರೆಸ್ ಮಾಡಿ ರಿಲೀಸ್ ಮಾಡುದು, ಪ್ರೆಸ್ ಅಂಡ್ ರಿಲೀಸ್. ಇದನ್ನು ಬೆಳಿಗ್ಗೆ 20 ಸತಿ, ಮಧ್ಯಾಹ್ನ 20 ಸತಿ, ಅದೇ ರೀತಿ ರಾತ್ರಿ 20 ಸತಿ, ಡೈಲಿ 3 ಟೈಮ್ಸ್ ಮಾಡುವುದ್ರಿಂದ ನಿಮ್ಗೆ ಮಂಡಿ ನೋವು ಕಡಿಮೆ ಆಗುತ್ತೆ, ಮಂಡಿ ಸ್ಟ್ರೆಂತ್ ಆಗುತ್ತೆ. ಯಾವುದೆಲ್ಲ ಆಹಾರ ಸೇವನೆ ಮಾಡುವುದ್ರಿಂದ ಮಂಡಿ ನೋವು ಹೆಲ್ಪ್ ಆಗುತ್ತೆ, ಅದೇ ರೀತಿ ಮಂಡಿ ಸ್ಟ್ರೆಂತ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡುತ್ತೇನೆ. ಮೊದಲಿಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುವಂತಹ ಆಹಾರವನ್ನು ಸೇವಿಸುವಂತದ್ದು. ಒಮೇಗಾ 3 ರಿಚ್ ಫುಡ್ಸ್, ಅದನ್ನು ಸೇವಿಸುವುದ್ರಿಂದ ನಿಮ್ಗೆ ಮಂಡಿ ನೋವು ಕ್ರಮೇಣವಾಗಿ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ. ಯಾವ್ದೆಲ್ಲ ಒಮೇಗಾ 3 ಜಾಸ್ತಿ ಇದೆ ಅಂದ್ರೆ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ, ಅದೇ ರೀತಿ ಚಿಯಾ ಸೀಡ್ಸ್ ಅಲ್ಲಿ ಒಮೇಗಾ 3 ಕಂಟೆಂಟ್ ಜಾಸ್ತಿ ಇದೆ. ಸೊ ಇದು ಮಂಡಿ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮಂಡಿ ಸ್ಟ್ರೆಂಥನಿಂಗ್ ಆಗುತ್ತೆ. ಅದೇ ರೀತಿ ರಿಚ್ ಪ್ರೋಟೀನ್ ಹಾಗೆಯೇ ಗುಡ್ ಫ್ಯಾಟ್ ಇರುವಂತಹ ಆಹಾರವನ್ನು ಸೇವಿಸುವಂತದ್ದು. ಎರಡನೇದು ನಟ್ಸ್. ನಟ್ಸ್ ಅಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಇದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ, ಒಳ್ಳೆಯ ಪ್ರೋಟೀನ್ ಇರುತ್ತೆ, ಗುಡ್ ಫ್ಯಾಟ್ ಇರುತ್ತೆ. ಸೊ ಇದನ್ನು ಡೈಲಿ ಉಪಯೋಗಿಸಬೇಕಾಗತ್ತೆ. ಅದೇ ರೀತಿ ಮೂರನೆಯದು ಗ್ರೀನ್ ಜ್ಯೂಸ್ ಥೆರಪಿ. ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಈ ಗ್ರೀನ್ ಜ್ಯೂಸ್ ಥೆರಪಿ ಬಗ್ಗೆ ಮೊದಲಿಗೆ ಹೇಳ್ಕೊಟ್ಟಿದ್ದೇವೆ. ಮತ್ತೊಮ್ಮೆ ನಾನು ಈ ಜ್ಯೂಸ್ ಬಗ್ಗೆ ಹೇಳ್ತಿದ್ದೇನೆ. ಈ ಜ್ಯೂಸ್ ಕ್ಯಾಲ್ಸಿಯಂ, ಅದೇ ರೀತಿ ಪ್ರೋಟೀನ್ ರಿಚ್ ಆಗಿರುವಂತದ್ದು. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ 1 ಮುಷ್ಟಿ ಕರಿಬೇವು, ಕರಿಬೇವು ಇಲ್ದಿದ್ರೆ ಪಾಲಕ್ ಆಗಬಹುದು, ಮೆಂತ್ಯನೂ ಆಗಬಹುದು. ಅದೇ ರೀತಿ 1 ಸ್ಪೂನ್ ಅಗಸೆ ಬೀಜ, 1 ಸ್ಪೂನ್ ಎಳ್ಳು, ಬೇಕಿದ್ರೆ ಬೆಲ್ಲ. ಡಯಾಬಿಟೀಸ್ ಇದ್ದವರು ಬೆಲ್ಲ ಉಪಯೋಗಿಸೋದು ಬೇಡ, ನಾರ್ಮಲ್ ಆಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಇದನ್ನೆಲ್ಲವನ್ನು ಮಿಕ್ಸರ್ ಅಲ್ಲಿ ಹಾಕಿ ಜ್ಯೂಸ್ ಮಾಡಿ ಸೋಸಿ ಡೈಲಿ ಸಂಜೆ 5 ಗಂಟೆಗೆ ಅಥವಾ ಬೆಳಿಗ್ಗೆ 11 ಗಂಟೆ ಸಮಯದಲ್ಲಿ ಸೇವಿಸೋದ್ರಿಂದ ನಿಮ್ಗೆ ಮಂಡಿ ಸ್ಟ್ರೆಂತ್ ಆಗುತ್ತೆ, ಮಂಡಿ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಇದರಲ್ಲಿ ಮಂಡಿಗೆ ಬೇಕಾಗುವಂತಹ ಪೋಷಕಾಂಶಗಳು ಜಾಸ್ತಿ ಇದೆ. ಅದರಿಂದಾಗಿ ಖಂಡಿತವಾಗಿ ಈ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ.
ಯಾವ ಫ್ರೂಟ್ ತಿನ್ನುವುದರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗಬಹುದಂದ್ರೆ ಅನಾನಸ್, ಪೈನಾಪಲ್. ಈ ಪೈನಾಪಲ್ ಒನ್ ಬಾಲ್ ಆಫ್ ಪೈನಾಪಲ್ ಡೈಲಿ ಉಪಯೋಗಿಸಬೇಕು. ಯಾಕಂದ್ರೆ ಈ ಪೈನಾಪಲ್ ಅಲ್ಲಿ ವಿಟಮಿನ್ ಸಿ, ಅದೇ ರೀತಿ ಬ್ರೊಮಾಲಿನ್ ಎಂಬ ಎನ್ಝೈಮ್ ಇದೆ. ಸೊ ಈ ಎರಡು ಎನ್ಝೈಮ್ ಇಂದ ಈ ಎರಡು ಕಂಟೆಂಟ್ ಇರೋದ್ರಿಂದ ನಿಮಗೆ ಮಂಡಿ ನೋವು ಕ್ರಮೇಣವಾಗಿ ಕಡಿಮೆ ಆಗುತ್ತೆ, ಸ್ವೆಲ್ಲಿಂಗ್ ಇದ್ದದ್ದು ಕಡಿಮೆ ಆಗ್ತಾ ಬರುತ್ತೆ. ಸೊ ಡೈಲಿ ಒನ್ ಕಪ್ ಆಫ್ ಪೈನಾಪಲ್ ಸೇವನೆ ಮಾಡಿ. ಅದೇ ರೀತಿ ಕಿವಿ, ಅವಕಾಡು, ಅಂಜೂರ, ಈ ಫ್ರೂಟ್ಸ್ ಕೂಡ ನಿಮಗೆ ಮಂಡಿ ನೋವು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೆಲ್ಲ ಮನೆ ಮದ್ದು ಮಾಡುವುದರಿಂದ, ಯಾವುದೆಲ್ಲ ಆಹಾರ ಸೇವನೆ ಸೇವಿಸುವುದರಿಂದ ನಿಮಗೆ ಮಂಡಿ ನೋವನ್ನು ಕಡಿಮೆ ಮಾಡಬಹುದು ಅಂತ. ಅದೇ ರೀತಿ ನಿಮಗೆ ಮಂಡಿ ನೋವಿದೆ, ನೀವು ತುಂಬಾನೇ ಮೆಡಿಸಿನ್ಸ್ ತಗೋತಾ ಇದ್ದೀರಿ, ಪೇನ್ ಕಿಲ್ಲರ್ಸ್ ತಗೋತಾ ಇದ್ದೀರಿ ಅಂದ್ರೆ ನಮ್ಮದೇ ಆದ ನ್ಯಾಚುರಲ್ ಪೇನ್ ಕಿಲ್ಲರ್ ಆಲ್ಫಾ ನ್ಯಾಚುರಲ್ ಕಾಕ್ಸ್ ಬ್ಯಾಲೆನ್ಸ್ ಎಂಬ ಒಂದು ಟ್ಯಾಬ್ಲೆಟ್ ಇದೆ. ಸೊ ಈ ಟ್ಯಾಬ್ಲೆಟ್ ಡೈಲಿ ಬೆಳಿಗ್ಗೆ, ಅದೇ ರೀತಿ ರಾತ್ರಿ ಊಟ ಆದ್ಮೇಲೆ ಸೇವನೆ ಮಾಡೋದ್ರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಪೇನ್ ಕಿಲ್ಲರ್ಸ್, ಆಲೋಪತಿಯಲ್ಲಿ ಪೇನ್ ಕಿಲ್ಲರ್ಸ್ ತಗೋತಾ ಇದ್ದೀರಿ ಅಂದ್ರೆ ಸ್ಲೋಲಿ ಈ ಪೇನ್ ಕಿಲ್ಲರ್ಸ್ ಅನ್ನು ಸ್ಟಾಪ್ ಮಾಡಬಹುದು. ಈ ಕಾಕ್ಸ್ ಬ್ಯಾಲೆನ್ಸ್ ಅನ್ನು ಡೈಲಿ ಬೆಳಿಗ್ಗೆ ರಾತ್ರಿ ಉಪಯೋಗಿಸಬಹುದು. ಧನ್ಯವಾದ.

रडोंक येता बाय पूण हांव रडना हांवें चडशें रडोन जालां बाय

ಯಾನೆ ನಿಖಿಲನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ ನಿಖಿಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

107.8 FM ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ಟಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: கேக்குறீங்களே இத்தர்தோல் நான் ஸ்டாப் ஒப்பன பாட்டுங்க கேட்டோன்னு வந்தேன் கேட்டோன்டிக்கிற இது ரேடி சாரங் 107.8 FM இது ரங்கு ரங்கு ஜீவன
1: மாத்திரத்தில் வன் பேர் கோரிக்கையில தின்னு புள்ளியானது அந்த புள்ளியாய் புக்கனே கோரிக்கையில பண்ணுவானது ஏரைகளை கொட்டி யார் நினைக்கல சுந்தரரை மந்தார நிக்கலுக்கு ஏனந்துள்ளாரு ரேடியோ சாரங் 107.8 FM ரங்கு ரங்கு தப்பது
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೆದ ಬಿಎಡ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರ ಮೇಧ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
3: ಒಂದು ಕಥೆಯಿಂದ ಆರಂಭಿಸಬಹುದು. ಯಾರಾದರೂ ದೋಣಿಯಲ್ಲಿ ನದಿ ದಾಟಿದವರು ಇದ್ದೀರಾ? ಇತ್ತೀಚೆಗೆ ಹಿಂದಿನವರಲ್ಲ, ಕೆಳಗೆ ಈಗಿನವರು ಯಾರಿಲ್ಲ, ನೀವೆಲ್ಲ ಬ್ರಿಡ್ಜಿನಲ್ಲಿ ಹೋಗೋರು. ನೀವೊಂದು ಸತಿ ದೋಣಿಯಲ್ಲಿ ಹೊಳೆ ದಾಟೋದಕ್ಕೆ ಪ್ರಯತ್ನಿಸಬೇಕು. ಅದು ಕೂಡ ಮಳೆಗಾಲದ ಸ್ವಲ್ಪ ಪ್ರವಾಹ ಇದ್ದ ಟೈಮ್ನಲ್ಲಿ ನೋಡಬೇಕು, ಆಗ ನಿಮಗೆ ಸರಿಯಾದ ಅದರ ಅನುಭವ ಸಿಗ್ತದೆ. ಒಂದು ಸಂದರ್ಭದಲ್ಲಿ ಒಬ್ಬರು ದೋಣಿ ದಾಟಲಿಕ್ಕೆ ಅವಸರ ಮಾಡಿದರು. ನಂಬಿಗೆ ಹೇಳಿದ, ಇನ್ನು 4 ಜನ ಬಂದರೆ ಒಟ್ಟಿಗೆ ಕರ್ಕೊಂಡು ಹೋಗ್ಬೋದು ಅಂತ, ಇಲ್ಲ ನನಗೆ ಬೇಗ ಹೋಗಬೇಕಂತ ಹೇಳಿದರು. ಅಂಬಿಗ ಒಬ್ಬರನ್ನೇ ಹತ್ತಿಸ್ಕೊಂಡು ದೋಣಿ ದಾಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಸ್ವಲ್ಪ ದೂರ ದೋಣಿ ಹೋಗಬೇಕಿದ್ರೆ ಕೇಳಿದರು ಇವರು ಅಂಬಿಗನಲ್ಲಿ, ನೀನು ರಾಮಾಯಣ ಓದಿದ್ದೀಯಾ ಅಂತ. ಇಲ್ಲ ಸ್ವಾಮಿ ಅಂತ ಹೇಳಿದ. ಆದರೆ ಸ್ವಲ್ಪ ಗೊತ್ತುಂಟು, ಓದಲಿಲ್ಲ. ಆಮೇಲೆ ಸ್ವಲ್ಪ ಇನ್ನೂ ಅರ್ಧ ಆದಷ್ಟು ಮುಂದೆ ಹೋಯಿತು. ಆಗ ಅವರು ಮೊದಲನೇ ರಾಮಾಯಣ ಓದಲಿಲ್ಲ ಹೇಳಿದಕ್ಕೆ ಹೇಳಿದರು, ನಿನ್ನ ಕಾಲಾಂಶ ಜೀವನ ವ್ಯರ್ಥ ಅಂತ. ಆಮೇಲೆ ಸ್ವಲ್ಪ ಮುಂದೆ ಹೋದಾಗ ಕೇಳಿದರು, ನೀನು ಭಗವದ್ಗೀತೆ ಓದಿದ್ದೀಯಾ ಅಂತ. ಇಲ್ಲ ಅದು ಓದಲಿಲ್ಲ ಸ್ವಾಮಿ ಹೇಳಿದ. ಹಾಗೆ ಅರ್ಧ ಜೀವನ ಹೋಯಿತು ಅಂತ ಹೇಳಿದರು. ಅದು ಬೇಡ, ನೀನು ಇನ್ನೂ ಮುಂದೆ ಹೋದಾಗ ಒಂದು ಮುಕ್ಕಾಲಂಶ ದಾಟಿದೆ, ಮತ್ತೆ ಒಂದು ಸ್ವಲ್ಪ ದೂರ ಇದೆ. ಅಷ್ಟೊತ್ತಿಗೆ ಇವರು ಕೇಳಿದರು, ನೀನು ಮಹಾಭಾರತ ಓದಿದ್ದೀಯಾ? ಇಲ್ಲ ಸ್ವಾಮಿ ಅದು ಓದಲಿಲ್ಲ. ಹಾಗಾದರೆ ನಿನ್ನ ಮುಕ್ಕಾಲಂಶ ಜೀವನ ಹೋಯಿತು ಅಂತ ಹೇಳಿದರು. ಅಷ್ಟೊತ್ತಿಗೆ ಹೊಳೆಯಲ್ಲಿ ನೀರು ತುಂಬ ಬರಲಿಕ್ಕೆ ಶುರು ಆಯಿತು, ದೋಣಿ ಮುಳುಗೋ ಸ್ಥಿತಿಗೆ ಹೋಯಿತು. ಅವನು ಇವರಿಗೆ ಕೇಳಿದ, ನಿಮಗೆ ಈಜಕ್ಕೆ ಬರ್ತದ ಅಂತ. ಇಲ್ಲ ಅಂತ ಹೇಳಿದ. ಹಾಗೆ ನಿಮ್ಮ ಜೀವನ ಪೂರ್ತಿ ಹೋಯಿತು ಅಂತ ಹೇಳಿದರು. ಆದ್ದರಿಂದ ವಿದ್ಯೆ ಅಂದರೆ ಬರೇ ಪುಸ್ತಕದ ಬದನೆಕಾಯಿ ಅಲ್ಲ, ಪ್ರಾಕ್ಟಿಕಲ್ ಲೈಫ್ನಲ್ಲಿ ಇನ್ನೊಂದು ಬೇಕಿದೆ. ಆದರೆ ನಿಮಗೆಲ್ಲರಿಗೂ ಸಹ, ಯಾರೆಲ್ಲ ಕೇವಲ ಬ್ರಿಡ್ಜ್ಗಳಲ್ಲಿ ದಾಟಿ ಹೋಗ್ತಾ ಇದ್ದೀರಾ, ನೀವೆಲ್ಲ ಒಮ್ಮೆ ನದಿಗಿಳೀರಿ, ಈಜುವುದನ್ನು ಕಲಿಯಿರಿ. ಈಜುವುದನ್ನು ಕಲಿತರೆ ಖಂಡಿತ ನಿಮ್ಮ ಶರೀರಕ್ಕೂ ಒಳ್ಳೆಯದು, ದೃಢತೆಗೂ ಒಳ್ಳೆಯದು, ಒಂದು ಕೌಶಲ್ಯ ಕೂಡ ನಿಮಗೆ ಬಂದಿರ್ತದೆ ಎನ್ನುವುದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮೇಧ ಅಂತ ಹೆಸರು. ಈ ಮೇಧ ಎಂಬ ಹೆಸರು ಶ್ರದ್ಧಾ ಎಂಬ ಶಬ್ದದ ನಂತರ ಬರ್ತದೆ. ನಮ್ಮ ಶಾಲೆಯಲ್ಲಿ ಒಂದು ಕಡೆ ಬರೆದಿಟ್ಟಿದ್ದೇವೆ, ಶ್ರದ್ಧಾಂ ಮೇಧಾಂ ಯಶಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೆ ಅಂತ ದೇವರಲ್ಲಿ ಕೇಳೋದು ಹವ್ಯವಾಹನ ಅಂತ. ನಾವು ಈ ಶ್ಲೋಕವನ್ನು ಮಾತಾಪಿತೃ ಪೂಜನದ ದಿವಸ ಪ್ರತಿ ವರ್ಷ ಒಮ್ಮೆ ಮಕ್ಕಳು ಹೆತ್ತವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯುವ ಒಂದು ಕಾರ್ಯಕ್ರಮ ಮಾಡ್ತೇವೆ. ಆ ದಿವಸ ಮತ್ತೆ ಇದನ್ನು ಹೇಳಿಸ್ತೇವೆ. ಆದ್ದರಿಂದ ಶ್ರದ್ಧೆ ಎಂಬಲ್ಲಿಂದ ಆರಂಭವಾಗ್ತದೆ. ಶಿಕ್ಷಣಕ್ಕೆ ಸೇರಿದಲ್ಲಿಂದ ಶ್ರದ್ಧೆ ಇರಬೇಕು. ನಿಮಗೆ ಆ್ಯಸ್ ಟೀಚರ್ಸ್ ಆಗುವವರಾಗಿ ನಿಮಗೆ ಆ ಟೀಚರ್ ಜಾಬಿನ ಬಗ್ಗೆ, ನಿಮಗೇನು ಸಿಲೆಬಸ್ ಕೊಡ್ತಾರೆ ಜಾಬಿನ ಬಗ್ಗೆ ಹೆಚ್ಚಿನ ಶ್ರದ್ಧೆ ಇರಬೇಕು. ಅದರ ಬಗ್ಗೆ ನಿಮ್ಮ ಚಿಂತನೆಗಳು ಮುಂದೆ ಹೋಗಬೇಕು. ಆ ದೃಷ್ಟಿಯಿಂದ ಶ್ರದ್ಧಾಂ ಎಂಬುದು ನಿನ್ನೆ ಕಾರ್ಯಕ್ರಮ ಆಗಿದೆ. ಮೇಧಾಂ ಎಂದಾಗ ನಾನು ಸ್ವಲ್ಪ ಸರ್ಚ್ ಮಾಡಿದೆ, ಮೇಧಾಸ್ತುತಿ ಅಂತ ಇದೆ. ಮೇಧಾಸ್ತುತಿಯಲ್ಲಿ ಏನಿದೆ ಅಂದರೆ, ಮೈ ಮೇಧಾಂ ಮೈ ಪ್ರಜಾಂ ಮಯಜ್ಞಿಸ್ತೇಜೋ ದಧಾತು, ಮೈ ಮೇಧಾಂ ಮೈ ಪ್ರಜಾಂ ಮೈಂದ್ರ ಇಂದ್ರಿಯಂ ದಧಾತು, ಮಹಿ ಮೇಧಾಂ ಮಹಿ ಪ್ರಜಾಂ ಮಹಿ ಸೂರ್ಯೋ ರಾಜೋ ದಧಾತು ಅಂತ ಮೂವರು ದೇವರುಗಳಲ್ಲಿ ಪ್ರಾರ್ಥನೆ ಮಾಡೋದುಂಟು. ಅಗ್ನಿಯಲ್ಲಿ ಕೇಳೋದು, ನನ್ನಲ್ಲಿ ನಿನ್ನಂತೆ ತೇಜಸ್ಸು ಉಂಟಾಗಲಿ. ಯಾವುದ್ರ ಮೂಲಕ? ಮೇಧಾದಿಂದ, ಬುದ್ಧಿವಂತಿಕೆಯಿಂದ. ಇಂದ್ರನಲ್ಲಿ ಕೇಳೋದು, ನಮ್ಮಲ್ಲಿ ಇಂದ್ರಿಯ ಶಕ್ತಿ ಬರಲಿ ಅಂತ. ಇಂದ್ರಿಯ ಶಕ್ತಿ ಅಂದರೆ, ಯಾರು ಈಗ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ಕೇವಲ ಲೈಂಗಿಕತೆಗೆ ಉಪಯೋಗಿಸುವುದಲ್ಲ, ನಮ್ಮ 5 ಇಂದ್ರಿಯಗಳು, ಈ 5 ಕಣ್ಣು ಕಿವಿ ಮೂಗು ನಾಲಿಗೆ ಬಾಯಿ ಚರ್ಮ ಇದೆಲ್ಲ ಸಹ ಈ ಇಂದ್ರಿಯಗಳು ತುಂಬ ಜಾಗೃತವಾಗಿ ನಮ್ಮ ಇಡೀ ಆರೋಗ್ಯವನ್ನು ಸುಪುಷ್ಟವಾಗಿರುವಂಥ ರೀತಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಚಿಂತನೆ ಇದೆ. ಬೆಳಗಿಂದ ನಾವು ಕೇಳಿದೆವು, ನಾವು ಅಬ್ಸರ್ವೇಷನ್ ಮಾಡಬೇಕು ಅಂತ. ವಿದ್ಯಾರ್ಥಿಗಳು ಅಬ್ಸರ್ವೇಷನ್ ಮಾಡ್ತಾ ಇದ್ರೆ, ಟೀಚರ್ಸ್ ಅಬ್ಸರ್ವೇಷನ್ ಮಾಡ್ತಾ ಇದ್ರೆ, ಆಗ ಕ್ಲಾಸ್ನಲ್ಲಿ ಐ ಟು ಐ ಪ್ರತಿಯೊಬ್ಬರ ದೃಷ್ಟಿ ಕೊಡಬೇಕು ಅಂತ ಹೇಳಿದರು. ನಾನು ಹೇಳೋದೇನೆಂದರೆ, ಟೀಚರ್ಸ್ ಕ್ಲಾಸಲ್ಲಿ ಹೇಗಿರಬೇಕಂದ್ರೆ, ಎಲ್ಲರನ್ನೂ ನೋಡುವಂತಿರಬೇಕು, ಯಾರೊಬ್ಬರನ್ನೂ ನಿಘಂಟಿನಲ್ಲಿ ನೋಡಬಾರದು. ಒಂದೇ ಮಗುವನ್ನು ನೋಡ್ತಾ ಇದ್ರೆ ಆ ಉಳಿದ ಮಕ್ಕಳು ಆಲೋಚನೆ ಮಾಡಿದ್ರೆ ಅವರನ್ನು ಮಾತ್ರ ಅದು ಹುಡುಗಿ ಆಗಿದ್ರೆ ಕೇಳಬೇಡಿ ಹುಡುಗರ ಕತೆ. ಆಗ ಸಹಜವಾಗಿ ಅವರು ಬ್ರ್ಯಾಂಡ್ ಆಗಿಬಿಡ್ತಾರೆ. ಹಾಗಾಗಿ ಒಬ್ಬರನ್ನೇ ನೋಡ್ತಾ ಇರಬಾರ್ದು, ಯಾರನ್ನು ನೀವು ನೋಡ್ತಾ ಇದ್ದೀರೋ ಅವರು ಟಾರ್ಗೆಟ್ ಆಗ್ತಾರೆ. ಹಾಗಾಗಿ ಎಲ್ಲರನ್ನೂ ನೋಡುವಂತಿರಬೇಕಾದ್ರೆ ಏನು ಮಾಡಬೇಕು? ದಟ್ ಇಸ್ ಎ ಸ್ಪೆಷಲ್ ಕೆಪಾಸಿಟಿ. ನೀವು ಬಿ ಎಡ್ ಆಗಿದ್ದಾಗಲೇ ಈ ಒಂದು ಕೆಪಾಸಿಟಿಯನ್ನು ಡೆವಲಪ್ ಮಾಡಿದರೆ ನಿಮಗೆ ಸಕ್ಸಸ್ ಖಂಡಿತ ಸಿಗ್ತದೆ. ಎಲ್ಲರನ್ನೂ ನೋಡುವಂತಿರಬೇಕು, ಪ್ರತಿಯೊಬ್ಬರಿಗೆ ಅನ್ನಿಸ್ಬೇಕು ಇವರು ನನ್ನ ನೋಡ್ತಾರೆ ಅಂತ ಅನ್ನಿಸ್ಬೇಕು. ಆದರೆ ಅದೇ ಆಗಿರಬಾರ್ದು. ಆ ರೀತಿಯ ಕೆಪಾಸಿಟಿ ಬಿಲ್ಡಪ್ ಮಾಡಿದಂಥ ಶಿಕ್ಷಕರು ಹೆಚ್ಚು ಯಶಸ್ವಿಯಾಗ್ತಾರೆ. ಒಂದು ಸಣ್ಣ ಪ್ರಸ್ತಾವನೆ ಏನಂದರೆ, ನಿಮ್ಮೆಲ್ಲರಲ್ಲಿ ಸಹ ಒಂದು ಕಥೆ ಇರಬೇಕು. ನೀವು ತರಗತಿಗೆ ಹೋದಾಗ ನಿಮ್ಮಲ್ಲಿ ಎಲ್ಲರಲ್ಲಿ ಸಹ ಒಂದೊಂದು ಕಥೆ ಇರಬೇಕು, ಎಲ್ಲರ ಒಂದು ವಸ್ತು ಇರಬೇಕು. ನೀವು ಕ್ಲಾಸಿಗೆ ಹೋಗುವ ಒಂದು ಹೂ ತೆಗೆದುಕೊಂಡು ಹೋದರೆ ಮಕ್ಕಳ ಗಮನ ನಿಮಗಿಂತ ಹೆಚ್ಚು ಆ ಹೂವಿನ ಮೇಲೆ ಹೋಗ್ತದೆ. ಮತ್ತು ಯಾಕೆ ತಂದಿದ್ದಾರೆ, ಏನು ಇದರ ವಿಷಯ ಏನಾದರೂ ಹೇಳ್ತಾರಾ ಅಂತ ಅವರಿಗೆ ಕುತೂಹಲ ಇರ್ತದೆ. ಒಂದು ಎಲೆ ತೆಗೆದುಕೊಂಡು ಹೋದರೆ ಅದೊಂದು ಇರ್ತದೆ. ಒಂದು ಪುಸ್ತಕ ತೆಗೊಂಡು ಹೋದರೆ, ದೊಡ್ಡ ಪುಸ್ತಕ ತೆಗೊಂಡು ಹೋದರೆ ಅವರಿಗೆ ಅದೇ ರೀತಿ ಇರ್ತದೆ. ಏನಿಲ್ಲ, ಯಾವಾಗಲೂ ಸಹ ಒಂದು ಸಿಟ್ಟಿನ ಮುಖದಲ್ಲಿ ಟೀಚರ್ ಕ್ಲಾಸಿಗೆ ಎಂಟರ್ ಆದರೆ ಆಗ ಮಕ್ಕಳಿಗೆ ಹೊಸ ಚೈತನ್ಯ ಅಲ್ಲಿ ಹುಟ್ಟೋದಿಲ್ಲ. ಮುಗುಳು ನಗೆ ಇದ್ದರೂ ಸಾಕು, ಮುಗುಳು ನಗೆ ಬಹಳ ದೊಡ್ಡ ಸಂಪತ್ತು. ಹಾಗಾಗಿ ಈ ಶಿಕ್ಷಕ ವೃತ್ತಿಯಲ್ಲಿ ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸ ಯಾವುದಂತಂದರೆ, ಮಕ್ಕಳಲ್ಲಿರುವ ಎಲ್ಲ ಸಂಪತ್ತುಗಳು, ಯಾವ ಸಂಪತ್ತು? ನೋಡುವ ಸಂಪತ್ತು, ಕೇಳುವ ಸಂಪತ್ತು, ಮಾತನಾಡುವ ಸಂಪತ್ತು, ಚೆನ್ನಾಗಿ ಮಾತನಾಡುವ ಸಂಪತ್ತು, ಗಮನಿಸುವ ಸಂಪತ್ತು, ಮತ್ತು ಇದೊಂದು ಮುಗುಳಿನಾಗೆ ಕೂಡ ಒಂದು ಬಹಳ ಮುಖ್ಯವಾದ ಸಂಪತ್ತು. ಈ ಸಂಪತ್ತುಗಳನ್ನು ನೀವು ಹೇಗೆ ಬೆಳೆಸಿಕೊಳ್ಳಿ ಅಂತ ಮಕ್ಕಳಿಗೆ ಮಾದರಿಯಾಗುವುದ್ರ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಕೆಲವು ಆಲೋಚನೆಗಳನ್ನು ಇಟ್ಟುಕೊಂಡು ನಾನು ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದೆ ಸುಳ್ಯದಲ್ಲಿ. ನನಗೇನು ಅನ್ನಿಸ್ತಾ ಇತ್ತು ಅಂದರೆ, ವಿದ್ಯಾರ್ಥಿಗಳೆಲ್ಲ ಒಳ್ಳೊಳ್ಳೆ ಮಾರ್ಕ್ ತೆಗೆದುಕೊಂಡು ಬರ್ತಾರೆ, ಆದರೆ ಫಸ್ಟ್ ಎಕ್ಸಾಮ್ನಲ್ಲಿಯೇ ಅವರು ಹಿಂದೆ ಬೀಳ್ತಾರೆ. ಅವರು ಏನು ಸರಿಯಾಗಿ ಉತ್ತರ ಬರೆಯುವುದಿಲ್ಲ, ವಾಕ್ಯಗಳು ಸರಿ ಇರುವುದಿಲ್ಲ, ಪೂರ್ತಿ ವಾಕ್ಯವೂ ಇರುವುದಿಲ್ಲ, ಕೆಲವು ಶಬ್ದಗಳು ಸಹ ಅರ್ಧಂಬರ್ಧ ಇರ್ತದೆ. ಯಾಕೆ ಹೀಗೆ ಆಗ್ತದೆ ಅಂತ ನಾನು ಗಮನಿಸುವಾಗ ನನಗೆ ಅನ್ನಿಸ್ತು, ಇವರ ಫೌಂಡೇಶನಲ್ ಎಜುಕೇಷನ್ ಚೆನ್ನಾಗಿ ಆಗಲಿಲ್ಲ ಅಂತ. ನಮ್ಮ ದೇಶದ ದೊಡ್ಡ ಸಮಸ್ಯೆ ಏನಂದರೆ, ಫೌಂಡೇಶನಲ್ ಎಜುಕೇಷನ್ ಬಗ್ಗೆ ನಾವು ಯಾರೂ ಸಹ ಗಮನ ಕೊಡುವುದಿಲ್ಲ, ಸರ್ಕಾರವೇ ಗಮನ ಕೊಡುವುದಿಲ್ಲ, ಪೇರೆಂಟ್ಸ್ ಕೂಡ ಗಮನ ಕೊಡುವುದಿಲ್ಲ. ಪೇರೆಂಟ್ಸ್ ಗಮನ ಕೊಡುವುದಿಲ್ಲ ಅಂತ ನನಗೆ ಗೊತ್ತಾದ್ದು ನಾನು ಶಾಲೆ ಆರಂಭಿಸಿದ ಮೇಲೆ. ಏನಂದರೆ ಪೇರೆಂಟ್ಸ್ಗಳಿಗೆ ನೀವು ಇದು ಫೌಂಡೇಶನಲ್ ಎಜುಕೇಷನ್, ನಾವಿಲ್ಲಿ ಬಹಳ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಇಂಥ ಖರ್ಚುಗಳಿವೆ, ಈ ಖರ್ಚುಗಳಿರೋದ್ರಿಂದ ಈ ಖರ್ಚುಗಳನ್ನು ನೀವು ಪೂರೈಸಿಕೊಡಬೇಕು ಅಂದರೆ, ನಮ್ಮದು ಗ್ರ್ಯಾಂಟ್ ಇಲ್ಲದ ಶಾಲೆ, ಪೂರೈಸಿಕೊಡಬೇಕಂದ್ರೆ ಪೇರೆಂಟ್ಸ್ ಅದಕ್ಕೆ ತಯಾರಿಲ್ಲ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ಹೇಗಿದೆ ಪರಿಸ್ಥಿತಿ ಅಂದರೆ, ನಮ್ಮದೇ ಶಾಲೆಯಲ್ಲಿ ಕಂಡ ಉದಾಹರಣೆ, ಎಸ್ ಎಲ್ ಸಿ ಮಕ್ಕಳಿಗೆ ಸೆಂಡ್ ಆಫ್ ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಸೆಂಡ್ ಆಫ್ ಇದ್ದ ದಿವಸ ಆ ತರಗತಿಯಲ್ಲಿ ಇದ್ದದ್ದು ಆರು ಹುಡುಗಿಯರು. ಆ ಆರು ಹುಡುಗಿಯರು ಸಹ ಒಂದೇ ಯೂನಿಫಾರ್ಮ್ದು ಲಂಗ ತೆಗೆದುಕೊಂಡು ಖರೀದಿ ಮಾಡಿ ಬಂದಿದ್ದಾರೆ. ಎಲ್ಲರೂ ಸಹ ಹೇಗೆ ಅಂದರೆ ಹೀಗೆ ನಡೆಯುತ್ತೆ, ಅವರು ಆ ಲಂಗ ಎತ್ತಬೇಕು, ಯಾಕೆಂದರೆ ಆರು ಇಂಚು ಉದ್ದ ಉಂಟು ಅವರಿಗಿಂತ. ಇವರ ಕೆಲಸ ಏನಂದರೆ ಇದನ್ನು ಎತ್ಕೊಂಡು ನಡೆಯುವುದು, ಎಲ್ಲಿ ಕರೆದರೂ ಅವರು ಯಾವ ಕೆಲಸಕ್ಕೂ ಸಿಗುವುದಿಲ್ಲ, ಯಾಕಂದರೆ ಕೈಯಲ್ಲಿ ಇದುಂಟಲ್ಲ. ಆಮೇಲೆ ಬಹುಮಾನ ತಗೊಳ್ಳಿಕ್ಕೆ ಹೋದಲ್ಲಿ ಬಹುಮಾನ ತಗೊಂಡ ಮೇಲೆ ಸಹ ಅವ್ರಿಗೆ ಕಷ್ಟ, ಅದನ್ನ ಹಿಡ್ಕೊಂಡು ಹೋಗೋದು ಹೇಗೆ ಅಂತ. ನಾನು ಯಾಕೆ ಇದನ್ನು ಹೇಳ್ತೇನೆಂದರೆ, ಆ ಆರು ಹುಡುಗಿಯರ ಪೈಕಿ ನಾಲ್ಕು ಹುಡುಗಿಯರ ಅಪ್ಪಂದಿರು ನಮಗೆ ಯಾವಾಗಲೂ ಕಷ್ಟ, ನಮಗೆ ಯಾವಾಗಲೂ ಕಷ್ಟ ಅಂತ ಫೀಸ್ ಕೊಡೋದವರು. ಆದರೆ ಈ ಇದಕ್ಕೆ ಹಣ ಉಂಟು. ನಾನು ಇದ್ದಂದು ಕಂಡ ಮೇಲೆ ಮರುದಿವಸ ಒಂದು ಅಸೆಂಬ್ಲಿಯಲ್ಲಿ ಕೇಳಿದೆ ಏನಂದರೆ, ನಮ್ಮ ಶಾಲೆಯಲ್ಲಿ ಯೂನಿಫಾರ್ಮ್ ಇಲ್ಲ. ಯಾಕೆ ಯೂನಿಫಾರ್ಮ್ ಇಲ್ಲ ಅಂದರೆ, ಪ್ರಕೃತಿಯಲ್ಲಿಯೇ ಯೂನಿಫಾರ್ಮ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಅದರಿಂದ ಮಕ್ಕಳಿಗೆ ಖುಷಿ ಅದು, ಅವೇರ್ ಡೇ ಕಲರ್ ಡ್ರೆಸ್, ಓ ವಿ ಆರ್ ಲಕ್ಕಿ ಅಂತ. ಯೂನಿಫಾರ್ಮ್ ಯಾರು ಲೈಕ್ ಮಾಡೋದಿಲ್ಲ, ನಂಗೆ ಗೊತ್ತಿಲ್ಲ ನೀವೇನು ಮಾಡ್ತೀರಿ ಅಂತ. ಆದರೆ ಲೈಕ್ ಮಾಡೋದಿಲ್ಲ, ಈ ಕಲರ್ ಡ್ರೆಸ್ಸನ್ನು ಲೈಕ್ ಮಾಡ್ತಾರೆ. ಹಾಗಾಗಿ ನಾನು ಮಕ್ಕಳಿಗೆ ಕೇಳಿ, ನೋಡಿ ನಿಮಗೆ ಎರಡು ದಿವಸ ನಿಮ್ಮಲ್ಲಿ ಯೂನಿಫಾರ್ಮ್ ಇದೆ, ಗುರುವಾರ ಮತ್ತು ಸೋಮವಾರ ಒಂದು ಯೂನಿಫಾರ್ಮ್ ಡ್ರೆಸ್ ಆಯ್ತಲ್ಲ, ಇನ್ನು ಉಳಿದದ್ದು ನಾಲ್ಕು ದಿವಸ ಇರೋದು, ಒಟ್ಟು ನಿಮ್ಮಲ್ಲಿ ಐದು ಡ್ರೆಸ್ ಸಾಕು, ಐದು ಡ್ರೆಸ್ಸಿಗಿಂತ ಹೆಚ್ಚು ಡ್ರೆಸ್ ಇರೋರು ಎಷ್ಟು ಜನ ಇದ್ದೀರಿ ಅಂತ. ಎಲ್ಲರೂ ಐದು ಡ್ರೆಸ್ಸಿಗೆ, ಎಷ್ಟು ಹದಿನೈದಕ್ಕಿಂತ ಹೆಚ್ಚಿರೋರು ಇದ್ದೀರಾ, ತುಂಬ ಜನ ಕೈ ಎತ್ತಿದರು. ಅಂದರೆ ನಮ್ಮಲ್ಲಿ ಏನಾಗಿದೆ, ಡ್ರೆಸ್ಸಿಗೆ ನಾವು ಎಷ್ಟು ಸಹ ಖರ್ಚು ಮಾಡಲಿಕ್ಕೆ ತಯಾರಿದ್ದೇವೆ, ಐಸ್ಕ್ರೀಂಗೆ ಎಷ್ಟು ಸಹ ಖರ್ಚು ಮಾಡಲಿಕ್ಕೆ ತಯಾರಿದ್ದೇವೆ, ಬೇರೆ ಎಷ್ಟೋ ವಿಷಯಕ್ಕೆ ಎಷ್ಟು ಸಹ ಖರ್ಚು ಮಾಡಲಿಕ್ಕಿದ್ದಾರೆ ಪೇರೆಂಟ್ಸ್, ಪ್ರಾಥಮಿಕ ಶಿಕ್ಷಣಕ್ಕೆ ಖರ್ಚು ಮಾಡಲಿಕ್ಕೆ ತಯಾರಿಲ್ಲ. ವಿಚಿತ್ರ ಅಂದರೆ ನಮ್ಮಲ್ಲಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಕಷ್ಟ ಕಷ್ಟ ಅಂತ ಹೇಳಿ ಕೊನೆಗೆ ಸಹ ಸ್ವಲ್ಪ ಬಾಕಿ ಇಟ್ಟು ಸರ್ಟಿಫಿಕೇಟ್ ತಗೊಂಡು ಹೋಗಿ ಕಾಲೇಜಿಗೆ ಹೋಗುವಾಗ ಅವರು ಸೈನ್ಸ್ ಎಜುಕೇಷನ್ಗೆ 30,000 ಕೊಟ್ಟು ಸೇರಿಸ್ತಾರೆ. ನಾನು ಪೇರೆಂಟ್ಸನ್ನು ದೂರದಲ್ಲ, ನಮ್ಮಲ್ಲಿ ಮೆಂಟಾಲಿಟಿ ಏನಿದೆ ಅಂತ ಹೇಳುದು ನಾನು. ಸೊ ಸರ್ಕಾರಕ್ಕೂ ಆಸಕ್ತಿ ಇಲ್ಲ, ಯಾರಿಗೂ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಆಸಕ್ತಿ ಇಲ್ಲ. ನಿಜವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸಬೇಕು. ಜಪಾನ್ನಲ್ಲಿ ಈ ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ಬಗ್ಗೆ ಬಹಳ ವಿಶಿಷ್ಟವಾದ ಪ್ರಯೋಗಗಳಾಗ್ತವೆ. ಒಂದು ಎಕ್ಸಾಂಪಲ್ ನಮ್ಮ ಶಾಲೆಗೆ ಬಂದು ನಾವು ದಯವಿಟ್ಟು ಎಲ್ಲರೂ ಒಮ್ಮೆ ನಮ್ಮ ಶಾಲೆಗೆ ವಿಸಿಟ್ ಮಾಡ್ಬೋದು ಅಂತ ರಂಜನ್ ಅವರು ಹೇಳಿದಾಗ ನಾನು ನಿಮಗೆ ಆಮಂತ್ರಣ ನಾನೇ ಕೊಡ್ತೇನೆ. ದಯವಿಟ್ಟು ಒಮ್ಮೆ ಬಂದು ನೋಡಿ. ನಮ್ಮಲ್ಲಿ ಒಂದು ಬರಹದ ಮನೆ ಅಂತಿದೆ. ಆ ಬರಹದ ಮನೆಯನ್ನು ನೋಡಿದವರು ಒಬ್ಬರು ಹೇಳಿದರು, ಜಪಾನ್ನಲ್ಲಿ ಇದೇ ಸಿಸ್ಟಮ್ ಇರುವುದಂತ. ಏನು, ಮಕ್ಕಳಿಗೆ ಬರೆಯುವ ಒತ್ತಡ ಕೊಡಲಿಕ್ಕಿಲ್ಲ. 7 ವರ್ಷದವರೆಗೆ ಮಕ್ಕಳಿಗೆ ಬರೆಯುವ ಒತ್ತಡ ಕೊಡಲಿಕ್ಕಿಲ್ಲ. ಯಾಕೆ ಕೊಡಲಿಕ್ಕಿಲ್ಲ ಅಂದರೆ ಅವರ ಬೆರಳು ಗಟ್ಟಿಯಾಗಿರುವುದಿಲ್ಲ. ಅವರ ಎಲುಬು ಗಟ್ಟಿಯಾದ ಮೇಲೆ ಬರೀಲಿಕ್ಕೆ ಕೊಟ್ಟರೆ ಸಾಕು, ಅವರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ತದೆ. ಈ ರೀತಿಯ ಚಿಂತನೆಯಿಂದ ನಾನು ಬರಹದ ಮನೆ ಅಂತ ಮಾಡಿದ್ದೇವೆ. ಹೀಗಾಗಿ ನಾನು ಶಾಲೆ ಮಾಡಲಿಕ್ಕೆ ಕಾರಣ ನನಗೆ ಈ ಥರದ ನೋವು ಕ್ಲಾಸಲ್ಲಿ ಖಂಡಿತ ಛೇ. ಈ ಇದನ್ನು ಏನಾದರೂ ಸರಿ ಮಾಡಬೇಕಿದ್ರೆ ಪ್ರಾಥಮಿಕ ಶಾಲೆ ಮಾಡಬೇಕಂದ್ರೆ ಪ್ರಾಥಮಿಕ ಶಾಲೆ ಮಾಡಲಿಕ್ಕೆ ಹೊರಟೆ. ಆಗ ನನ್ನ ಕಲೀಗ್ ಸಿಕ್ಕದವರು ಹೇಳಿದರು, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ. ಏನು, ನೀವು ಕಾಲೇಜ್ ಮಾಡಬೇಕು, ಕಾಲೇಜ್ ಮಾಡಿದ್ದೀವಿ 3 ವರ್ಷದ ರಿಸಲ್ಟ್ ಕೊಟ್ಟು ಒಳ್ಳೆಯ ಹೆಸರು ಪಡಿಬಹುದು, ಇದಕ್ಕೆ ನೀವು 12 ವರ್ಷ ರಿಸಲ್ಟಿಗೆ ಕಾಯಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಅವರಿಗೆ ಉತ್ತರ ಕೊಡಲಿಕ್ಕೆ ನನ್ನ ಪ್ರಶ್ನೆ ಇರೋದು, ನನ್ನ ಆಸಕ್ತಿಯಿಂದ ಮಾಡೋದು. ದಯವಿಟ್ಟು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ, ಎಷ್ಟೋ ಶಾಲೆಗಳನ್ನು ಮಾಡುವವ್ರ ಹತ್ರ ಕೇಳಿದ್ದು ಯಾಕೆ ಮಾಡಿದ್ದು ಅಂತ, ಅವರ ಉತ್ತರ ಏನಿರುತ್ತೆ ಗೊತ್ತಿಲ್ಲ. ಆದರೆ ನನ್ನ ಉತ್ತರ ಏನಂದರೆ, ಪ್ರಾಥಮಿಕ ಶಿಕ್ಷಣ ನಮ್ಮ ದೇಶದಲ್ಲಿ ಒಳ್ಳೆಯದಾಗೋದಕ್ಕೆ ಒಂದು ಒಳ್ಳೆಯ ಮಾಡೆಲ್ ಕೊಡಬೇಕು. ಇದು ನನ್ನ ಇದಿತ್ತು, ಆಸಕ್ತಿ ಇತ್ತು. ಆ ದೃಷ್ಟಿಯಿಂದ ಇದನ್ನು ಮಾಡಿದೆ. ಮಾಡಿದಾಗ ನಮ್ಮ ಶಾಲೆ ಹೇಗಿದೆ ಅಂದರೆ, ಒಂದು ಗುಡ್ಡದ ಮೇಲಿದೆ. ಒಂದು ಹಾಳು ಗುಡ್ಡವನ್ನು ಖರೀದಿ ಮಾಡಿ ಆ ಗುಡ್ಡದಲ್ಲಿದ್ದಂಥ ಎಲ್ಲ ಮರಗಳನ್ನು ಉಳಿಸಿಕೊಂಡು, ನೀವು ಬಂದರೆ ನೋಡ್ಬೋದು, ಒಂದು 70 ವೆರೈಟಿಯ ಗುಡ್ಡಗಳ ಐ ಮೀನ್ ಮರಗಳು ನಮ್ಮಲ್ಲಿವೆ. ಒಂದು 80 ವೆರೈಟಿಯ ಬಳ್ಳಿಗಳಿವೆ, ಮತ್ತೆಷ್ಟು ಕುರ್ಚಲು ಗಿಡಗಳಿವೆ, ವಿವಿಧ ಹೂಗಿಡಗಳಿವೆ, ಔಷಧೀಯ ಸಸ್ಯಗಳ ವನ ಇದೆ. ಇದನ್ನೆಲ್ಲ ನಾನು ಯಾಕೆ ಇಟ್ಟುಕೊಂಡದಂದರೆ, ನೇಚರ್ ಈಸ್ ದ ಬೆಸ್ಟ್ ಟೀಚರ್. ಮತ್ತು ನೇಚರ್ ಇದ್ದರೆ ಮಕ್ಕಳಿಗೆ ಆಸಕ್ತಿ ಜಾಸ್ತಿ, ಮಕ್ಕಳಿಗೆ ಒಂದು ಖುಷಿ. ಅದರಿಂದ ಆ ರೀತಿಯ ಒಂದು ಇದನ್ನು ಇಟ್ಟು ಸೌಲಭ್ಯನ ಇಟ್ಟುಕೊಂಡು ನಾವು ಶಾಲೆಯನ್ನು ಮಾಡಿದ್ದೇವೆ. ನಮ್ಮ ಶಾಲೆ ಮಾಡೋದಕ್ಕೆ ಇನ್ನೊಂದು ಸೌಲಭ್ಯ ನನಗೆ ಏನಾಯಿತು ಅಂದರೆ, ಶಾಲೆಗೆ ಒಬ್ಬರು ಕನ್ಸಿಸ್ಟೆಂಟಾಗಿ ಶಿಕ್ಷಣ ಕೊಡುವವರು ಬೇಕು. ಅದಕ್ಕೆ ನನ್ನ ಮಡದಿಯನ್ನು ಅಪಾಯಿಂಟ್ ಮಾಡಿದೆ. ಅವ್ರು ಬಿ ಎಡ್ ಆಗಿತ್ತಷ್ಟೇ ಆಮೇಲೆ ಜವಾಬ್ದಾರಿ ತಗೊಂಡು ಈಗ 30 ವರ್ಷಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಡೆಸ್ಕೊಂಡು ಬರ್ತಾ ಇರುವುದಂದರೆ ಸಣ್ಣ ಕೆಲಸ ಅಲ್ಲ. ಯಾರನ್ನು ನಿಭಾಯಿಸ್ಕೊಂಡು ಹೋಗಬೇಕು, ಬಿ ಎಡ್ ಆದ ಶಿಕ್ಷಕರನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಹಾಗಾಗಿ ಆ ರೀತಿಯ ಒಂದು ಪ್ರಯತ್ನಕ್ಕೆ ನನಗೆ ಸಹಾಯ ಕೂಡ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವ ವಿಷಯಗಳು ತುಂಬ ಇವೆ. ಒಂದು ವಿಷಯ ಹೇಳ್ತೇನೆ ಏನಂದರೆ, ನಮ್ಮ ಶಾಲೆ ನೋಡಲಿಕ್ಕೆ ಯಾರಾದರೂ ಬಂದರೆ ನಾನು ಅವರಿಗೆ ಯಾವ ಬಿಲ್ಡಿಂಗ್ ತೋರಿಸೋದಿಲ್ಲ, ಬೆಂಚ್ಗಳನ್ನು ತೋರಿಸೋದಿಲ್ಲ, ಡೆಸ್ಕ್ ತೋರಿಸೋದಿಲ್ಲ. ಅವರಿಗೆ ತೋರಿಸೋದು ಏನಂದರೆ, ನಮ್ಮ ಶಾಲೆಯಲ್ಲಿ ಒಂದು ಬರಹದ ಮನೆ ಅಂತಿದೆ. ಅದು ಅಂದರೆ ಮಕ್ಕಳು ಹೊಯ್ಗೆಯಲ್ಲಿ ಬರೀಬಹುದಾದಂಥ ಒಂದು ಮನೆ. ಗುರುಕುಲ ಅಂತಿದೆ, ಒಂದು ದೊಡ್ಡದಾದ ಮರ, ಬಹಳ ಎತ್ತರವಾದ ಮರ. ಎತ್ತರವಾದ ಮರದ ಅಡಿಯಲ್ಲಿ ಒಂದು ಗುರುಗಳು ಕೂತ್ಕೊಳ್ಳುವ ಜಾಗ ಮತ್ತು ವಿದ್ಯಾರ್ಥಿಗಳು ಕಲಿಯುವ ಜಾಗ, ಅದೊಂದು ಮಾಡಿದ್ದೇವೆ. ಕಲಾಶಾಲೆ ಅಂತಿದೆ. ಕಲಾಶಾಲೆ ಅಂದರೆ ಪಕ್ಕ ರಾಕ್, ಬರೇ ಕಲ್ಲು ಇಲ್ಲ ಇರುವಂಥ ಒಂದು ಜಾಗದ ಮೇಲೆ ನಾವು ಬಿಲ್ಡಿಂಗನ್ನು ಕಟ್ಟಿ ಅಲ್ಲಿ ಕಲಾತ್ಮಕ ಸಂಗತಿಗಳನ್ನು ಇಟ್ಟಿದ್ದೇವೆ. ಕಲ್ಲಿನ ಕಲಾತ್ಮಕ ಸಂಗತಿಗಳು, ಮರದ ಕಲಾತ್ಮಕ ಸಂಗತಿಗಳು, ಮಕ್ಕಳಲ್ಲಿ ಕೂತು ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಸೂರ್ಯಾಲಯ ಅಂತ ಮಾಡಿದ್ದೇವೆ. ಸೂರ್ಯಾಲಯ ಅಂದರೆ ಸೂರ್ಯನಿಗೆ ಒಂದು ದೇವಸ್ಥಾನ. ತುಂಬ ಬೇರೆ ಕಡೆ ಇರಬಹುದು, ಅಲ್ಲಿ ಮೂರ್ತಿಗಳಿವೆ. ನಮ್ಮ ಸೂರ್ಯಾಲಯದಲ್ಲಿ ಮೂರ್ತಿ ಇಲ್ಲ, ಒಂದು ಗೋಲ ಇದೆ, ಮತ್ತು ಮಾಡು ಇಲ್ಲ, ಗೋಡೆಯೂ ಇಲ್ಲ. ಆ ಥರದ ಒಂದು ಸೂರ್ಯಾಲಯ, ಅಷ್ಟ ಗ್ರಹಗಳಿವೆ. ಆದರೆ ಅದರ ಪ್ರಯೋಜನ ಏನಂದರೆ, ಅಲ್ಲಿ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಸೈನ್ಸ್ ಕಲಿಸ್ಲಿಕ್ಕೆ ಆಗ್ತದೆ, ಸ್ವಲ್ಪ ಸೋಷಲ್ ಕಲಿಸ್ಲಿಕ್ಕೆ ಆಗ್ತದೆ. ಸೈನ್ಸ್ ಏನು ಕಲಿಸೋದಂದರೆ, ಮಕ್ಕಳಿಗೆ ನ್ಯೂಟನ್ನ ಲಾ ಅಂತ ಕಲಿಸ್ಲಿಕ್ಕೆ ಒಳ್ಳೆ, ಮತ್ತು ಗ್ರಾವಿಟೇಷನ್ ಪವರ್ ತೋರಿಸ್ಲಿಕ್ಕೆ ಸಾಧ್ಯ ಉಂಟು. ಆಮೇಲೆ ಟ್ರ್ಯಾಕ್ಗಳಿವೆ, ಆ ಟ್ರ್ಯಾಕಲ್ಲಿ ನಾವು ಇದನ್ನು ಉಪಯೋಗಿಸ್ತೇವೆ. ಏನು ಉಪಯೋಗಿಸ್ತೇವೆ ಅಂದರೆ, ಅವರಿಗೆ ಸೂರ್ಯ ಧ್ಯಾನ ಮತ್ತು ಸೂರ್ಯ ನಮಸ್ಕಾರ ಹಾಕ್ಲಿಕ್ಕೆ ಉಪಯೋಗಿಸ್ತೇವೆ. ಹೀಗೆ ಸೂರ್ಯಾಲಯ ಇದೆ. ಆಮೇಲೆ ಏನೊಂದು ಸ್ಟೇಜ್ ಇದೆ, ಇದು ಅರ್ಧ ಚಂದ್ರಾಕಾರದಲ್ಲಿದೆ. ನಾವು 30 ವರ್ಷಗಳ ಹಿಂದೆ ರೌಂಡ್ ಬಿಲ್ಡಿಂಗನ್ನು ಕಟ್ಟಿ, ವೃತ್ತಾಕಾರದ ಬಿಲ್ಡಿಂಗನ್ನು ಕಟ್ಟಿ ಮಕ್ಕಳೆಲ್ಲ ವೃತ್ತಾಕಾರವಾಗಿ ಕೂತ್ಕೊಳ್ಳುವ ಹಾಗೆ ಮಾಡಿ ಅದರ ಮಧ್ಯೆ ಟೀಚರ್ ನಿಲ್ಲಿಸಿ ಪಾಠ ಮಾಡೋದು. ಕಾರಣ ಇದರ ಲಾಭ ಏನಂದರೆ, ಮಕ್ಕಳಿಗೂ ಲಾಭ ಉಂಟು, ಟೀಚರಿಗೂ ಲಾಭ ಉಂಟು. ಮಕ್ಕಳು ಕರೆದಾಗೆಲ್ಲ ಟೀಚರ್ ಮಕ್ಕಳ ಹತ್ರ ಹೋಗ್ಬೋದು, ಟೀಚರ್ ಬೇಕಾದಾಗ ಮಕ್ಕಳು ಟೀಚರ್ ಹತ್ರ ಹೋಗ್ಬೋದು, ಮಧ್ಯದಾಗಿ ಅದನ್ನು ಬೇರೆ ಪರ್ಪಸ್ಸಿಗೆ ಉಪಯೋಗಿಸ್ಬೋದು. ಹೀಗೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಯಾರಾದರೂ ನೋಡಲಿಕ್ಕೆ ಬಂದರೆ, ನಾವು ಕ್ಲಾಸ್ ರೂಮ್ ತೋರಿಸೋದಿಲ್ಲ, ತೋರಿಸ್ಲಿಕ್ಕೆ ಬೇರೆ ತುಂಬ ಪ್ರಕೃತಿಯ ಸೌಲಭ್ಯ.

ಹಲೋ ಹಾಯ್ ನಮಸ್ಕಾರ ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:01. ಇವತ್ತಿನ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಜನಧನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಅರ್ಜಿಗಳು, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಒಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಬಂದಿದ್ದೆವು. ಸೊ ಆದರೆ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ನಾವು ನೋಡುವುದಾದರೆ ಅದು ಕೆಲವೊಂದಿಷ್ಟು ಯೋಜನೆ ಅಥವಾ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಕೂಡ ಮಾತನಾಡಿದ್ದು ಕೂಡ ಇದೆ. ಸೊ ಅಂತಹದ್ದೇ ಒಂದು ವಿಷಯವೂ ಕೂಡ ಇವತ್ತಿರುವಂಥದ್ದು. ಬಹುಶಃ ನಾವು ಪಿಂಚಣಿ ಅಂತ ಕೂಡ ಹೇಳ್ತೀವಿ. ಬಹುಶಃ ಈ ಪಿಂಚಣಿಗಳು ನಾವು ನೋಡ್ತಾ ಇರ್ತೀವಿ, ಸಾಮಾಜಿಕ ಭದ್ರತಾ ಪಿಂಚಣಿ ಅಂತ ಕೂಡ ಹೇಳ್ತೀವಿ. ಸೊ ಇದೆಲ್ಲವೂ ಕೂಡ ಕೇವಲ ಸರ್ಕಾರ ನೀಡುವಂತಹ ಸಹಾಯಧನ ಅಲ್ಲ, ಅದು ಬಡವರ ಪಾಲಿಗೆ ಅವರ ಬದುಕಿನ ಒಂದು ಹಕ್ಕಾಗಿರುತ್ತೆ, ಗೌರವ ಆಗಿರುತ್ತೆ, ಒಂದು ಕೊನೆಯ ಆಸರೆಯಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಎಷ್ಟೋ ಮಂದಿ ಸರ್ಕಾರದಿಂದ ಬರುವಂತಹ ಇಂತಹ ಪಿಂಚಣಿಗಳಿಂದ ಮನೆ ಕಟ್ಟಿದವರಿದ್ದಾರೆ, ಇಂತಹ ಪಿಂಚಣಿಗಳಿಂದ ಏನಾದರೂ ಒಂದು ಸ್ವಾಭಿಮಾನದ ಬದುಕನ್ನು ಮಾಡಿದವರಿದ್ದಾರೆ. ಸೊ ಅದೇ ರೀತಿ ಸರ್ಕಾರದಿಂದ ಬರುವಂತಹ ಈ ರೀತಿಯ ಸಹಾಯಧನದಿಂದ ಅದನ್ನು ಕೂಡಿಟ್ಟು ಅಂಗಡಿ ಮಾಡಿದವರು, ಹಾಗಿನ ಒಂದಿಷ್ಟು ಏನೋ ಒಂದು ಕಸುಬು ಮಾಡಿದವರು, ಕೃಷಿ ಮಾಡಿದವರು, ಈ ರೀತಿ ಅನೇಕ ಏನು ಉದಾಹರಣೆಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಆ ಬಡವರ ಬಾಲಿಗೆ ಅದೊಂದು ರೀತಿಯ ಬದುಕಿನ ಹಕ್ಕು ಅಂತ ಕೂಡ ಹೇಳ್ಬೋದು, ಗೌರವ ಅಂತ ಹೇಳ್ಬೋದು, ಕೊನೆಯ ಆಸರೆ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ತಿಂಗಳಿಗೆ ಸಿಗುವಂತಹ ಅದೇನೋ 1,500 ಸಂಧ್ಯಾ ಸುರಕ್ಷತಾ ಹಣ ಆಗಿರ್ಬೋದು, ಅಥವಾ ವೃದ್ಧರಿಗೆ ಸಿಗುವಂಥದ್ದು ಕೆಲವೊಂದಿಷ್ಟು ಪಿಂಚಣಿ ಹಣ ಆಗಿರ್ಬೋದು, ನಾನು ಯಾರಿಗೂ ಕೂಡ ಹೊರೆಯಾಗಿಲ್ಲ ಎಂಬ ಸ್ವಾಭಿಮಾನವನ್ನು ತಂದುಕೊಡುತ್ತೆ. ಕೇವಲ ಅವರಿಗೆ ಹಣವನ್ನು ತಂದುಕೊಡುವಂಥದ್ದಲ್ಲ. ಸೊ ವಯಸ್ಸಾದಾಗ ಅಥವಾ ದೈಹಿಕವಾಗಿ ಅಶಕ್ತರಾಗಿದ್ದಂಥ ಸಂದರ್ಭದಲ್ಲಿ ಬಡವರೇನು ಮಾಡ್ತಾರೆ ಅಂದರೆ ಮಕ್ಕಳ ಮೇಲೋ ಅಥವಾ ಇತರರ ಮೇಲೋ ಅವಲಂಬಿತರಾಗಬೇಕಾಗತ್ತೆ. ಆದರೆ ಈ ರೀತಿ ಸಹಾಯಧನದಿಂದ ಏನಾಗುತ್ತೆ ಅಂತ ಹೇಳಿದರೆ, ನಾನು ಯಾರಿಗೂ ಕೂಡ ಹೊರೆಯಾಗಿಲ್ಲ ಅನ್ನುವಂತಹ ಒಂದು ಸ್ವಾಭಿಮಾನವನ್ನು ಕೂಡ ತಂದುಕೊಡುತ್ತೆ. ಆ ರೀತಿಯ ಪಿಂಚಣಿಯ ಸಹಾಯಧನದಿಂದ ಅವರಿಗೆ ಸಿಗುವಂಥ ಒಂದು ಗೌರವ ಕೂಡ ಹೇಳ್ಬೋದು. ತಮಗೆ ಬೇಕಾದ ವೀಳ್ಯದೆಲೆ ತೆಗೆದು ತಿಂತಾ ಇರ್ಬೋದು ಆ ಹಣದಿಂದ, ಅಥವಾ ಹಣ್ಣು ತರಕಾರಿ ಅಥವಾ ಮೊಮ್ಮಕ್ಕಳಿಗೆ ಒಂದು ಬಿಸ್ಕೆಟ್ ಕೊಡಿಸಲಿಕ್ಕೆ ಈ ಹಣ ಅವರ ಕೈ ಹಿಡಿಯುತ್ತೆ ಎಂದು ಕೂಡ ಹೇಳ್ಬೋದು. ಕೆಲವರು ನಾನಾಗ ಹೇಳಿದ ಹಾಗೆಯೇ ಈ ರೀತಿಯ ಕೆಲವೊಂದಿಷ್ಟು ಹಣದಿಂದ ಅವರು ಏನು ಮಾಡ್ತಾರೆ ಅಂದರೆ ಸ್ವಾಭಿಮಾನದ ಬದುಕನ್ನು ನೋಡಲಿಕ್ಕೆ ಹೋಗ್ತಾರೆ, ಅಂದರೆ ಅಂಗಡಿ ಮಾಡುವಂಥದ್ದು ಅಥವಾ ಇನ್ನಿತರ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅವರು ಅದನ್ನು ಕೂಡಿಟ್ಟು ಯಾವುದಕ್ಕಾದರೂ ಒಂದು ಇಟ್ಕೊಳ್ತಾರೆ. ಸೊ ಈ ಸ್ವಾಭಿಮಾನವನ್ನು ಕಸಿದುಕೊಂಡ್ರೆ ಅವರು ಜೀವಂತವಾಗಿದ್ದು ಸತ್ತಂತೆ. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಕೆಲವರಿಗೆ ಕೈ ಸೇರ್ತಾ ಇಲ್ಲ ಅನ್ನುವಂತಹ ಕೂಗು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರ ಒಂದು ಕಡೆ ಆದೇಶ ಕೂಡ ಮಾಡಿದೆ, ಸಂಯೋಜನೆ ಆ್ಯಪ್ ಮೂಲಕ ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವಂತಹ ಅರ್ಹ ಫಲಾನುಭವಿಗಳ ಮರುಪರಿಶೀಲನೆ ನಡೀತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ. ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ 75% ಕೆಲಸ ಮುಗಿದಿದೆ ಅದರದ್ದು. ಶೀಘ್ರದಲ್ಲಿ ಪ್ರಕ್ರಿಯೆ ಪೂರ್ಣಗೊಂಡು ಅರ್ಹರ ಖಾತೆಗೆ ಪಿಂಚಣಿ ಹಣ ಜಮೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ತಾಂತ್ರಿಕ ಕಾರಣಗಳಿಂದಾಗಿ ಯಾರದ್ದಾದರೂ ಪಿಂಚಣಿ ನಿಂತು ಹೋಗಿದ್ರೆ ಅವರು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ದಾಖಲೆಯನ್ನು ಸರಿಪಡಿಸಿಕೊಳ್ಬೋದು ಅಂತ ಉಡುಪಿ ಜಿಲ್ಲೆಯಿಂದ ADC ಆಬಿದ ಗದ್ಯಾಳ್ ಅವರು ಅಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೊಟ್ಟಿರುವಂಥ ಉತ್ತರ. ಸೊ ಒಂದು ಕಡೆ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಇತ್ತೀಚೆಗೆ ಕೆಲವರ ವೃದ್ಧರಿಗೆ, ವಿಧವೆಯರಿಗೆ, ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರು ಯಾರಿದ್ದಾರೆ, ಹಿರಿಯ ನಾಗರಿಕರು, ವಿಧವೆಯರು, ಅಂಗವಿಕಲರಿಗೆ ನೆರವಾಗಲಿಕ್ಕೆ ಈ ರೀತಿಯ ಒಂದು ಪಿಂಚಣಿಗಳು ಸರ್ಕಾರ ನೀಡ್ತಾ ಇರುವಂತಹ ಒಂದು ಕಳೆದ 2 ತಿಂಗಳುಗಳಿಂದ ಅದು ವಿತರಣೆಯಾಗಿಲ್ಲ ಅನ್ನೋದು ಕೂಡ ಇತ್ತೀಚೆಗೆ ಗೊತ್ತಾಗ್ತಾ ಇರುವಂಥದ್ದು. ಸೊ ಇದರಿಂದಾಗಿ ಇದೇ ಪಿಂಚಣಿಯನ್ನೇ ನಂಬಿ ಜೀವನ ಸಾಗಿಸ್ತಾ ಇರತಕ್ಕಂತಹ ಬಡ ಫಲಾನುಭವಿಗಳು ತೀವ್ರ ಸಂಕಷ್ಟಕ್ಕೂ ಕೂಡ ಒಳಗಾಗಿದ್ದಾರೆ. ಇವಾಗ ನೋಡಿ, ಸಾಮಾಜಿಕ ಭದ್ರತಾ ಪಿಂಚಣಿ ಅಡಿಯಲ್ಲಿ ಸಂಧ್ಯಾ ಸುರಕ್ಷದ ಅಡಿಯಲ್ಲಿ 1,200 ರೂಪಾಯಿ ತಿಂಗಳಿಗೆ ಸಿಗುತ್ತೆ. ವಿಧವಾ ವೇತನದಿಂದ 800 ರೂಪಾಯಿ ಸಿಗುತ್ತೆ. ವೃದ್ಧಾಪ್ಯ ವೇತನ 60-64 ವರ್ಷದವರಿಗೆ 600 ರೂಪಾಯಿ, 65 ವರ್ಷ ಮೇಲ್ಪಟ್ಟವರಿಗೆ 1,200 ರೂಪಾಯಿ, ಮನಸ್ವಿನಿಯಿಂದ 800 ರೂಪಾಯಿ, ಮೈತ್ರಿಯಿಂದ 1,200 ರೂಪಾಯಿ,
ಅಂಗವಿಕಲ ವೇತನ ಶೇಕಡ 75%ಕ್ಕಿಂತ ಕಡಿಮೆ ಅಂಗವೈಕಲ್ಯಕ್ಕೆ 800 ರೂಪಾಯಿ ಹಾಗೂ ಶೇಕಡ 75%ಕ್ಕಿಂತ ಮೇಲಿದ್ರೆ 1,400 ರೂಪಾಯಿ. ಎಂಡೋಸಲ್ಫಾನ್ಗೆ ಶೇಕಡ 60%ಕ್ಕಿಂತ ಕಡಿಮೆ ಬಾಧಿತರಿಗೆ 2,000 ರೂಪಾಯಿ ಹಾಗೂ ಶೇಕಡ 75%ಕ್ಕಿಂತ ಮೇಲಿದ್ರೆ 4,000 ರೂಪಾಯಿ. ಆಸಿಡ್ ಪ್ರಕರಣದಲ್ಲಿ 10,000 ರೂಪಾಯಿ. ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿದ ರೈತರ ಪತ್ನಿಗೆ 2,000 ರೂಪಾಯಿ ಪಿಂಚಣಿ ದೊರೆಯುತ್ತಾ ಇದೆ. ರಾಜ್ಯಾದ್ಯಂತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸಿಗಬೇಕಾಗಿದ್ದ ಈ ಯಾವುದೇ ಪಿಂಚಣಿ ಮೊತ್ತ ಇನ್ನೂ ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಿಲ್ಲ ಅನ್ನುವ ಆರೋಪಗಳು ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥದ್ದು. ಎಲ್ಲ ಪಿಂಚಣಿಗಳು ನೋಡಿ, ಬಡ ವೃದ್ಧರಿಗೆ ಅಥವಾ ವಿಕಲಚೇತನರಿಗೆ, ಅವರಿಗೆ ಏನಾಗುತ್ತೆ ಅಂದರೆ ಅವರಿಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಅಸ್ತಮ ಇರ್ಬೋದು, ಕೀಲು ನೋವು ಇರ್ಬೋದು, ಈ ಎಲ್ಲ ಕಾಯಿಲೆಯಿಂದ ಕೂಡ ಬಳಲ್ತಾ ಇರ್ತಾರೆ ಕೆಲವರು. ಸೊ ಅವರಿಗೆ ಒಂದು ರೀತಿಯಲ್ಲಿ ಇಂತಹ ಪಿಂಚಣಿಗಳಿಂದಲೇ ಅವರು ಮಾತ್ರೆಗಳನ್ನು ಕೊಳ್ಳೋದು, ಸೊ ಈ ಪಿಂಚಣಿಯಿಂದಲೇ ಔಷಧದ ಬಿಲ್ ಪಾವತಿ ಮಾಡೋದು, ಈ ರೀತಿಯಲ್ಲಿ ಕೂಡ ಬಳಕೆಯಾಗುತ್ತೆ. ನೇರವಾಗಿ ಅವರ ಔಷಧದ ಬಿಲ್ ಪಾವತಿಸಲಿಕ್ಕೆ ಕೂಡ ಬಳಕೆಯಾಗ್ತಾನೆ ಇರುತ್ತೆ. ಪಿಂಚಣಿ ಒಂದು ವೇಳೆ ನಿಂತರೆ ಬಡವರು ಪಾಪ ಮಾತ್ರೆಗಳನ್ನು ಕೂಡ ನಿಲ್ಲಿಸಬೇಕಾಗತ್ತೆ. ಯಾರಿಂದಾದರೂ ಕೂಡ ಸಾಲ ಸೋಲ ಮಾಡ್ಕೊಂಡಾದರೂ ಕೂಡ ಅವರು ಆ ರೀತಿಯಲ್ಲಿ ಹೋಗಬೇಕಾಗತ್ತೆ. ಅಂದರೆ ಪರ್ಯಾಯ ಮಾರ್ಗ ಅದೊಂದೇ ಇರುವಂಥದ್ದು. ಅಂದರೆ ಪಿಂಚಣಿ ನಿಲ್ಲಿಸುವುದೆಂದರೆ ಅವರ ಆರೋಗ್ಯ ಮತ್ತು ಜೀವದ ಜೊತೆಗೆ ಆಟವಾಡಿದಂತೆ ಎಂದು ಕೂಡ ಮತ್ತೊಂದು ಅರ್ಥದಲ್ಲಿ ಕೂಡ ಹೇಳ್ಬೋದು ಅಲ್ವಾ. ಇವಾಗ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ನೋಡಿ, ನಮ್ಮ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರ ನೋವು ವಿವರಿಸಲಿಕ್ಕೆ ಅಸಾಧ್ಯ. ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ತುಂಬ ಮಂದಿ ಎಂಡೋಸಲ್ಫಾನ್ ಸಂತ್ರಸ್ತರು ಕೂಡ ಇದ್ದಾರೆ. ಸೊ ಅವರಿಗೆ ಪಿಂಚಣಿ 2,000 ರಿಂದ 4,000 ರೂಪಾಯಿ ಕೂಡ ಇದೆ. ಅಂದರೆ 60%ಕ್ಕಿಂತ ಕಡಿಮೆ ಬಾಧಿತರಿಗೆ 2,000 ರೂಪಾಯಿ, ಶೇಕಡ 75%ಕ್ಕಿಂತ ಮೇಲಿದ್ರೆ 4,000 ರೂಪಾಯಿಯಿಂದ. ಸೊ ಈ ವಿಶೇಷ ಚೇತನರಿಗೆ ಅವರಿಗೆ ನಿರಂತರ ಫಿಸಿಯೋಥೆರಪಿ ಮಾಡ್ತಾ ಇರಬೇಕಾಗತ್ತೆ. ಅವರಿಗೆ ಪೌಷ್ಟಿಕ ಆಹಾರ ಬೇಕಾಗುತ್ತೆ, ಅವರ ಆರೈಕೆಯ ಅಗತ್ಯವಿರುತ್ತೆ. ಸೊ ಅಂಥವರಿಗೇ ಪಿಂಚಣಿ ನಿಂತು ಹೋದರೆ ಫಿಸಿಯೋಥೆರಪಿದ್ದು ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟು ಇದಕ್ಕೆಲ್ಲವೂ ಕೂಡ ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ. ಅವರ ಪೋಷಕರು ಕೂಡ ಏನು ದೊಡ್ಡ ಹೈಫೈ ಆಗಿರಲ್ಲ, ದಿನಗೂಲಿ ನೌಕರರಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಪಿಂಚಣಿ ಹಣ ಆ ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಆರ್ಥಿಕ ಆಸರೆಯಾಗಿರುತ್ತೆ. ಸೊ ಇದನ್ನು ನಾವಿಲ್ಲಿ ಪ್ರಸ್ತಾಪಿಸ್ಬೋದು. ಒಂದು ಮತ್ತೊಂದು ಕಡೆ ನಾವು ನೋಡಲಿಕ್ಕೆ ಹೋದರೆ ವಿಧವಾ ವೇತನದಿಂದ 800 ರೂಪಾಯಿಯನ್ನು ಸಿಗುತ್ತೆ. ಮನಸ್ವಿನಿ ಯೋಜನೆಗಳು ಕೂಡ ಸಮಾಜದಲ್ಲಿ ಒಂಟಿಯಾದ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಆಸರೆಯಾಗುತ್ತೆ. ಅಂದರೆ ಗಂಡನನ್ನು ಕಳೆದುಕೊಂಡಿರ್ತಾರೆ, ಮಕ್ಕಳ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ, ಮನೆಯಿಂದ ಹೊರದಬ್ಬಲ್ಪಟ್ಟ ಮಹಿಳೆಯರಿಗೂ ಕೂಡ ಇರ್ತಾರೆ. ಸೊ ಅವರಿಗೆ ದಿನಸಿ ಸಾಮಗ್ರಿ ಬೇಕಾಗುತ್ತೆ. ಅದಕ್ಕೆ ಇಂತಹ ಸಣ್ಣ ಮೊತ್ತದಿಂದಾದರೂ ಕೂಡ ಒಂದು ದೊಡ್ಡ ಸಹಾಯ ಆಗುತ್ತೆ. ಇದು ಅವರ ಒಲೆ ಉರಿಯುವಂತೆ ನೋಡಿಕೊಳ್ಳುವಂಥ ಒಂದು ಭದ್ರತೆ ಎಂದು ಕೂಡ ಹೇಳ್ಬೋದು. ಸೊ ಹಾಗಾಗಿ ಎಷ್ಟೋ ಜನರಿಗೆ 800, 1,200 ರೂಪಾಯಿ ಅಂದರೆ ವೀಕೆಂಡ್ನಲ್ಲಿ ಒಂದು ಹೊತ್ತು ಹೋಟೆಲ್ನಲ್ಲಿ ತಿನ್ನುವ ಬಿಲ್ ಇರ್ಬೋದು. ಆದರೆ ಒಬ್ಬ ಬಡ ಅಜ್ಜಿಗೆ, ಒಂದು ಬಡ ಒಂದು ವಿಕಲಚೇತನಿಗೆ ಅದು ಒಂದು ತಿಂಗಳ ಜೀವರಕ್ಷಕ ಮಾತ್ರೆಗಳ ಬೆಲೆ, ಅದು ಅವರ ಸ್ವಾಭಿಮಾನದ ಬೆಲೆ ಕೂಡ ಆಗಿರುವಂಥದ್ದು. ಸರ್ಕಾರ ತಾಂತ್ರಿಕತೆಯ ಹೆಸರಲ್ಲಿ ಈ ಹಣವನ್ನು ತಡೆದಾಗ ಕೇವಲ ಬ್ಯಾಂಕ್ ಖಾತೆಗಳು ಖಾಲಿಯಾಗ್ತಾ ಇಲ್ಲ, ಆ ಬಡವನ ಮನೆಯ ಒಲೆಗಳು ಆರ್ತಾ ಇದೆ, ಅವರ ಜೀವಕ್ಕೆ ಕುತ್ತು ಬರ್ತಾ ಇದೆ. ಸೊ ಅದನ್ನು ನಾವಿಲ್ಲಿ ಸ್ಪೆಷಲಾಗಿ ನಾವು ನೋಡಿಕೊಳ್ಬೋದು. ಸೊ ಹಾಗಾಗಿ ಒಂದು ಕಡೆ ಸರ್ಕಾರದ ಈ ಸರ್ವೆಗಳಿಂದ ಒಂದಿಷ್ಟು ಬಡವರು ಕಂಗಾಲಾಗಿರುವಂಥದ್ದು ನಿಜಾನೇ. ಸೊ ಅದನ್ನೇ ಆಗ ಉಡುಪಿ ಜಿಲ್ಲೆಯಿಂದ ಕೂಡ ಹೇಳಿರುವಂಥದ್ದು, ಸಂಯೋಜನೆ ಆ್ಯಪ್ ಮೂಲಕ ಏನು ಅರ್ಹ ಫಲಾನುಭವಿಗಳ ಮರುಪರಿಶೀಲನೆ ನಡೀತಾ ಇದೆ ಅಂತ. ಅಂದರೆ ಇಲ್ಲಿ ಫಲಾನುಭವಿಗಳು ಬೇರೆ ಬೇರೆ ರೀತಿಯಲ್ಲಿ ಕೂಡ ಅರ್ಜಿ ಹಾಕಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾದಂಥ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಂದರೆ ಇವಾಗ ಉಡುಪಿ ಜಿಲ್ಲೆಯಲ್ಲಿ 153,733 ಮಂದಿ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,84,846 ಸಾಮಾಜಿಕ ಭದ್ರತಾ ಪಿಂಚಣಿ ಫಲಾನುಭವಿಗಳಿದ್ದಾರೆ. ಇಲಾಖೆಯ ಕೇಂದ್ರ ಕಚೇರಿಯಿಂದ DBT ಮೂಲಕ ಇವರ ಖಾತೆಗಳಿಗೆ ಹಣ ಜಮೆಯಾಗ್ತಾ ಇತ್ತು. ಸಾಮಾನ್ಯವಾಗಿ ಮೊಬೈಲ್ಗೆ ಸಂದೇಶ ಬಂದ ತಕ್ಷಣವೇ ಫಲಾನುಭವಿಗಳು ಬ್ಯಾಂಕ್ನಿಂದ ಹಣ ಪಡೆದು ತಮ್ಮ ದಿನನಿತ್ಯದ ಅಗತ್ಯಕ್ಕೆ ಬಳಸ್ತಾ ಇದ್ರು. ಆದರೆ ಕಳೆದ 2 ತಿಂಗಳಿಂದ ಯಾವುದೇ ಸಂದೇಶವೂ ಕೂಡ ಬಂದಿಲ್ಲ, ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ. ಇದರಿಂದ ಕಂಗಾಲಾಗಿರುವಂತಹ ವೃದ್ಧರು, ವಿಕಲಚೇತನರು ಪಿಂಚಣಿ ಬಾರದಿರಲು ಕಾರಣ ತಿಳಿಯದೆ ನಿತ್ಯ ಕಚೇರಿಗೆ ಅಲೀತಾ ಇದ್ದಾರೆ. ಸೊ ಅವರಲ್ಲಿ ಹೋಗಿ ಮಾಹಿತಿಯನ್ನು ಪಡೀತಾ ಇದ್ದಾರೆ, ಏನಾಯಿತು ನನಗೆ ಸಂದೇಶ ಬಂದಿಲ್ಲ ಅಂತಂದರೆ ಎಲ್ಲರೂ ಕೂಡ ಅಂದ್ಕೊಂಡಿರುವುದು
ನನಗೊಬ್ಬನಿಗೆ ಸಮಸ್ಯೆ ಆಗಿರಬಹುದು ಅಂತ ಹೇಳಿಕೊಂಡು ಎಲ್ರಿಗೂ ಕೂಡ ಆಗಿದೆ ಅಂತ ಬಹುಶಃ ತುಂಬ ಮಂದಿಗೆ ಗೊತ್ತಿರೋಕ್ಕಿಲ್ಲ. ಸೊ ಹಾಗಾಗಿ ಪಾಪ ಅವರಿಗೆ ಸಂದೇಶ ಬಂದಿಲ್ಲ, ಯಾಕೆಂದರೆ ಅವರ ಮೊಬೈಲ್ನ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಅವರಿಗೆ ಏನಾದರೂ ಒಂದು ಸಮಸ್ಯೆ ಆಗಿರ್ಬೋದು ಅಂತ ಹೇಳಿಕೊಂಡು ಪಾಪ ಅವರು ಏನು ಕಚೇರಿಗೆ ಅಲೆಯುತ್ತಾರೆ. ಕಚೇರಿಗೆ ಅಲೆಯುವಾಗ ಅಲ್ಲಿ ಅವರಂತೆ ತುಂಬ ಮಂದಿ ಬಂದಿರ್ತಾರೆ. ಸೊ ಇದು ಈಗ ನಿತ್ಯ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ. ಸೊ ಹಾಗಾಗಿ ಈ ಅನರ್ಹರು, ಕೆಲವರು ಅನರ್ಹರಿರ್ತಾರೆ. ಸೊ ಸುಮ್ಮನೆ ದಾಖಲೆ ಕೊಟ್ಟು, ನಕಲಿ ದಾಖಲೆಯನ್ನು ಕೊಟ್ಟು ಕೂಡ ಪಿಂಚಣಿ ಸೌಲಭ್ಯ ಪಡೀತಾ ಇದ್ದಾರೆ. ಸೊ ಅಂಥವರು ತುಂಬ ಮಂದಿ ಕೂಡ ಸರ್ಕಾರದ ಕಣ್ಣಿಗೆ ಕಂಡಿದ್ದರಿಂದ, ಸೊ ಅದಕ್ಕೆ ಬೇಕಾಗಿ, ಅದನ್ನೆಲ್ಲ ತಡೆಯಲಿಕ್ಕೆ ಬೇಕಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ, ಇತ್ತೀಚೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅರ್ಹರ ಪರಿಶೀಲನೆ ನಡೆಸಲಿಕ್ಕೆ ಆದೇಶ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಂಯೋಜನೆ ಆ್ಯಪ್ ಮೂಲಕ ಫಲಾನುಭವಿಗಳ ದಾಖಲೆಗಳ ಪರಿಶೀಲನೆಯನ್ನು ಇತ್ತೀಚೆಗೆ ನಡೆಸ್ತಾ ಇದ್ದಾರಂತೆ. ಆದರೆ ನಡೆಸಬೇಕು, ಆದರೆ ಇಷ್ಟೊಂದು ಲೇಟಾಗಿ ನಡೆಸುವಂಥದ್ದಲ್ಲ, ಆದಷ್ಟು ಬೇಗ ನಡೆಸಿಕೊಂಡು ಪಾಪ ಅವರಿಗೆ ಸಿಗುವಂಥ ಹಣವನ್ನು, ಪಿಂಚಣಿಯನ್ನು ಸಾಧ್ಯವಾದಷ್ಟು ಬಿಡುಗಡೆ ಮಾಡುವುದು ಕೂಡ ತುಂಬಾ ಒಲಿತು. ಮತ್ತು ಸದ್ಯ ಉಡುಪಿ ಜಿಲ್ಲೆಯಲ್ಲಿ 75% ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 80% ಸರ್ವೆ ಪ್ರಕ್ರಿಯೆ ಪೂರ್ಣಗೊಂಡಿದೆಯಂತೆ. ಆದರೆ ಈ ತಾಂತ್ರಿಕ ಪ್ರಕ್ರಿಯೆಯಿಂದಾಗಿ ಸರ್ಕಾರದ ಮಾಸಿಕ ನೆರವನ್ನೇ ನಂಬಿ ಬದುಕ್ತಾ ಇರತಕ್ಕಂತಹ ನೈಜ ಬಡ ಫಲಾನುಭವಿಗಳು ಈಗ ಏನು ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು. ಸೊ ಅದನ್ನೇ ನಾವು ಮಾತನಾಡ್ತಾ ಇರುವಂಥದ್ದು. ಸೊ ಒಂದು ಕಡೆ ಅನರ್ಹರನ್ನು ಪತ್ತೆ ಹಚ್ಚಲಿಕ್ಕೆ ಈ ಸಂಯೋಜನೆ ಆ್ಯಪ್ ಬಳಸುವಂಥದ್ದು ಸರ್ಕಾರದ ಉದ್ದೇಶ ಇರ್ಬೋದು. ಆದರೆ ಕೆಲವೊಂದಿಷ್ಟು ತಂತ್ರಜ್ಞಾನದ ಗ್ಲಿಚ್ಗಳು ಅಥವಾ ಆಡಳಿತಾತ್ಮಕ ವಿಳಂಬದಿಂದಾಗಿ ಒಬ್ಬನೇ ಒಬ್ಬ ಅರ್ಹ ಫಲಾನುಭವಿಯ ಪಿಂಚಣಿ ನಿಲ್ಲುವುದು ಕೂಡ ಸಹ ಅದು ಸಾಮಾಜಿಕ ಅನ್ಯಾಯ ಆಗಿಬಿಡುತ್ತೆ. ಸೊ ಅದನ್ನು ಗಮನ ಹರಿಸುವುದು ಕೂಡ ತುಂಬಾ ಒಳ್ಳೆಯದು. ಸೊ ಇನ್ನೊಂದು ಕಡೆ ನೋಡಿ, ಪಿಂಚಣಿ ನಿಲ್ಲಿಸಲಿಕ್ಕೆ ಮುನ್ನ ಫಲಾನುಭವಿಗಳಿಗೆ ಯಾವುದಾದ್ರೂ ಒಂದು ಮುನ್ಸೂಚನೆ ಕೊಡಬೇಕಾಗತ್ತೆ. ಸೊ ಒಂದು ನೋಟಿಸ್ ಕೊಟ್ಟರು ಕೂಡ ಅದು ಕೂಡ ಒಳ್ಳೆಯದೇ. ಯಾಕಂತ ಹೇಳಿದರೆ, ಇಲ್ಲಾಂದರೆ ಪಾಪ ಈ ಯಾರೇ ಅಜ್ಜಿಯಂದಿರುವುದು ಇರುವಂಥದ್ದು ವೃದ್ಧರು ಇರುವಂಥದ್ದು, ಸೊ ಅವರು ಕಚೇರಿಯಿಂದ ಕಚೇರಿಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಬಂದದಾಗಲ್ಲ. ಮತ್ತೊಂದು ಕಡೆ ವಿಕಲಚೇತನರಿರ್ತಾರೆ, ಸೊ ಅವರು ಕಚೇರಿಯಿಂದ ಕಚೇರಿಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂದುಬಿಡುತ್ತೆ. ಸೊ ಹಾಗಾಗಿ ಮುಂಚಿತವಾಗಿ ಹೇಳಿಬಿಟ್ರೆ ಸೊ ಅದು ತುಂಬಾ ಒಳ್ಳೆಯದು. ಒಂದು ಮುನ್ಸೂಚನೆ ಕೊಡುವಂಥದ್ದು, ಒಂದು ನೋಟಿಸ್ ಕೊಡುವಂಥದ್ದು, ಆವಾಗ ಬ್ಯಾಂಕಿಗೆ ಹೋದಾಗ ಅಥವಾ ತಹಶೀಲ್ದಾರ್ ಕಚೇರಿಗೆ ಅಲೆದಾಗಲಷ್ಟೇ ಅವರಿಗೆ ವಿಷಯ ತಿಳಿಯುವಂಥದ್ದು, ಅಂದರೆ ಈ ರೀತಿ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಇದು ಮಾಡ್ತಾರೆ, ಯಾಕಂದರೆ ತುಂಬ ಮಂದಿ ನ್ಯೂಸ್ ಪೇಪರ್ ಓದಲ್ಲ, ಕೆಲವರು ಮೊಬೈಲ್ ಯಾವುದು ಆ್ಯಂಡ್ರಾಯ್ಡ್ ಮೊಬೈಲೇ ಯೂಸ್ ಮಾಡಲ್ಲ, ಕೆಲವರಿಗೆ ವಾಟ್ಸಪ್ಪೇ ಗೊತ್ತಿರಲ್ಲ, ಬಡವರು ಅಂದರೆ ಪಾಪ ವೃದ್ಧರು. ಅದೂ ಅಲ್ಲದೆ ಕೆಲವರು ಒಂಟಿ ಮಹಿಳೆಯರು ಅಂದರೆ ವಿಧವೆಯರು ಇರುವಂಥದ್ದು. ಸೊ ಅಂಥವರಿಗೆ ಅದರ ಸರಿಯಾದ ಮಾಹಿತಿ ಸಿಗಲ್ಲ. ಸೊ ಅವರೇನು ಮಾಡ್ತಾರೆ ಅಂದರೆ, ನನಗೆ ಬಂದಿಲ್ಲ ಅಂತ ಹೇಳಿಕೊಂಡು ಸೊ ಅವರು ಕಚೇರಿಯಿಂದ ಕಚೇರಿಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದನ್ನು ಹೇಗಾದರೂ ಮಾಡಿ ಅವರಿಗೆ ಒಂದು ರೀತಿಯಲ್ಲಿ ಮುಂಚಿತವಾಗಿ ಒಂದು ಮುನ್ಸೂಚನೆ ಕೊಡುವಂಥದ್ದು ಅಥವಾ ನೋಟಿಸ್ ಕೊಡುವಂಥದ್ದು, ಸೊ ಅದು ಒಳ್ಳೆಯದಾಗಿರುತ್ತೆ. ಸೊ ಹಾಗಾಗಿ ಈ ವಯಸ್ಸಾದವರಿಗೆ ಮತ್ತು ವಿಕಲಚೇತನರಿಗೆ ಈ ಅಲೆದಾಟ ಏನಿದೆಯೋ ಅದೊಂದು ರೀತಿಯಲ್ಲಿ ದೊಡ್ಡ ದಂಡನೆ ಕೊಟ್ಟ ಹಾಗೆ. ಸೊ ಹಾಗಾಗಿ ಇವಾಗ ಕೇವಲ ಇವಾಗ ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ವಿಕಲಚೇತನರ ವೇತನ ಆಗಿರ್ಬೋದು, ಕೇವಲ ಅಂಕಿಅಂಶ ಅಲ್ಲ ಇದು. 800 ರೂಪಾಯಿ, 1200, 1400 ಅಂತ ಹೇಳಿಕೊಂಡು, ಸೊ ಇದೊಂದೊಂದು ಹಣವು ಕೂಡ ಆ ಬಡವರ ಒಂದೊಂದು ತಿಂಗಳ ರಾಗಿ ಅಕ್ಕಿ ಅಥವಾ ಅವರ ಜೀವರಕ್ಷಕ ಮಾತ್ರೆಗಳ ಒಂದು ದುಡ್ಡು ಕೂಡ ಆಗಿರುತ್ತೆ. 2 ತಿಂಗಳಿನಿಂದ ಪಿಂಚಣಿ ನಿಂತಿರುವುದು ಕೂಡ ಅವರ ಹೊಟ್ಟೆ ಮೇಲೆ ಹೊಡೆದಂತೆ. ಹಾಗಾಗಿ ಇವಾಗ ಪ್ರಕ್ರಿಯೆ ಅರ್ಧದಷ್ಟಾಗಿದೆ, 80% ಕೂಡ ಸರ್ವೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಂತ ಹೇಳುವಂಥದ್ದು ಸುಲಭ. ಆದರೆ ಅದನ್ನು ಆದಷ್ಟು ಬೇಗ ಶೀಘ್ರವಾಗಿ ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ಸಾಧ್ಯವಾದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಬೇಕಿತ್ತು. ಸೊ ಅದನ್ನೇ ಮಾತನಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅನರ್ಹರನ್ನು ತೆಗೆಯುವ ಪ್ರಕ್ರಿಯೆಯಲ್ಲಿ ಅರ್ಹರಿಗೆ ಶಿಕ್ಷೆ ಕೊಡುವುದು ಅದು ಸರಿಯಲ್ಲ. ಸಮೀಕ್ಷೆ ನಡೆಯುವಾಗ ಪಿಂಚಣಿಯನ್ನು ಚಾಲ್ತಿಯಲ್ಲಿಟ್ಟು ಸಮೀಕ್ಷೆ ಮುಗಿದ ನಂತರ ಅನರ್ಹರನ್ನು ಪತ್ತೆ ಹಚ್ಚಿ ಕೂಡ ನಿಲ್ಲಿಸಬಹುದಿತ್ತು. ತನಿಖೆ ನೆಪದಲ್ಲಿ ಬಡವರನ್ನು ತಡೆಯುವುದು ಕೂಡ ಅದು ನ್ಯಾಯವಾಗಿ ಬರಲ್ಲ. ಸೊ ಹಾಗಾಗಿ ಡಿಜಿಟಲ್ ತಂತ್ರಜ್ಞಾನದ ಹೆಸರಲ್ಲೂ ಕೂಡ ಪಾಪ ಇಂಥವರನ್ನು ಕೂಡ ಅಲೆದಾಡಿಸುವಂಥದ್ದು ಕೂಡ ಸರಿಯಲ್ಲ. ಇವಾಗ ಕಚೇರಿಗೆ ಕಚೇರಿಯಿಂದ ಕಚೇರಿಯಿಂದ ಕಚೇರಿಗೆ ಹೀಗೆ ಅಲೆದಾಡ್ತಾನೆ ಇದ್ದಾರೆ, ಬಹುಶಃ ಪಾಪ ಅವರಿಗೆ ಮಾಹಿತಿ ಸರಿಯಾಗಿ ಗೊತ್ತಿರಲ್ಲ. ಸೊ ಹಾಗಾಗಿ ಮುಂಚಿತವಾಗಿ ಹೇಗಾದರೂ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸುವಂಥದ್ದು ಅಥವಾ ಸರ್ಕಾರದಿಂದ ಒಂದು ಸಂದೇಶವನ್ನು ಕಳಿಸುವಂಥದ್ದು, ಯಾಕಂದರೆ ಅವರು ಸಂದೇಶವನ್ನು ನೋಡ್ತಾ ಇರ್ತಾರೆ,
ಮೊಮ್ಮಕ್ಕಳಿಂದಲಾದರೂ ಅಥವಾ ಯಾರಾದರೂ ಮಕ್ಕಳಿಂದಾದರೂ ಸಂದೇಶ ಬಂದಿದೆ ಅಂತ ನೋಡು, ಮೊಬೈಲ್ನಲ್ಲಿ ಹಣ ಬಂದಿದೆ ಅಂತ. ಹಣ ಬಂದ ಕೂಡಲೇ ಸೀದಾ ಹೋಗಿ ಎಟಿಎಂನಿಂದ ಹಣವನ್ನು ಪಡೆಯುತ್ತಾರೆ. ಸೊ ಈ ರೀತಿ ಪ್ರಕ್ರಿಯೆ ಆಗ್ತಾನೇ ಇರುತ್ತೆ. ಹಾಗಾಗಿ ಸರ್ಕಾರದಿಂದ ಒಂದು ರೀತಿಯಲ್ಲಿ ಅವರಿಗೆ ಸಂದೇಶ ಹೋದರೆ ಹೋಗಿರ್ಬೋದು, ಏನೂ ಗೊತ್ತಿಲ್ಲ, ಬಹುಶಃ ಹೋಗಿರ್ಬೋದು, ಕೆಲವೊಂದು ಕಡೆ ಹೋಗಿರಲಿಕ್ಕಿಲ್ಲ. ಕಚೇರಿಯಿಂದ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ ಅಂತ ಹೇಳಿದರೆ ಪಾಪ ಅವರಿಗೆ ಅದರ ಮಾಹಿತಿ ಸಿಕ್ಕಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ದಯವಿಟ್ಟು ಆ ರೀತಿಯಲ್ಲಾದರೂ ಕೂಡ ಮಾಡಿದರೆ ಅದೊಂದು ರೀತಿಯಲ್ಲಿ ಅವರಿಗೆ ಒಳ್ಳೆಯದು ಅನ್ನೋದು ಕೂಡ ಒಂದು ಮಾತು. ಸೊ ಎನಿವೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಸೊ ಹಾಗೆಯೇ ಒಂದಿಷ್ಟು ವಿಚಾರಗಳನ್ನು ಕೂಡ ನಾವು ಮಾತಾಡೋಣ. ನಿಮ್ಮಲ್ಲೂ ಕೂಡ ಅಭಿಪ್ರಾಯ ಅನಿಸಿಕೆ ಇದ್ದರೆ ಖಂಡಿತವಾಗಿಯೂ ಕೂಡ ಕರೆ ಮಾಡಬಹುದು. 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಒಂದು ಸಣ್ಣ ವಿರಾಮ, ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಯಶೋತ್ರುಗಳು ಕೇಳ್ತಾ ಇರುವುದು ಇದರ ರೇಡಿ ಸಾರಂಗ್ 107.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮಾತಾಡ್ತಾ ಇದ್ದೆವು, ಸಾಮಾಜಿಕ ಭದ್ರತಾ ಪಿಂಚಣಿ ಕೈ ಸೇರಿರಲ್ಲ ಕೆಲವೊಂದಿಷ್ಟು ವಿಳಂಬದಿಂದಾಗಿ, ಮತ್ತೊಂದು ಕಡೆ ಸರ್ಕಾರದ ಸರ್ವೆಯಿಂದಾಗಿ, ಮತ್ತೊಂದು ಕಡೆ ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ಸಲುವಾಗಿ ಕೂಡ ಈ ರೀತಿಯ ಕಾರ್ಯ ಒಂದು ನಡೀತಾ ಇರುವುದರಿಂದ ಒಂದಿಷ್ಟು ಮಂದಿಗೆ ಏನೋ 2 ತಿಂಗಳಿನಿಂದ ಪಿಂಚಣಿ ಅದು ಸಿಕ್ಕಿಲ್ಲ ಅನ್ನೋದನ್ನು ಕೂಡ ಇತ್ತೀಚೆಗೆ ಕಚೇರಿಯಿಂದ ಕಚೇರಿಗೆ ಅಲೆದಾಡುವಂತಹ ಪಾಪ ಅಜ್ಜ ಅಜ್ಜಿಯಂದಿಯರನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಂದು ಕಡೆ ನಾವು ನೋಡಲಿಕ್ಕೆ ಹೋದರೆ, ಸೊ ಒಬ್ಬರು ಕರೆಯಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ
1: ಹಲೋ,
0: ಹಾಂ ಹಲೋ,
1: ನಾನು ಎಚ್ ಮೊಹಮ್ಮದ್ ವೇಣೂರ್ ಮಾತಾಡ್ತಿದ್ದೀನಿ ಸರ್.
0: ವೇಣೂರ್ ಅವರು ಸರ್, ಹೇಳಿ ಸರ್.
1: ಒಳ್ಳೆಯ ಕಾರ್ಯಕ್ರಮವನ್ನು ಸಹ ಪ್ರಸಾರ ಮಾಡ್ತಿದ್ದೀವಿ. ಇದನ್ನು ಕೇಳಿದಾಗ ಬಹಳ ಬೇಸರವಾಯಿತು. ಏಕೆಂದರೆ ಎಂಡೋಸಲ್ಫಾನಿಂದ ಬಳಲುತ್ತಿರುವ ಎಷ್ಟೋ ಪಿಂಚಣಿದಾರರಿಗೆ ಇದು ಬಹಳಷ್ಟು ತೊಂದರೆ ಆಗಿರಬಹುದು.
0: ಹೌದು ಹೌದು ಹೌದು.
1: ಆದರೆ ನೀವು ಹೇಳಿದ್ದೀರಿ ಅವರು ಕಚೇರಿಗೆ ಅಲೆದಾಡುತ್ತಿದ್ದಾರ ಅಂತ. ಆದರೆ ಕೆಲವರಿಗೆ ಕಚೇರಿಗೆ ಅಲೆದಾಡಲು ಸಾಧ್ಯವಿಲ್ಲದವರು ಇರ್ತಾರೆ, ಅಂಗವಿಕಲರು ಎಲ್ಲ.
0: ಹೌದು ಹೌದು ಹೌದು.
1: ಅಂತಹ ಪರಿಸ್ಥಿತಿಯಲ್ಲಿ ಇದೊಂದು ದೊಡ್ಡ ವಿಷಯ. ಇದನ್ನು ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ಪಂಚಾಯತಿನ ಪ್ರತಿನಿಧಿಗಳಿದ್ದಾರೆ, ಇವರೆಲ್ಲ ಇದನ್ನು ಏಕೆ ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಎಂಬುದು ನನಗೆ ಶೋಚನೀಯವಾಗುತ್ತದೆ. ಇದು ಬಹಳ ಶೋಚನೀಯ ವಿಷಯ. ಆದರೂ ತಾವು ಈ ತಮ್ಮ ವರದಿಯನ್ನು ರೇಡಿಯೋ ಸಾರಂಗದಲ್ಲಿ ಪ್ರಸಾರ ಮಾಡಿದ್ದೀರಿ. ಇನ್ನು ಮುಂದೆ ಆದರೂ ನಮ್ಮ ಆಫೀಸರ್ಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
0: ಓಕೆ, ಖಂಡಿತ.
1: ಅದು ಅಲ್ಲದೆ ಸರ್, ಈ ನಾವು ಆಫೀಸರ್ಗಳನ್ನು ದೂರಿಯು ಪ್ರಯೋಜನ ಇಲ್ಲ. ಏಕೆಂದರೆ ಒಬ್ಬರಿಗೆ ಒಂದು ಸಬ್ಸಿಡಿ ಕೊಡುವಾಗ ಸಂತೋಷ ಆಗ್ತದೆ, ಕೊಟ್ಟು ಬಿಡ್ತಾರೆ. ಅದನ್ನು ಹಿಂದೆ ರಿಜೆಕ್ಟ್ ಮಾಡುವಾಗ ಬಹಳ ಕಷ್ಟ ಆಗ್ತದೆ ಸರ್ಕಾರಕ್ಕೂ, ಹಾಗೆ ಅದು ಆಫೀಸರ್ ಆಗಲಿ ಆ್ಯಪ್ ಆಗಲಿ ಅದು ಯಾವುದರು. ಅದರ ಬಗ್ಗೆ ಅದಕ್ಕೆ ಒಳ್ಳೆಯ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಇಂತಹ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಪ್ರತಿಭಟನೆ ಮಾಡುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ.
0: ಓಕೆ ಓಕೆ, ಖಂಡಿತ.
1: ಯಾಕೆಂದ್ರೆ ಇದರಿಂದ ಯಾರಿಂದ ತಪ್ಪಾಗಿದೆ ಅಂತ ನೋಡಬೇಕು. ಇಲ್ಲದಿದ್ದರೆ ಅದಕ್ಕೆ ಅವರಿಗೆ ಅವರಿಗೆ ಅದಕ್ಕೆ ಹಾಕಿದ ಆಫೀಸರ್ಗಳಿಗೆ ಬೇರೆ ವಿಶೇಷ ಕೆಲಸ ಇರುವುದರಿಂದ ಇದು ಡಿಲೇ ಆಯ್ತಾ ಇಲ್ವಾ ಅಂತ, ಇಲ್ಲದಿದ್ದರೆ ಇದು ದೊಡ್ಡ ಒಂದು ಶೋಚನೀಯ ವಿಚಾರ. ಇದು ನಾಳೆ ಪ್ರಾರಂಭ ಆಗಬೇಕು ಅಂತ ನನ್ನ ಅಭಿಪ್ರಾಯ ಸರ್.
0: ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಸಲಹೆಗೆ. ಎಸ್ ಓಕೆ, ಎಚ್ ಮೊಹಮ್ಮದ್ ವೇಣೂರ್ ಅವರು ಕೂಡ ಹೇಳುವಂಥದ್ದು. ಸೊ ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ತಿಳಿಸಿದರೆ ಒಳ್ಳೆಯದಿತ್ತಲ್ವಾ ಅಂತ ಹೇಳಿಕೊಂಡು. ಯಾಕಂದರೆ ನೋಡಿ, ಪಂಚಾಯತ್ ಅಂತ ಕೂಡ ಇರುತ್ತೆ, ಮತ್ತೊಂದು ಕಡೆ ಗ್ರಾಮ ಒಂದು ಕೇಂದ್ರ ಅಂತ ಒಂದೊಂದು ಕಡೆ ಇರುತ್ತೆ ನೋಡಿ. ಸೊ ಹೆಚ್ಚಿನ ಸಂದರ್ಭಗಳಲ್ಲಿ ಆಧಾರ್ ತಿದ್ದುಪಡಿ ಆಗಿರ್ಬೋದು ಅಥವಾ ಇನ್ನಿತರ ಕೆಲವೊಂದಿಷ್ಟು ಅರ್ಜೆಂಟ್ಗೆ ಡಾಕ್ಯುಮೆಂಟ್ರಿ ಅಥವಾ ಯಾವುದಕ್ಕಾದರೂ ರೇಷನ್ ಇದ್ದು ಏನಾದರೂ ಒಂದು ಸಮಸ್ಯೆ ಬಂದಾಗ ಹೋಗುವಂಥದ್ದೇ ಗ್ರಾಮ ಒಂದು ಕೇಂದ್ರ. ಸೊ ಆ ಗ್ರಾಮವನ್ನು ಕೇಂದ್ರದಲ್ಲಿಯೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಪಿಂಚಣಿ ನಿಲ್ಲಿಸುವ ಮುನ್ನ ಅವರಿಗೆ ಮಾಹಿತಿ ತಿಳಿಸುವಂಥದ್ದು, ಸೊ ಅದು ತುಂಬಾ ಒಳ್ಳೆಯದು. ಸೊ ಆ ರೀತಿ ಒಂದು ವ್ಯವಸ್ಥೆ ಮಾಡಿದರೆ ಅದು ಬಹಳಷ್ಟು ಒಳ್ಳೆಯದು ಅಂತ. ಸೊ ಎನಿವೆ, ಮತ್ತೊಬ್ಬರು ಕರೆಯಲ್ಲಿ. ಹಲೋ ನಮಸ್ತೆ, ಯಾರು ಮಾತನಾಡ್ತಿರೋದು? ಈರಗ್ಗೆ ಪಿಂಚಣಿ ಬರೋಂದುಂಡೆ? ಹಾಂ ಹಲೋ, ಈರಗ್ಗೆ ಪಿಂಚಣಿ ಬರೋಂದುಂಡ?
2: ಪ್ರಸಾರ ಮಾಡ್ಬಾರದು, ಅವ್ರು ನಮಗೆ ಗೊತ್ತಾಗ ನಿಜನ ಗೊತ್ತಲ್ಲ. ಕೆಲವರು ಇತ್ತು ಅಲ್ಲೊಡ್ದಾಡ ನುಳ್ಳಿರುತ್ತೆ, ಕೆಲವರು ಕಾಸು ಅವು ತ್ರಯ ದಕ್ಕಲ್ ನಮ್ಮಲ್ಲಿ
0: ಬಂದಿಲ್ಲಿ ಇರ ಅರ್ಜಿ ಪಾಡ್ತಿದ್ಜ ಅಂತ.
2: ಓ
0: ಇರೆ ಅರ್ಜಿ ಪಾಡ್ತಿದ್ದಾರ?
2: ಇಜ್ಜಿಜ್ಜಿ ಹೆಂಕ ಆತಿಜ್ಜಿ
0: ಆತಿಜ್ಜ. ಓಕೆ ಓಕೆ ಓಕೆ.
2: ಅವ ಬರ್ ಅವ್ಡು ಬಂದ ಮೇನ್ ಬಾರ್ದಿಜ್ಜಿ ನಾ ಕಂದನೆ ಬಾರ್ದಿರ ಆರ್ನಿಗೆ ಬೈಜ್ಜಿ ಬಣ್ಣ
0: ಆರೆಗ್ಲ ಬೈಜ್ಜ.
2: ಓಕೆ ಬೈಜ್ಜಿ ಬೈಜ್ಜಿ ಬೈಜ್ಜಿ ನಕ್ಲಿಂಜ ಟೆನ್ಷನ್ ದಾನ ಬೈಜ್ಜಿ ದಾನ ಬೈಜ್ಜಿ ಫೋನ್ ಬರೋಂದ ಅಂಚಿಕೆ ಏನಂದು ಫೋನ್ ಬೇಲೆ ಬಿಡ್ದು ಪೋಡು ಫೋನ್ಡಲ್ಲ ಉಳ್ಳ ಸರಿ ಕಟ್ಟ ಕಣ್ತಿದ್ದೀರ ಅಂಚಿ
0: ಪುರಪ್ಪುಂಡ್ರ
2: ಇರ ಮಾಹಿತಿ ಕೊರಿಯರು ಬಕ್ಕೆ ಏನೂರು ಅಂದ್ರೆ ಬಂಡೇರ ಫೋನ್ ಕರೆಕ್ಟ್ ಆರು
0: ಬಿಡುಗಡೆ ಮಲ್ಪೇರಿಂದ ಪಂತೇರು ಐಕೆ ಬೋರ್ಡ್ ಅದು ಇನಿ ಐಕೆ ಬೋರ್ಡ್ ಅದು ಇನಿ ಜನಧನಿ ಕಾರ್ಯಕ್ರಮದ ಈ ಟಾಪಿಕ್ ಪಂತೀನಿ ಪಾಪ ಮಸ್ತ್ ಜನ ಪೋಂದು ಅಂದಂದ ಗೃಹಲಕ್ಷ್ಮಿದ ಬರೋಂದುಂಡಿಗೆ ಈತ ಮುರಾನಿ ಕೂಡ ಪಾಡ್ದೇರಿಗೆ ಹೌದಾದನ ತೂಲೆ ಒಂಜಿ ಚೆಕ್ ಮಲ್ತದು ತೂಲೆ ಅವು ಮುರಾನಿಪುರ ಸೆಕೆಂಡ್ ಹಂತದ ಪಾಡದೇರಂದು ಉಂಡು
2: ಗೃಹಲಕ್ಷ್ಮಿದ.
0: ಸರಿ ಸರಿ ಸರಿ, ಓಕೆ ಓಕೆ, ಥ್ಯಾಂಕ್ ಯು. ಇಟ್ಸ್ ಓಕೆ. ಯಾಕಂತ ಹೇಳಿದರೆ ಈ ಒಂದು ಟಾಪಿಕಲ್ಲಿ ಮಾತನಾಡಬೇಕಂತ ಅನಿವಾರ್ಯತೆಯು ಕೂಡ ಇತ್ತು. ತುಂಬ ಮಂದಿ ಕರೆ ಮಾಡಿ ಪಿಂಚಣಿ ಬಂದಿಲ್ಲ, ಏನಾಗಿರ್ಬೋದು, ಯಾವ ರೀತಿಯ ಸಮಸ್ಯೆ ಅಂತ ಕೂಡ ಕೇಳಿದವರು ಕೂಡ ಇದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ನೀಡಬೇಕಾಗಿತ್ತು. ಯಾಕಂದರೆ ಪಾಪ ತುಂಬ ಮಂದಿ ಪಾಪ ಕಷ್ಟಪಟ್ಟು ಹೋಗ್ತಾರೆ ಆಫೀಸಿಗೆಲ್ಲ ಹೋಗಿ ಕೇಳುವಂಥದ್ದು, ಅಲ್ಲಿಯೂ ಕೂಡ ಮಾಹಿತಿ ಸಿಗದೇ ಇದ್ದಾಗ ಬೇರೆ ಕಡೆಗೆ ಅಲೆದಾಡುವಂಥದ್ದು ಏನಾಗಿರ್ಬೋದು. ಯಾಕಂದರೆ ಅವರಿಗೆ ಬಾರದೇ ಇದ್ದಾಗ, ಒಂದು ಎರಡು ತಿಂಗಳು ಬಾರದೇ ಇದ್ದಾಗ ಒಂದು ಗೊಂದಲ ಉಂಟಾಗುವುದು ಸಹಜನೇ, ಆತಂಕ ಕೂಡ ಉಂಟಾಗುವುದು ಸಹಜನೇ. ಅಂದರೆ ಏನಾಗಿರ್ಬೋದು, ನನ್ನ ಬ್ಯಾಂಕಲ್ಲಿ ಏನಾದರೂ ತಡೆ ಹಿಡಿದಿದೆ, ಆ ಬ್ಯಾಂಕ್ನ ಸಮಸ್ಯೆ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಅಂತ ಹೇಳಿಕೊಂಡು, ಅಲ್ಲಿ ಬ್ಯಾಂಕ್ನವರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಗೊತ್ತಿದೆಯಾ ಇಲ್ವೋ ಅಂತ ಗೊತ್ತಿಲ್ಲ. ಗ್ರಾಮವನ್ನು ಕೇಂದ್ರ ಪಂಚಾಯತ್ ಮೆಂಬರ್ಸ್ ಅಂತ ಇರ್ತಾರೆ. ಸೊ ಅವರಾದರೂ ಕೂಡ ಅದನ್ನು ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡುವಂತಹ ವ್ಯವಸ್ಥೆ ಮಾಡಿದರೆ ಅದು ಇನ್ನೂ ಕೂಡ ಒಳ್ಳೆಯದೆ. ಯಾಕಂದರೆ ಫಲಾನುಭವಿಗಳು ಅವರಿಗೂ ಗೊತ್ತಿರುತ್ತೆ ಇಂತಿಂಥ ಏರಿಯಾದಲ್ಲಿ ಇಂತಿಂಥ ಪಂಚಾಯತ್ ಮಟ್ಟದಲ್ಲಿ ಯಾರೆಲ್ಲ ಫಲಾನುಭವಿಗಳು ಇರ್ತಾರೋ, ಸೊ ಅವರಿಗೆ ಒಳ್ಳೆಯ ರೀತಿಯ ಮಾಹಿತಿ ಇರುತ್ತೆ. ಸೊ ಹಾಗಾಗಿ ಅವರು ಮಾಹಿತಿ ನೀಡುವಂಥ ವ್ಯವಸ್ಥೆ ಮಾಡಬೇಕು. ಆ ಪಂಚಾಯತಿಗೆ ಈ ರೀತಿಯಲ್ಲಿ ಪಿಂಚಣಿಯನ್ನು ತಡೆ ಹಿಡಿತಾ ಇದ್ದೀವಿ, ಅದು ಈ ರೀತಿಯ ಕೆಲಸ ಕಾರ್ಯ ನಡೀತಾ ಇದೆ. ಸೊ ಆ ರೀತಿಯಲ್ಲಿ ಹೇಳಿದರೆ, ಸೊ ಅದನ್ನು ಫಲಾನುಭವಿಗಳಿಗೆ ಹೇಳಿದರೆ ಅವರು ಸ್ವಲ್ಪ ನಿರಾಳ ಆಗ್ತಾರೆ. ಹಣ ಸಿಗ್ತಾ ಇಲ್ಲ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಗೊಂದಲ ಇರುತ್ತೆ, ಅವರಿಗೂ ಕೂಡ ಬೇಸರ ಇರ್ಬೋದು, ಆದರೆ ಒಂದು ನಿರಾಳ ಆಗುತ್ತೆ. ಓ, ಏನು ಸಮಸ್ಯೆ ಇಲ್ಲಿದ್ದು, ಸರ್ಕಾರ ಸರ್ವೆ ಅದೇನೋ ನಡೀತಾ ಇದೆ, ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿಕೊಂಡು ಅವರು ಒಂದು ಆ ಕಡೆ ಈ ಕಡೆ ಎಲ್ಲಾದರೂ ಕೂಡ ಅವರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲಾಂದರೆ ಅವರು ಇದನ್ನೇ ನಂಬಿ ಕೂತ್ಕೊಳ್ತಾರೆ. ಯಾಕಂದರೆ ತುಂಬ ಮಂದಿ ಸ್ವಾಭಿಮಾನಿಗಳಿರ್ತಾರೆ, ಇನ್ನೊಬ್ಬರ ಕೈಗೆ ಕೈ ಹಿಡಿದುಕೊಂಡು ಚಾಚಿ ಹೋಗುವಂತಹ ಇರದವರು ಕೂಡ ತುಂಬ ಮಂದಿ ಇರ್ತಾರೆ. ಇದನ್ನೇ ನಂಬಿ ಜೀವನ ನಡೆಸುವವರು ತುಂಬ ಮಂದಿ ಇರ್ತಾರೆ. ಸೊ ಅದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಒಂದು ಕಡೆ. ಈಗ ನಾವು ಹೇಳುವಂಥದ್ದು ಈ ಸಮೀಕ್ಷೆ ವೆರಿಫಿಕೇಷನ್ ಪ್ರಕ್ರಿಯೆ ಏನು ಸಂಪೂರ್ಣ ಮುಗಿಯುವವರೆಗೂ ಕೂಡ ತಡೆ ಹಿಡಿಯಲಾಗಿರುವಂಥ ಪಿಂಚಣಿಯನ್ನಾದರೂ ಕೂಡ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ನಾವು ಹೇಳುತ್ತಾ ಇರುವಂಥದ್ದು. ಸೊ ಮತ್ತೊಂದು ಕಡೆ ನೋಡಿ, ತುಂಬ ಮಂದಿ ವೃದ್ಧರಿರ್ತಾರೆ, ವಿಕಲಚೇತನರಿರ್ತಾರೆ, ಅವರು ತಹಶೀಲ್ದಾರ್ ಕಚೇರಿಗೆ ಅಲೆಯುವುದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಿಂಚಣಿ ಅದಾಲತ್ ಅಂತ ಕೂಡ ನಡೆಸಿಕೊಂಡು ಸ್ಥಳದಲ್ಲೇ ದಾಖಲೆಯನ್ನು ಕೂಡ ನೀವು ಸರಿಪಡಿಸಿದರೆ ಅದು ಇನ್ನೂ ಕೂಡ ಒಳ್ಳೆಯದೆ. ಮತ್ತೊಂದು ಕಡೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಆ ಪಿಂಚಣಿ ಗೊಂದಲಕ್ಕಾಗಿ ಒಂದು ಪ್ರತ್ಯೇಕ ಉಚಿತ ದೂರವಾಣಿ ಸಂಖ್ಯೆಯನ್ನು ತೆರೆಯಬೇಕು. ಇವಾಗ ಪಂಚಾಯತ್ ಮಟ್ಟದಲ್ಲಾಗಿರ್ಬೋದು ಅಥವಾ ಜಿಲ್ಲೆ ಮಟ್ಟದಲ್ಲಾದರೂ ಕೂಡ ಒಂದು ಪ್ರತ್ಯೇಕ ಉಚಿತ ದೂರವಾಣಿ ಸಂಖ್ಯೆ ಅಂತ ಇದ್ದರೆ ಆ ಫಲಾನುಭವಿಗಳ ಆ ನಂಬರಲ್ಲಿ ಒಂದು ನೋಟ್ ಮಾಡಿಕೊಂಡ್ರೆ ಅದು ಕೂಡ ತುಂಬ ಒಳ್ಳೆಯದು. ಸೊ ಆವಾಗ ಅದಕ್ಕೇ ಕರೆ ಮಾಡಿ ಕೇಳ್ಬೋದು, ಏನಾಗಿದೆ, ಎಂತ ಆಗಿದೆ, ಡಾಕ್ಯುಮೆಂಟ್ ಸರಿ ಇಲ್ವಾ ಅಥವಾ ಏನೂ ಸಮಸ್ಯೆ ಆಗಿದೆಯಾ, ಆ ರೀತಿಯಲ್ಲಿ ಕೇಳಿದರೆ ಅದು ಕೂಡ ಅವರಿಗೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಅವರಿಗೆ ಒದಗಿದಂತಾಗುತ್ತೆ. ಯಾರ್ಯಾರನ್ನೋ ಕೇಳುವುದಕ್ಕಿಂತ, ಯಾರ್ಯಾರನ್ನೋ ಕೈಕಾಲು ಹಿಡಿಯುವುದಕ್ಕಿಂತ, ಗ್ರಾಮವನ್ನು ಕೇಂದ್ರ ಪಂಚಾಯತ್ ಮಟ್ಟದಲ್ಲೂ ಕೂಡ ಹೋಗಿ ಅಲೆದಾಡುವುದಕ್ಕಿಂತ ಹೆಚ್ಚಾಗಿ ಉಚಿತ ದೂರವಾಣಿ ಸಂಖ್ಯೆ ಅಂತ ಇದ್ದರೆ, ಸಹಾಯವಾಣಿ ಸಂಖ್ಯೆ ಅಂತಿದ್ದರೆ, ಸೊ ಅದಕ್ಕೇ ಕರೆ ಮಾಡಿದರೆ ಅಲ್ಲಿ ಅವರಿಗೆ ಮನೆಯಲ್ಲೇ ಕೂತು ಹೊರಗಡೆ ಹೋಗದ ಹಾಗೆ ಎಲ್ಲೂ ಕೂಡ ಅಲೆದಾಡದ ಹಾಗೆ ಅದೊಂದು ರೀತಿಯಲ್ಲಿ ಕೂಡ ಅವರಿಗೊಂದು ರೀತಿಯ ಅದು ತುಂಬಾ ಒಳ್ಳೆಯ ವ್ಯವಸ್ಥೆ. ಸೊ ಆ ರೀತಿ ಜಿಲ್ಲೆಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಉಚಿತ ಸಹಾಯವಾಣಿ ಸಂಖ್ಯೆ ಹೆಲ್ಪ್ಲೈನ್ ಸ್ಥಾಪನೆ ಮಾಡುವುದು ಅದು ಕೂಡ ಒಳ್ಳೆಯದೇ. ಸೊ ಹಾಗಾಗಿ ನಾವು ಕೇವಲ ತಾಂತ್ರಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಮಾತನಾಡ್ತಾ ಇಲ್ಲ. ಆ ಸಮೀಕ್ಷೆ ಹೆಸರಿನಲ್ಲಿ ಏನೋ ತುಂಬ ನಮ್ಮೂರಿನ ಹಿರಿಯರು, ವಿಧವೆಯರು, ವಿಕಲಚೇತನರು, ಸೊ ಅವರ ಹೊಟ್ಟೆಯ ಹಸಿವಿನ ಬಗ್ಗೆ ನಾವು ಮಾತನಾಡ್ತಿದ್ದೀವಿ. ಸಂಯೋಜನೆ ಆ್ಯಪ್ ಮೂಲಕ, ಸೊ ಅದರ ಮೂಲಕ ಅನರ್ಹರನ್ನು ಪತ್ತೆ ಹಚ್ಚುವ ಸರ್ಕಾರದ ನಿರ್ಧಾರ ಏನಿದೆಯೋ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ ಆ ಆ್ಯಪ್ನ ಗ್ಲಿಚ್ನಿಂದಾಗಿ ಅರ್ಹ ಬಡವರ ಎರಡು ತಿಂಗಳ ಅನ್ನದ ತುತ್ತು ನಿಂತು ಹೋಗಿರುವುದು ಅದೆಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡಿಬರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ದಯವಿಟ್ಟು ಆದಷ್ಟು ಬೇಗ ತಡೆ ಹಿಡಿದಿರುವಂತಹ ಆ ಒಂದು ಹಣವನ್ನು ಖಂಡಿತವಾಗಿಯೂ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಕೂಡ ನಾವು ತಿಳಿಸ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಕಂಗಾಲಾಗಿರುವಂಥದ್ದು ದೊಡ್ಡ ದೊಡ್ಡ ಶ್ರೀಮಂತರಲ್ಲ, ಬಡವರು. ಸೊ ಏನೋ ಒಂದು ಅದರಿಂದ ಸಿಗುವಂಥ ಹಣದಿಂದ ಮದ್ದನ್ನು ತೆಗೀತಾರೆ, ಟ್ಯಾಬ್ಲೆಟ್ಸನ್ನು ತೆಗೀತಾರೆ, ಎಂಡೋಸಲ್ಫಾನ್ ಸಂತ್ರಸ್ತರು ಆಗತಾನೆ ಹೇಳಿದಾಗಿನೇ ಅವರಿಗೆ ಫಿಸಿಯೋಥೆರಪಿ ಅದು ಇದು ಅಂತೆಲ್ಲ ತುಂಬಾ ಇದಿರುತ್ತೆ. ಸೊ ಈ ಹಣದಿಂದಲೇ ಅವರು ಪಾಪ ಆ ಕಾರ್ಯವನ್ನು ಮುಗಿಸ್ತಾ ಇರ್ತಾರೆ. ಸೊ ಅಂಥವರಿಗೆ ಕೂಡ ತುಂಬ ಕಷ್ಟ ಆಗಿಬಿಡುತ್ತೆ, ಅಂದರೆ ಟ್ರೀಟ್ಮೆಂಟಿಗೆ ಬೇಕಾಗಿ. ಸೊ ಇದನ್ನೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ. ಕೇವಲ ಸಾಮಾಜಿಕ ಭದ್ರತಾ ಪಿಂಚಣಿ ಅವರಿಗೊಂದು ಸಹಾಯಧನ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಅವರು ಎಂಜಾಯ್ ಮಾಡ್ತಾನೇ ಇಲ್ಲ, ಪಾಪ ಅವರು ಅವರಿಗೆ ಬೇಕಾಗುವಂತಹ ಹಣ್ಣು ಹಂಪಲು, ಅವರಿಗೆ ಬೇಕಾಗುವಂತಹ ಸ್ವಾಭಿಮಾನದ ಬದುಕನ್ನು ನಡೆಸಲಿಕ್ಕೆ, ಅವರಿಗೆ ಬೇಕಾಗುವಂತಹ ಮಾತ್ರೆ ಅಥವಾ ಇನ್ನಿತರ ಏನಾದರೊಂದು ಮನೆಗೆ ಒಂದು ಅಕ್ಕಿ ರಾಗಿ ಅಥವಾ ಇನ್ನಿತರ ವಸ್ತುಗಳನ್ನು ಕೊಂಡುಕೊಳ್ಳೋಕೆ ಇದೇ ಪಿಂಚಣಿ ಹಣ ಅವರಿಗೆ ಸಹಕಾರ ಆಗ್ತಾ ಇರುವಂಥದ್ದು. ಸೊ ಅದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಸೊ ಕೆಲವರು ಇದೇ ಪಿಂಚಣಿಯನ್ನು ಒಟ್ಟು ಮಾಡಿಕೊಂಡು ಗೂಡಂಗಡಿ ನಡೆಸ್ತಾ ಬರ್ತಾ ಇರುವವರಿದ್ದಾರೆ, ಸ್ವಾಭಿಮಾನದ ಬದುಕನ್ನು ನಡೆಸ್ತಾ ಇದ್ದಾರೆ, ಕೆಲವೊಂದು ಸಣ್ಣ ಸಣ್ಣ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಕೆಲವರು ಮನೆಯಲ್ಲಿ ತುಂಬಾ ಮನೆ ಕಟ್ಟಿಸಿದವರು ಕೂಡ ಇದ್ದಾರೆ. ಸೊ ಈ ರೀತಿಯ ತುಂಬಾ ಉದಾಹರಣೆಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಪಿಂಚಣಿ ಅನ್ನುವಂಥದ್ದು ಅವರ ಬದುಕಿನ ಹಕ್ಕು, ಅವರ ಗೌರವ, ಅವರಿಗೆ ಒಂದು ಸಾಮಾಜಿಕ ಭದ್ರತೆ ಅಂತ ಕೂಡ ನಾವು ಹೇಳ್ತೀವಿ. ಸೊ ಹಾಗಾಗಿ ಸರ್ಕಾರದ ಸರ್ವೆ ಏನಿದೆಯೋ ಸೊ ಅದು ಒಳ್ಳೆಯದೇ ಈ ರೀತಿಯಲ್ಲಿ ಅನರ್ಹರನ್ನು, ಯಾಕಂದರೆ ಪಾಪ ತುಂಬ ಮಂದಿ ಈ ಅನರ್ಹರಿಂದ ಆಗುವಂಥದ್ದು ಸಮಸ್ಯೆ ಯಾರಿಗೆ ಅಂದರೆ ಅರ್ಹರಿಗೆ. ಬೇರೆ ಬೇರೆ ಡಾಕ್ಯುಮೆಂಟನ್ನೆಲ್ಲ ಕ್ರಿಯೇಟ್ ಮಾಡಿ ನಕಲಿ ದಾಖಲೆಯನ್ನೆಲ್ಲ ಕೊಟ್ಟು ಅನರ್ಹರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಕೂಡ ಪಿಂಚಣಿಯನ್ನು ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಇದು ತುಂಬಾ ದೊಡ್ಡ ತಪ್ಪು ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಇದರಿಂದಾಗಿ ಯಾರಿಗೆ ನೋಡಿ ಸಮಸ್ಯೆ ಆಗ್ತಾ ಇರುವುದು ಯಾರಿಗೆ ನೋಡಿ. ಸೊ ಇದನ್ನು ಯಾಕೆ ಜನ ಅರ್ಥ ಮಾಡ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಆ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅರ್ಹರಿಗೆ ಏನು ಸಿಗ್ತಾ ಇದೆಯೋ ಅದು ಅರ್ಹರಿಗೇ ಸಿಗಬೇಕಾದದ್ದು, ಅದು ತುಂಬ ಒಳ್ಳೆಯದು. ಸೊ ಹಾಗಾಗಿ ನಕಲಿ ದಾಖಲೆಯನ್ನೆಲ್ಲ ನೀಡಿ ಪಿಂಚಣಿ ಸೌಲಭ್ಯ ಪಡೆಯುವುದರಿಂದ ನಿಮಗೇನು ಅದರಿಂದ ಉಳಿತಾಗಲ್ಲ. ಒಂದು ವೇಳೆ ಅರ್ಹವಾಗಿರುವಂಥ ದಾಖಲೆಯನ್ನು ಕೊಡಿ. ಬಹುಶಃ ನಕಲಿ ದಾಖಲೆ ಕೆಲವರು ಪಾಪ ಆಗಿರ್ಬೋದು, ಕೆಲವೊಂದಿಷ್ಟು ಸಮಸ್ಯೆಗಳು ಆಗಿರ್ಬೋದು. ನಕಲಿ ದಾಖಲೆ ಅಂದರೆ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆ ಇದ್ದಿರ್ಬೋದು, ಆದರೂ ಕೂಡ ಅವರಿಗೆ ಡಾಕ್ಯುಮೆಂಟ್ಸಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುವುದರಿಂದ ಅದು ನಕಲಿಯಾಗಿ ಕೊಡುವಂತಹ ಪ್ರಮೇಯ ಕೂಡ ಬಂದಿರ್ಬೋದು. ಆದರೆ ನಾನು ಹೇಳುವಂಥದ್ದು ಆ ರೀತಿ ನಕಲಿಯನ್ನು ದಾಖಲೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಆದಷ್ಟು ಒರಿಜಿನಲ್ ಡಾಕ್ಯುಮೆಂಟನ್ನು ಕೊಡುವಂಥ ಪ್ರಯತ್ನ ಮಾಡಿ. ಸೊ ಯಾರಿಂದಾದರೂ ಕೂಡ ಅಲ್ಲಿ ಕೇಳಿಕೊಂಡು, ಸೊ ಅದನ್ನು ಒಂದು ಗ್ರಾಮವನ್ನು ಕೇಂದ್ರನು, ಪಂಚಾಯತ್ ಕೇಂದ್ರನು, ನೆಮ್ಮದಿ ಕೇಂದ್ರನು, ಇನ್ನಿತರ ಕೆಲವೊಂದಿಷ್ಟು ಕೇಂದ್ರಗಳು ಇರುತ್ತೆ, ನಿಮಗೆ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತಾರೆ. ಅವರು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಏನು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಸೊ ಇಲ್ಲ ಅಂದರೆ ಪಂಚಾಯತ್ನ ನಿಮ್ಮ ನಿಮ್ಮ ಇದರಲ್ಲಿ ಅಲ್ಲಿ ಬಾಪೂಜಿ ಒಂದು ಕೇಂದ್ರ ಅಂತ ಕೂಡ ಇರುತ್ತೆ, ಅಲ್ಲಿಯೂ ಕೂಡ ಕೇಳ್ಬೋದು. ಅಥವಾ ನೀವು ಒಂದು ಟೋಲ್ ಫ್ರೀ ನಂಬರ್ ಇದೆ, ಸೊ ಅದಕ್ಕೆ ಕಾಲ್ ಮಾಡಿದರೂ ಕೂಡ ಅವರು ಕೂಡ ಒಬ್ಬರನ್ನು ನಿಮಗೆ ಕಳಿಸ್ತಾರೆ. ಅಂದರೆ ವೃದ್ಧರಾಗಿದ್ದರೆ ಅವರ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಂಡು ಅದರ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುವಂಥ ಎಲ್ಲ ಕೂಡ ಕೆಲವೊಂದಿಷ್ಟು ಸೌಕರ್ಯಗಳು ಇದೆ. ಸೊ ಅದರ ಸದುಪಯೋಗವನ್ನು ನಾವು ಪಡೆದುಕೊಳ್ಬೇಕಾಗುತ್ತೆ ಅಷ್ಟೇ. ಸೊ ಹಾಗಾಗಿ ಆದಷ್ಟು ಒರಿಜಿನಲ್ ದಾಖಲೆ ನಮ್ಮ ಜೊತೆಗೆ ಇಟ್ಕೊಳ್ಳೋದು ಅದು ತುಂಬ ಅವಶ್ಯಕತೆ. ಇಂತಹ ಸಂದರ್ಭಗಳಲ್ಲಿ ಅದು ತುಂಬಾ ಇದಾಗಿರುತ್ತೆ. ನೋಡಿ, ಇವಾಗ ನೀವು ಅರ್ಹ ಫಲಾನುಭವಿಗಳೇ, ಆದರೆ ನಕಲಿ ದಾಖಲೆ ಎಲ್ಲೋ ಕೊಟ್ಟಿರ್ತೀರ, ಆವಾಗ ನಿಮಗೆ ಪಿಂಚಣಿ ಸಿಗುವಂಥದ್ದು ಕೂಡ ತಪ್ಪಿ ಹೋಗ್ಬೋದು. ಸೊ ಇದು ಈ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಹೇಳಿಕೊಂಡೆ ನಾವು ಹೇಳ್ತಿರುವಂಥದ್ದು. ಆದಷ್ಟು ಎಲ್ಲಿ ಸರಿಯಾಗಿರಲ್ವೋ, ಎಲ್ಲಿ ತಪ್ಪಾಗಿದೆಯೋ ದಾಖಲೆಗಳಲ್ಲಿ, ಅದನ್ನು ಸಾಧ್ಯವಾದಷ್ಟು ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳಿಕೊಂಡು. ಸೊ ಹಾಗಾಗಿ ಸರ್ಕಾರ ಹೇಳಿರುವಂತೆ ದಕ್ಷಿಣ ಕನ್ನಡದಲ್ಲಿ ಕೂಡ 80% ಸರ್ವೆ ಮುಕ್ತಾಯ ಇದೆ, ಮುಗಿತಾ ಬಂತು. ಇನ್ನು 20% ಅಷ್ಟೇ ಸರ್ವೆ ಬಾಕಿ ಇರುವಂಥದ್ದು. ಸಾಧ್ಯವಾದಷ್ಟು ಬೇಗ ಅದನ್ನು ಪೂರ್ಣ ಮಾಡಿದ ಮೇಲೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ನಾವು ಹೇಳ್ತಾ ಇರುವಂಥದ್ದು ನಮ್ಮ ಬೇಡಿಕೆ ಆದಷ್ಟು ಬೇಗ ಬಿಡುಗಡೆ ಮಾಡಿ ಅಂತ. ಇನ್ನಷ್ಟು 80% ಆಗಿದೆ, ಆದರೂ ಕೂಡ ಸಂಪೂರ್ಣ ಮುಗಿಯುವ ಹಂತದಲ್ಲಾದರೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಆ 2 ತಿಂಗಳ ಹಣವನ್ನು ಆದಷ್ಟು ಬೇಗ ಶೀಘ್ರವಾಗಿ ಬಿಡುಗಡೆ ಮಾಡಿ ಅಂತ ನಾವು ಈ ಸಂದರ್ಭದಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಎನಿವೆ ಶ್ರೋತೃಗಳೇ, ಇದು ಇವತ್ತಿನ ಜನಧನಿ ಕಾರ್ಯಕ್ರಮ. ಹಾಗೆ ಮತ್ತೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕಿದೆ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಪಡೀತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳ ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಇವತ್ತಿನ ಜನದಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೆವು. ಒಬ್ಬರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬೇಕಾಗಿ ಒಂದು ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದೆವು, ಆದರೂ ಕೂಡ ತಾಂತ್ರಿಕ ಅಡಚಣೆಯಿಂದಾಗಿ ಅವರಿಂದ ಮಾಹಿತಿನ ತಿಳಿಸುವಂಥ ಒಂದು ಪ್ರಯತ್ನಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಆದರೂ ಕೂಡ ನಾನು ಹೇಳುವಂಥದ್ದು ಒಂದೇ, ದಯವಿಟ್ಟು ಯಾರೆಲ್ಲ ಫಲಾನುಭವಿಗಳು ಇರ್ತಾರೋ ಸೊ ಅವರು ಈ ಒಂದು ನಂಬರನ್ನು, ನಾನು ಇವಾಗ ಹೇಳುವಂತಹ ನಂಬರನ್ನು ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ಯಾಕಂದರೆ ಇದು ನಿಮಗೆ ತುಂಬಾ ತುಂಬ ಹೆಲ್ಪ್ ಆಗಿಬಿಡುತ್ತೆ, ಯಾವುದಾದ್ರೂ ಸಂದರ್ಭದಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗಿಬಿಡುತ್ತೆ. ನಿಮಗೆ ಇವಾಗ ಒಂದು ವೇಳೆ ಪಿಂಚಣಿ ಬರದೇ ಇರುವಂಥದ್ದು ಅಥವಾ ವಿಳಂಬವಾಗುವಂಥದ್ದು ಅಥವಾ ಅಧಿಕಾರಿಗಳು ಏನಾದರೂ ಒಂದು ಸತಾಯಿಸ್ತಾ ಇದ್ದರೆ ಸಾರ್ವಜನಿಕರು ಈ ಸಂಖ್ಯೆಗೆ ಕರೆ ಮಾಡಬಹುದು ಅಂತ ರಾಜ್ಯ ಸರ್ಕಾರದ ಸಾರ್ವಜನಿಕ ಕುಂದುಕೊರತೆ ಸಹಾಯವಾಣಿ ಸಂಖ್ಯೆ ಇದು 1902 ಅಷ್ಟೇ, 4 ಸಂಖ್ಯೆಯ ನಂಬರ್ 1902. ಈ 4 ಸಂಖ್ಯೆಗೆ ನೀವು ಕರೆ ಮಾಡಿದರೆ ನಿಮಗೆ ಪಿಂಚಣಿಯ ಬರದೇ ಇರಲಿಕ್ಕೆ ಏನು ಕಾರಣ, ಆವಾಗ ಅವರು ನಿಮ್ಮ ನಂಬರ್ ಕೇಳ್ತಾರೆ, ನಿಮ್ಮ ನಂಬರ್ ಹೇಳಿ, ನಿಮ್ಮ ಅಡ್ರೆಸ್ ಹೇಳಿ, ನಿಮ್ಮ ಹೆಸರು ಹೇಳಿ ಅಂತ ಕೇಳ್ತಾರೆ. ಆವಾಗ ನೀವು ಹೇಳಬೇಕು. ಆವಾಗ ಹೇಳಿದರೆ ಅವರು ನೋಡಿಕೊಂಡು, ಅವರ ಕಂಪ್ಯೂಟರ್ನಲ್ಲಿ ಚೆಕ್ ಮಾಡಿಕೊಂಡು, ಸೈಟಲ್ಲಿ ಚೆಕ್ ಮಾಡಿಕೊಂಡು ಯಾಕೆ ಸಮಸ್ಯೆ ಆಗಿದೆ, ಯಾವುದಕ್ಕೆ ಸಮಸ್ಯೆ ಆಗಿದೆ, ಏನು ಡಾಕ್ಯುಮೆಂಟಲ್ಲಿ ನಿಮ್ಮಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ಸೊ ಅದನ್ನೆಲ್ಲವನ್ನು ತಿಳಿಸ್ತಾರೆ. ಹಾಗಾಗಿ ಈ 4 ನಂಬರನ್ನು ನಿಮ್ಮ ಮೊಬೈಲ್ನಲ್ಲಿ ನೋಟ್ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. 1902. ಪಿಂಚಣಿ ಬರದೇ ಇದ್ದಾಗ, ವಿಳಂಬವಾದಾಗ, ಅಧಿಕಾರಿಗಳು ಏನಾದರೂ ಸತಾಯಿಸ್ತಾ ಇದ್ದರೆ ನೀವು ಈ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿ ಮುಖ್ಯಮಂತ್ರಿಗಳ ಸಾರ್ವಜನಿಕ ಕುಂದುಕೊರತೆ ಕೋಶಕ್ಕೆ ದೂರನ್ನು ಕೂಡ ದಾಖಲಿಸಬಹುದು. ಅವರಲ್ಲಿ ಹೇಳ್ತಾರೆ ನಿಮಗೆ ಬೇಕಾದರೆ ನೆಕ್ಸ್ಟ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದರೆ ಏನು ಮಾಡ್ಬೋದು ಅಂತ. ಇಲ್ಲ ಅಂದರೆ ನೀವು ಕಂಪ್ಲೇಂಟ್ ಎಲ್ಲ, ನಮಗೊಂದು ಮಾಹಿತಿ ಬೇಕು ಅಷ್ಟೇ. ಮಾಹಿತಿ ಯಾವ ರೀತಿಯಲ್ಲಿ ನಿಮಗೆ ಬೇಕು, ಎಲ್ಲ ರೀತಿಯ ಮಾಹಿತಿಯನ್ನು ಅವರು ತಿಳಿಸ್ತಾರೆ. ಹಾಗಾಗಿ 1902 ಇದು ರಾಜ್ಯ ಸರ್ಕಾರದ ಸಾರ್ವಜನಿಕ ಕುಂದುಕೊರತೆ ಸಹಾಯವಾಣಿ ಸಂಖ್ಯೆ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಈ 1902 ನೀವು ಕರೆ ಮಾಡಿ ಕೇಳ್ಬೋದು. ಇನ್ನು ನಮ್ಮ ಹಿರಿಯ ನಾಗರಿಕರು, ಸೊ ಅವರಿಗೂ ಕೂಡ ಒಂದು ರಾಷ್ಟ್ರೀಯ

ಬೇಕು. ಸೊ ಈ ರೀತಿಯಲ್ಲಿದ್ದಾಗ ಯಾರೆಲ್ಲ ವೃದ್ಧರಿದ್ದಾರೋ ಸೊ ಅವರು ಈ ಉಚಿತ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು. ಸೊ ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸ್ಪಂದಿಸ್ತಾರೆ. ಈ ನಂಬರ್ ಈ ರೀತಿ ಇದೆ, 1 4 5 6 7, ಕೇವಲ 5 ನಂಬರ್, 1 4 5 6 7. ತುಂಬ ಸುಲಭ ಇದೆ. ಇದೇ 4 5 6 7 ಯಾಕೆ ಕೊಟ್ಟಿದ್ದಾರೆ ಅಂದರೆ ಈಸಿ ಆಗಲಿ ಅಂತ. ಯಾಕಂದರೆ ವೃದ್ಧರಿಗೆ ಒಮ್ಮೊಮ್ಮೆ ಪಾಪ ನಂಬರ್ ಮರೆತು ಹೋಗುವಂಥದ್ದಿರುತ್ತೆ, ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಆಗುವಂಥದ್ದಿರುತ್ತೆ, ಮೊಬೈಲ್ ಕಳೆದು ಹೋಗುವಂಥದ್ದಿರುತ್ತೆ, ಏನಾದರೂ ಒಂದು ಸಮಥಿಂಗ್ ವೃದ್ಧರಿಗೆ ಆಗ್ತಾ ಇರುತ್ತೆ ಪ್ರಾಬ್ಲಮ್ಸ್ ಅಲ್ವಾ. ಸೊ ಅದಕ್ಕೋಸ್ಕರನೇ ಅವರು ಅಷ್ಟು ಈಸಿಯಾಗಿ ನಂಬರ್ ಕೊಟ್ಟಿದ್ದಾರೆ. ಒಂದನ್ನು ಮಾತ್ರ ಸೇರಿಸಿದ್ರಾಯಿತು, ಮತ್ತೆಲ್ಲ 4 5 6 7. ಈ 5 ನಂಬರಿಗೆ ನೀವು ಕರೆ ಮಾಡಿದರೆ ಅಲ್ಲಿಂದ ಕರೆ ಸ್ವೀಕರಿಸ್ತಾರೆ. ಆವಾಗ ನಿಮಗೆ ಏನಾದರೂ ಒಂದು ಅನ್ಯಾಯ ಆಗಿದ್ದರೆ, ಅಥವಾ ಕಾನೂನಿನ ನೆರವು ಅಂತ ಏನಾದರೂ ಒಂದು ಬೇಕಿದ್ದರೆ, ಅಥವಾ ಏನಾದರೂ ಒಂದು ವೈದ್ಯಕೀಯ ತುರ್ತು ನಿಮಗೆ ಹುಷಾರಿಲ್ಲ ಆ ಸಂದರ್ಭದಲ್ಲಿ, ಒಂದು ವೈದ್ಯಕೀಯ ತುರ್ತು ಸಂದರ್ಭಗಳೆಲ್ಲ ಆದರೂ ಕೂಡ ಏನಾದರೂ ಒಂದು ನಿಮಗೆ ನೆರವು ಬೇಕಾಗತ್ತೆ, ಅಥವಾ ನನ್ನ ಪಿಂಚಣಿ ಬರ್ತಾ ಇಲ್ಲ ಅಂದರೆ ವೃದ್ಧಾಪ್ಯ ವೇತನ ಏನು ಬರ್ತಾ ಇದೆಯೋ, ಸೊ ಅದು ಬರ್ತಾ ಇಲ್ಲ, ಏನು ಕಾರಣ ಇರ್ಬೋದು, ಏನು ಸಮಸ್ಯೆ, ಆವಾಗ ನೀವು ಮನೆಯಲ್ಲೇ ಕೂತ್ಕೊಂಡು ಇದಕ್ಕೆ ಎಲ್ಲ ರೀತಿಯ ಮಾಹಿತಿಯನ್ನು ಪಡೆದುಕೊಳ್ಬೋದು. ಹಾಗಾಗಿ ಈ ನಂಬರನ್ನು ದಯವಿಟ್ಟು ನಿಮ್ಮ ಮೊಬೈಲ್ನಲ್ಲಿ ನೋಟ್ ಮಾಡಿಕೊಳ್ಳಿ, 1 4 5 6 7. ಯಾರು ಬೇಕಾದರೆ ಕಾಲ್ ಮಾಡ್ಬೋದು, ಅಂದರೆ ಅವರ ಮೊಮ್ಮಕ್ಕಳು, ಅವರ ಮಕ್ಕಳು, ಅವರು ಕೂಡ ಕಾಲ್ ಮಾಡಿ ಯಾಕೆ ನನ್ನ ಅಜ್ಜಿಗೆ ಈ ರೀತಿಯಲ್ಲಿ ಪಿಂಚಣಿ ಬರ್ತಾ ಇತ್ತು, ಯಾಕೆ ಬರ್ತಾ ಇಲ್ಲ, ಅಥವಾ ಇನ್ನಿತರ ಯಾವುದಾದೊಂದು ವಿಷಯಕ್ಕೆ ಈ ಒಂದು ನಂಬರಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆಯಬಹುದು. ಅಥವಾ ಮಾನಸಿಕವಾಗಿ ತುಂಬ ನೊಂದಿದ್ದರೆ, ಸೊ ಅವರು ಅವರಿಗೆ ಕರೆ ಮಾಡಿದರೆ ಅವರು ನಿಮಗೆ ಒಬ್ಬರು ಕೌನ್ಸಿಲರನ್ನು ನಿಮಗೆ ಕೊಡ್ತಾರೆ. ಅವರು ಕಾಲ್ ಮಾಡ್ತಾರೆ ನಿಮಗೆ, ನಿಮ್ಮಲ್ಲಿ ಏನು ಸಮಸ್ಯೆ ಆಗಿದೆ, ಎಂತ ಆಗಿದೆ, ಏನು ಬೇಕು, ಏನು ಸಹಾಯ ಬೇಕು, ಎಲ್ಲವನ್ನು ಕೂಡ ಕೇಳ್ತಾರೆ. ನೀವು ಎಲ್ಲವನ್ನು ಹೇಳಿದರೆ ಅವರು ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಮಾಧಾನ ಮಾಡ್ತಾರೆ, ನಿಮಗೆ ಕೌನ್ಸಿಲಿಂಗ್ ಕೂಡ ಕೊಡ್ತಾರೆ. ಸೊ ಇದು 1 4 5 6 7 ಈ ಒಂದು ನಂಬರ್, ಹಿರಿಯ ನಾಗರಿಕರ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ. ಸೊ ಇದು ತುಂಬಾ ಉಪಯುಕ್ತವಾಗಿರುವಂತಹ ನಂಬರ್, ದಯವಿಟ್ಟು ಇದನ್ನು ನೋಟ್ ಮಾಡಿಕೊಳ್ಳಿ. ಹಾಗೆಯೇ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಬೆಂಗಳೂರು ಕಚೇರಿಯಲ್ಲಿರುವಂತಹ ಈ ಒಂದು ಸಂಖ್ಯೆ 0 8 0 2 2 2 4 0 4 4 8. ಈ ಒಂದು ಲ್ಯಾಂಡ್ಲೈನ್ ನಂಬರ್ ಆಗಿರುತ್ತೆ, ಅಂದರೆ ಇಲಾಖೆಯ ಅಧಿಕೃತ ಕಚೇರಿ ಸಂಖ್ಯೆಗಳು. ಪಿಂಚಣಿ ತಡೆಯಾದರೆ ಹೊಸ ಅರ್ಜಿಯ ಮಾಹಿತಿಯನ್ನು ಪಡೆಯಲಿಕ್ಕೆ ಇದೆಲ್ಲ ಸಹಕಾರಿಯಾಗಿರುತ್ತೆ. ಈ ಒಂದು ನಂಬರನ್ನು ನೋಟ್ ಮಾಡಿಕೊಳ್ಳಿ, 0 8 0 2 2 2 4 0 4 4 8. ಈ ಒಂದು ನಂಬರ್, ಇದು ಬೆಂಗಳೂರು ಕಚೇರಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯ ಬೆಂಗಳೂರು ಕಚೇರಿಯ ನಂಬರ್. ನಿಮಗೆ ಹೊಸ ಅರ್ಜಿಯ ಮಾಹಿತಿ ಪಡೆಯಲಿಕ್ಕೆ ಇದು ಎಲ್ಲವೂ ಕೂಡ ಸಹಕಾರಿಯಾಗುತ್ತೆ. ಈ ಒಂದು ನಂಬರ್ ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ಈ ರೀತಿ ಇವಾಗ ಮತ್ತೊಂದು ಡಿಜಿಟಲ್ ಆಗಿ ನಾವು ನೋಡಲಿಕ್ಕೆ ಹೋದರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇದೆ. ಅಂದರೆ ಇವಾಗ ನವೋದಯ ಆ್ಯಪ್ ಅಂತ ಇದೆ, ಅದರಲ್ಲಿ ಮಧ್ಯವರ್ತಿಗಳ ಕಾಟವನ್ನು ತಪ್ಪಿಸಲಿಕ್ಕೆ ಸರ್ಕಾರ ತಂದಿರುವ ಒಂದು ಆಟೋಮ್ಯಾಟಿಕ್ ವ್ಯವಸ್ಥೆ ನವೋದಯ ಆ್ಯಪ್ ಅಂತ. ಅಂದರೆ ಆಧಾರ್ ಮತ್ತು ಆದಾಯ ಪ್ರಮಾಣ ಪತ್ರದ ಡೇಟಾವನ್ನು ಬಳಸಿಕೊಂಡು 60 ವರ್ಷ ತುಂಬಿದ ಅರ್ಹ ಫಲಾನುಭವಿಗಳನ್ನು ತಾನಾಗಿಯೇ ಗುರುತಿಸಿ ಪಿಂಚಣಿ ಮಂಜೂರು ಮಾಡುವ ಒಂದು ತಂತ್ರಜ್ಞಾನ ಆ ನವೋದಯ ಆ್ಯಪ್ ಅಂತ ಬಂದಿದೆ. ಇದೆಲ್ಲ ಡಿಜಿಟಲ್ ವ್ಯವಸ್ಥೆ. ಮತ್ತೊಂದು ಆಗ ತಾನೇ ನಾವು ಮಾತನಾಡಿದ್ದು ಸಂಯೋಜನೆ ಆ್ಯಪ್, ಅಂದರೆ ವಿಎಗಳು, ಗ್ರಾಮ ಆಡಳಿತ ಅಧಿಕಾರಿಗಳು ಫಲಾನುಭವಿಗಳ ಮನೆ ಬಾಗಿಲಿಗೆ ಬಂದು ಅವರ ಜೀವಂತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ ಮತ್ತು ಅರ್ಹತೆಯನ್ನು ಫೋಟೋ ಸಹಿತ ವೆರಿಫೈ ಮಾಡುವ ಆ್ಯಪ್. ಬಹುಶಃ ತುಂಬ ಮಂದಿ ವಿಎ, ನಿಮ್ಮ ಏರಿಯಾದಲ್ಲಿರುವಂಥ ವಿಎ ಬಂದು ನಿಮ್ಮ ಫಲಾನುಭವಿಗಳು ಯಾರಿರ್ತಾರೋ ಸೊ ಅವ್ರ ಜೊತೆಗೆ ಬಂದು ಫೋಟೋ ಸಹಿತ ಎಲ್ಲ ತೆಗೆದಿರ್ಬೋದು. ಪ್ರಸ್ತುತ ಇದೇ ಆ್ಯಪ್ ಪರಿಶೀಲನೆಯ ತಾಂತ್ರಿಕ ದೋಷದಿಂದಾಗಿಯೇ ಈಗ ಪಿಂಚಣಿ ಏನು ತಡವಾಗ್ತಾ ಇರುವಂಥದ್ದು, ಇದೇ ಒಂದು ಆ್ಯಪ್ನ ಒಂದು ತಾಂತ್ರಿಕ ದೋಷದಿಂದಾಗಿ. ಸೊ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಅದು ಏನು ಆದಷ್ಟು ಬೇಗ ಬಿಡುಗಡೆ ಆಗುವಂಥದ್ದು ಆಗುತ್ತೆ ಅನ್ನೋದನ್ನು ಕೂಡ ಏನು ಸರ್ಕಾರವು ಕೂಡ ತಿಳಿಸಿದೆ. ಹಾಗಾಗಿ ನಿಮ್ಮ ಮತ್ತು ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅರ್ಹ ಬಡವರ ಪಿಂಚಣಿ ಕಳೆದ 2 ತಿಂಗಳಿನಿಂದ ನಿಂತು ಹೋಗಿದರೆ ತಕ್ಷಣವೇ ಗ್ರಾಮ ಒಂದು ಕೇಂದ್ರಕ್ಕೆ ಅಥವಾ ಕರ್ನಾಟಕ ಒಂದು ಕೇಂದ್ರಕ್ಕೆ ಅಥವಾ ನಾನು ಕೊಟ್ಟಿರುವಂಥ ಈ ಒಂದು ನಂಬರ್, ಇವಾಗೇನು ಟೋಲ್ ಫ್ರೀ ನಂಬರ್ ಸಹಾಯವಾಣಿ ಸಂಖ್ಯೆ ಅಂತ ಕೊಟ್ಟಿದ್ನು, ಸೊ ಅದರಲ್ಲಿ ನೀವು ನಿಮ್ಮ ಹೆಸರು ವೆರಿಫೈ ಆಗಿದೆಯಾ, ಆ್ಯಪ್ ಸಮೀಕ್ಷೆಯಲ್ಲಿ ಏನಿದೆ, ನನ್ನ ಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿಕೊಂಡು ನೀವು ಪರಿಶೀಲನೆ ಮಾಡ್ಬೋದು. ಒಂದು ವೇಳೆ ಅಲ್ಲೂ ಕೂಡ ಸಮಸ್ಯೆ ಬಗೆಹರಿಯದಿದ್ದರೆ ಮಾತ್ರ ನೀವು ತಹಶೀಲ್ದಾರ್ ಕಚೇರಿಯ ಸಾಮಾಜಿಕ ಭದ್ರತಾ ಇಲಾಖೆಗೆ ಹೋಗ್ಬೋದಷ್ಟೆ. ಅಂದರೆ ಅಲ್ಲಿ ನೀವು
ಅಗತ್ಯ ದಾಖಲೆ ಆಧಾರ್

ಬ್ಯಾಂಕ್ ಪಾಸ್ಬುಕ್ಕನ್ನು ಭೇಟಿ ನೀಡಿ ಲಿಖಿತವಾಗಿ ದೂರು ಸಲ್ಲಿಸ್ಬೋದು ಅಷ್ಟೇ. ಅದಕ್ಕಿಂತ ಮುಂಚೆ ಈ ಇದರಲ್ಲಿ ಸರಿಯಾಗುತ್ತೆ. ಹಾಗಾಗಿ ಆ ಒಂದು ಪ್ರೈಮರಿ ಸ್ಟೇಜಲ್ಲಿ ಅದು ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ದಯವಿಟ್ಟು ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮತ್ತು ಅಲ್ಲಿ ಅಲೆದಾಡುವಂಥದ್ದು ಮತ್ತು ಅವರು ಇಲ್ಲಿಗೆ ಕಳಿಸೋದು ಈ ರೀತಿಯೆಲ್ಲ ತುಂಬ ಮಂದಿಗೆ ಆಗ್ತಾ ಇದೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಖಂಡಿತವಾಗಿಯೂ ಕೂಡ ಆಗೋದು ಬೇಡ ಅಂತ ಹೇಳಿಕೊಂಡು ಈ ರೀತಿಯ ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ನಿಮಗೆ ಆ ರೀತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಅಂತ ಇದ್ದರೆ ಅಥವಾ ವೆರಿಫೈ ಆಗಿದ್ದು ಯಾವ ರೀತಿಯಲ್ಲಿದೆ, ಸ್ಟೇಟಸ್ ಹೇಗಿದೆ ಅಂತ ಹೇಳಿಕೊಂಡು ನೀವು ಕೊಟ್ಟಿರುವಂಥ ನಂಬರಲ್ಲಿ ಕೂಡ ಕೇಳ್ಬೋದು, ಅಥವಾ ಅಲ್ಲಿ ಹತ್ತಿರದ ಗ್ರಾಮವನ ಕೇಂದ್ರ ಅಲ್ಲಿ ಹೋಗೂ ಕೂಡ ಕೇಳ್ಬೋದು. ಅವರು ಚೆಕ್ ಮಾಡಿ ನಿಮಗೆ ತಿಳಿಸ್ತಾರೆ, ಇಲ್ಲಾಂದರೆ ಮನೆಯಲ್ಲೇ ಕೂತು ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿ ಅಲ್ಲೇ ಕೇಳ್ಬೋದು ನಿಮಗೆ. ಓಕೆ, ಸೊ ಈ ರೀತಿಯಲ್ಲಾದರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ನೆಮ್ಮದಿ ಸಿಗುತ್ತೆ. ಇಲ್ಲಾಂದರೆ ಒಂದು ಕಡೆ ಹಣವೂ ಕೂಡ ಬಂದಿಲ್ಲ, ಕಚೇರಿಯಿಂದ ಕಚೇರಿಗೆ ಸುಮ್ಮನೆ ರಿಕ್ಷಾಕ್ಕೆ ಅದಕ್ಕೆ ಇದಕ್ಕೆಲ್ಲ ದುಡ್ಡು ಕೊಟ್ಟು ಇನ್ನೂ ಕೂಡ ಹಣ ಖರ್ಚು ಮಾಡುವುದು ಸರಿಯಲ್ಲ. ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಇರುವುದು ಈ ರೀತಿ. ಮತ್ತು ವಿ ಎಗಳು ಕೂಡ ಬಂದು ನಿಮಗೆ ಮಾಹಿತಿ ತಿಳಿಸಿರ್ಬೋದು, ಯಾಕಂದರೆ ಫಲಾನುಭವಿಗಳ ಮನೆಗೆ ಬಂದವರು ಫೋಟೋ ಸಹಿತ ವೆರಿಫೈ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಕೂಡ ತಿಳಿಸಿರ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿಕೊಂಡು, ಆದರೂ ಕೂಡ ತುಂಬ ಲೇಟ್ ಮಾಡಬೇಡಿ ಅಂತಲೇ ನಾವು ಇಲ್ಲಿಯೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರುವಂಥದ್ದು. ಆದಷ್ಟು ಬೇಗ ಹಣವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಹಾಗೆಯೇ ಕೇಳುಗರೆ, ಈ ಒಂದು ವಿಚಾರದಲ್ಲಿ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಫಲಾನುಭವಿಗಳು ಯಾರಿರ್ತಾರೋ ಸೊ ಅವರಿಗೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿ. ತುಂಬ ಮಂದಿ ಟೈಲರ್ ಶಾಪ್ ಇನ್ನಿತರ ಕೆಲವರು ಅಂಗಡಿಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಕೇಳಿರ್ತೀರಾ. ದಯವಿಟ್ಟು ಈ ಕಾರ್ಯಕ್ರಮದಿಂದ ಸಿಕ್ಕಿರುವಂಥ ಮಾಹಿತಿಯನ್ನು ದಯವಿಟ್ಟು ಅದನ್ನು ಯಾರು ನಿಮ್ಮ ಕಸ್ಟಮರ್ ಆಗಿಯೂ ಕೂಡ ಕೆಲವೊಂದು ಫಲಾನುಭವಿಗಳು ಬಂದಿರ್ತಾರೆ ಸೊ ಅವರಿಗೂ ಕೂಡ ತಿಳಿಸುವಂಥ ಪ್ರಯತ್ನ ಮಾಡಿ. ಯಾರು ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಕೇಳಿದ್ದೀರಾ, ನಿಮ್ಮ ಹತ್ತಿರದಲ್ಲಿರುವಂಥ ಫಲಾನುಭವಿಗಳು ಯಾರಿರ್ತಾರೋ ಸೊ ಅವರಿಗೂ ಕೂಡ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸೊ ಹಾಗೆಯೇ ದಯವಿಟ್ಟು ನಿಮ್ಮ ಸ್ನೇಹಿತರಲ್ಲೂ ಕೂಡ ಫಲಾನುಭವಿಗಳಿರ್ತಾರೆ, ಪಿಂಚಣಿ ಬಂದಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ಹೇಳಿಕೊಂಡು ಸೊ ಅವರಿಗೂ ಕೂಡ ಈ ರೀತಿಯ ಮಾಹಿತಿ ಕೊಡಿ. ಹಾಗೆಯೇ ಟೋಲ್ ಫ್ರೀ ಸಂಖ್ಯೆಯೂ ಕೂಡ ಕೊಡಿ, ಅದಕ್ಕೆ ಕಾಲ್ ಮಾಡಿ ಅಂತ ಹೇಳಿ. ಯಾರ್ಯಾರದ್ದು ಆಫೀಸ್ ನಂಬರ್ ಯಾರ್ಯಾರಿಗೋ ಕಾಲ್ ಮಾಡಿ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ, ಬಹುಶಃ ಈ ಟೋಲ್ ಫ್ರೀ ಸಂಖ್ಯೆ ಕಾಲ್ ಮಾಡಿದರೆ ಖಂಡಿತವಾಗಿ ಅವರು ನಿಮಗೆ ಸ್ಪಂದಿಸ್ತಾರೆ. ಅವರು ಸ್ಪಂದಿಸಲೇಬೇಕಾದ ಅವರ ಕರ್ತವ್ಯವೂ ಕೂಡ ಹೌದು, ಸರ್ಕಾರದ ಕರ್ತವ್ಯ. ಅವರು ಖಂಡಿತವಾಗಿಯೂ ಕೂಡ ಸ್ಪಂದಿಸ್ತಾರೆ, ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತಾರೆ. ಮನೆಯಲ್ಲೇ ಕೂತು ನೀವು ಆರಾಮವಾಗಿ ಮಾತನಾಡ್ಬೋದು, ಏನು ಟೆನ್ಷನ್ ಇಲ್ಲದೆ. ಓಕೆ, ಎನಿವೆ ಶ್ರೋತೃಗಳೇ, ಇದು ಇವತ್ತಿನ ಜನದಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ನೆಕ್ಸ್ಟ್ ಮಂಡೇ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇನ್ನಿತ ದಿನ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಾಮಂಜೂರು ಬೊಕ್ಕ ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಸಂಸದ ಕಲಾವಿದರನ್ನು ಕೂಡುಪಾಡೊಂದು ಶ್ರೀ ರಾಕೇಶ್ ರೈ ಅಡ್ಕಮೇರ್ನ ನಿರ್ದೇಶನಡು ಇಂದ್ರಜಿತು ಕಾಳಗ ಪನ್ಪಿನ ಪೊರ್ಲ ಪ್ರಸಂಗನು ಗೊಬ್ಬುದು ತೌಜಾವೆರೆಗುಲ್ಲರು ಹಿಮ್ಮೇಳಡು ಭಾಗವತರು ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಚೆಂಡೆ ಶ್ರೀ ಮುರಾರಿ ಕಡಂಬಳಿತಾಯ ಮದ್ದಳೆ ಮಾಸ್ಟರ್ ವರುಣ್ ಹೆಬ್ಬಾರ್ ಚಕ್ರತಾಳ ನಿರಂಜನ್ ಅಡ್ಡ ನಡ್ಕ ಮುಮ್ಮೇಳಡು ಶ್ರೀರಾಮ ದಿನೇಶ್ ಬಂಗೇರ ಲಕ್ಷ್ಮಣ ಮಿಲನ್ ಪಣಂಬೂರು ವಿಭೀಷಣ ಸಂತೋಷ್ ಕುಮಾರ್ ರಾವಣ ಶ್ರೀಜಿತ್ ಅರಿಗ ಹನುಮಂತ ಚರಣರಾಜ್ ಕುಕ್ಕಾಜೆ ಮಾಯಾ ಸೀತೆ ಜ್ಯೋತ್ಸ್ನಾ ನೀಲಾಧರ್ ಇಂದ್ರಜಿತು ರೋಹಿತ್ ಮಳಲಿ ಶುಕ್ರಾಚಾರ್ಯ ಸಂದೇಶ್ ಮಂದಾರ ಜಾಂಬವ ವಿಶ್ವನಾಥ ಶೆಟ್ಟಿ.
0: ಈಗ ಇಂದ್ರಜಿತು ಕಾಳಗ ಈ ಯಕ್ಷಗಾನದ ಮೂರನೇ ಕಂತು.
2: ಅಂದು ತೋರಿಸಿದ ಶೌರ್ಯಕ್ಕಿಂತ 100 ಮಡಿ ಶೌರ್ಯ ತೋರಿಸ್ತೇನೆ. ಅಂದು ಸುಟ್ಟದ್ದು ಲಂಕೆ ಸುಟ್ಟದ್ದು, ಇಂದು ನಿನ್ನ ಪೂರ್ತಿ ನಿನ್ನ ಶರೀರವನ್ನು ಸುಡ್ತೇನೆ. ಬರ್ತೇನಾದ್ರೂ
3: ನಿನ್ನ ತಲೆ ಕತ್ತರಿಸ್ತೇನೆ.

0: ಮಾಯದ ಯುವತಿ ಅದು ನಿರ್ಮಿಸುತ್ತ ಕಡುಗವನ್ನು ಕಳಗಿಡಲು ಅನಿಲ ಜನ ಮುಂದೋದರಿ ದಾಮಾಯೇ
1: ಕೀಶಾಂಡು ಜಯಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಸೋಲನು ಅವರಿಗೆ ಪ್ರಾಪ್ತವಾಗುತ್ತಾ ಉಂಟು. ಏನು ಮಾಡಲಿ ಏನು ಮಾಡಲಿ, ಗೆಲುವನ್ನು ಸಂಪಾದಿಸಿಕೊಳ್ಳಬೇಕು. ಹೇಗೆ ಹೇಗೆ ನೇರವಾಗಿ ಹತ್ರ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮಾಯಾ ಯುದ್ಧವನ್ನು ಬಲ್ಲವರು ನಾವು. ಮಾಯೆಯಿಂದ ಏನನ್ನಾದರೂ ಕೂಡ ಸೃಷ್ಟಿಸುವಂತ ನಮಗೆ ಆಗುತ್ತದೆ. ಆದ್ದರಿಂದ ಮಾಯದ ಸೀತೆಯನ್ನು ನಿರ್ಮಿಸಿ ಕಪಿ ಪಾಳಯದ ಮುಂದೆ ಮಾಯನ್ನು ಕತ್ತರಿಸಿದ್ರೆ ಇವರೆಲ್ಲರೂ ಧೃತಿ ಕೆಡುತ್ತಾರೆ. ಆ ಬಳಿಕ ಗೆಲುವನ್ನು ಸಂಪಾದಿಸಿಕೊಳ್ಳಬಹುದು. ಮಾಯದ ಸೀತೆಯನ್ನು ನಿರ್ಮಿಸಿದೆ.

0: ಅಶೋಕ ವನದಲ್ಲಿ 8 ದಿವಸಗಳಲ್ಲಿ ಶ್ರೀರಾಮಚಂದ್ರನನ್ನು ನನ್ನನ್ನು ಒಂದಾಗಿಸದೇ ಇದ್ದರೆ ಆತನ ಬಂಟನಲ್ಲವೆಂದು ಶಪಥ ಮಾಡಿದ್ದೆ ನೀನು. ಆದರೆ ಇಂದು ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವಾಗಿದ್ದಾರೆ. ನನ್ನ ಕಾಂತನೊಂದಿಗೆ ಸೇರಿಸು, ನನ್ನನ್ನು ಈ ರಾಕ್ಷಸನ ವಶದಿಂದ ಬಿಡಿಸು. ಹನುಮ, ಈ ನಿನ್ನ ತಾಯಿಯ ರೋದನಿಗೆ ನಗು ಅರ್ಥವಾಗದೆ ಹೋಯಿತೆ.
1: ಅಮ್ಮ,
0: ನನ್ನನ್ನು ಬಿಡಿಸು ಮಗನೇ, ನನ್ನನ್ನು ಬಿಡಿಸು.
1: ಅಳಬೇಡ ತಾಯಿ, ಅಳಬೇಡ. ನೀನು ಕಣ್ಣೀರು ಹಾಕಿದೆ ಅಂತ ಆದ್ರೆ, ಈ ರೀತಿ ರೋದಿಸುತ್ತಿ ಅಂತ ಆದ್ರೆ ಅದನ್ನು ಸಹಿಸುವಂತ ಶಕ್ತಿ ನನಗಿಲ್ಲ. ಆ ಕಡದಲ್ಲಿ ನಾನು ಮಾತಾಡ್ತೇನೆ, ಎಷ್ಟಾದ್ರೂ ನಾನು

ಕಳನೇ ಕೇಳು

0: ನಾನು ಮತ್ತೆ ಬರುತ್ತೇನೆ.
1: ದುಡುಕು ಎನ್ನುವುದು ಜೀವನದಲ್ಲಿ ಕೆಡುಕನ್ನೇ ಉಂಟು ಮಾಡುತ್ತದೆಯಂತೆ. ಕೆಡುಕು ಅಂತ ಬಂದ್ರೆ ಅದು ಅತಪತನಕ್ಕೆ ಹೇತು ಆಗುತ್ತದೆ. ಅಂತಹ ದುಡುಕಿನ ನಿರ್ಧಾರಕ್ಕೆ ನೀನು ಹೋಗಬಾರದು. ನೀನು ಯಾರು?
0: ಯಾರು
1: ನಿನ್ನ ಬಗ್ಗೆ ನೀನು ತಿಳ್ಕೊಳ್ಳುವಪ್ಪ?
0: ನಾನು ತಿಳಿದುಕೊಂಡವನೇ ಇದ್ದೇನೆ.
1: ಕಲ ತುಲಕದಲ್ಲಿ ನೀನು ಹುಟ್ಟಿದವನೇ ಹೌದಾಗಿದ್ರು ಕೂಡ ನಿನ್ನ ವಂಶ ಎಂತದ್ದು? ನೀನು ಯಾರು? ಪೌಲವಾಸ್ಯ ವಂಶದಲ್ಲಿ ಹುಟ್ಟಿದವನು, ವಿಶ್ವವಸುವಿನ ಮೊಮ್ಮಗ, ರಾವಣೇಶ್ವರನ ಮಗ. ರಾವಣೇಶ್ವರನೇನು ಸಾಧಾರಣ ವ್ಯಕ್ತಿಯೇ ಹೇಳು, ಅತುಲ ಭುಜವಾದನು ಹೌದು, ಚತುರ್ದಶ ಭುವನದವನ ರಾವಣ ಎನ್ನುವಂತಹ ಕೀರ್ತಿಯನ್ನು ಸಂಪಾದಿಸಿದವನು. ಯಾವುದೋ ವಿಷಮ ಗಳಿಗೆಯಲ್ಲಿ ಸೀತಾವ್ಯಾಜ್ಯದ ವಿಚಾರಕ್ಕೆ ಬಂದು ಆತ ಕೆಟ್ಟ ಅಂತ ಒಂದು ಬಿಟ್ರೆ ಬೇರೆ ಯಾವ ವಿಚಾರದಲ್ಲಾದ್ರೂ ರಾವಣನನ್ನು ನಿಂದಿಸುವವರಿದ್ದಾರ ಹೇಳು. ಎಂತಹ ಕೋವಿನವ
0: ಈಗಾದರೂ ತಿಳಿಯುತ್ತಲ್ಲ ನಿನ್ನಪ್ಪನ ಪರಾಕ್ರಮ.
1: ನಿಜವಾಗಿ ಹೇಳಬೇಕಾ? ಶ್ರುತಿ ಶಾಸ್ತ್ರ ವಿಶಾರದನು ಹೌದು,
0: ಎಲ್ಲವನ್ನೂ ತಿಳಿದವನಿದ್ದಾರೆ.
1: ಶಾಸ್ತ್ರ ಉಪನಿಷತ್ತು ವೇದಗಳನ್ನ ಹತ್ತು ಮುಖದಲ್ಲಿಯೂ ಏಕ ಬಾರಿಯಲ್ಲಿ ಹತ್ತು ಬರಿಯಾಗಿ ವಿಸ್ತರಿಸಬಲ್ಲಂತಹ ಮಹಾಮೇಧಾವಿ ಆ ರಾವಣೇಶ್ವರ ಎನ್ನುವುದು ಸ್ಪಷ್ಟವಂತೆ ನಾವು ಕೇಳಿ ತಿಳಿದಿದ್ದೇವೆ. ಮಾತ್ರವಲ್ಲ ಆತನ ಶಕ್ತಿ ಸಾಮರ್ಥ್ಯಕ್ಕಿಂತಲೂ ದೈವಬಲವನ್ನು ನಾವು ಮೆಚ್ಚಬೇಕಾದಂತೆ ಪರಶಿವನನ್ನೇ ಒಲಿಸಿಕೊಂಡು ಆತನಿಂದಲೇ ಚಂದ್ರವಾಸವನ್ನು ಪಡೆದುಕೊಂಡನಂತೆ. ಮಾತ್ರವಲ್ಲ ರಾವಣೇಶ್ವರ ಎನ್ನುವಂತಹ ಬಿರುದನ್ನು ಸಂಪಾದಿಸಿದ್ದಾನೆ.
0: ದಶಕಂಠ ರಾವಣ,
1: ದಶಕಂಠ ರಾವಣ ಎಷ್ಟು ಹೇಳಿದ್ರು ಕಡಿಮೆ. ಆದ್ರೆ ಅಂತಹ ವೀರನ ಮಗನಾಗಿ ನೀನು ಇಂತಹ ನೀಚ ಕೃತ್ಯಕ್ಕೆ ತೊಡಗುತ್ತೀಯಾ ಹೇಳು. ಅಬಲೆಯಾದ ಹೆಣ್ಣೊಬ್ಬಳನ್ನು ತಲೆ ಕಡಿಯುವುದಕ್ಕೆ ಮುಂದಾಗುತ್ತೀಯಲ್ಲ. ಇದು ನಿನ್ನ ವಂಶಕ್ಕೆ ಇದು ಮಸಿಯಲ್ಲವೇ?
0: ಹೌದು.
1: ಎಂದಿಗೂ ಅಂತಹ ತಪ್ಪನ್ನು ಮಾಡಬಾರದು. ನಿನ್ನ ಉಳಿತಿಗಾಗಿ ಹೇಳುತ್ತೇನೆ.
0: ಏನನ್ನು?
1: ಅಬಲೆಯಾದ ಸ್ತ್ರೀ ನಮ್ಮ ತಾಯಿಯನ್ನು ಬಿಟ್ಟು ಬಿಡಯ್ಯ.

0: ಮರದಿಂದ ಮರಕ್ಕೆ ಹಾರುವಂತಹ ಕಪ್ಪಿ, ನಿನಗೆ ಈ ರೀತಿಯಾಗಿಯೂ ಮಾತನಾಡುವುದಕ್ಕೆ ಬರುತ್ತದಲ್ವೋ?
1: ಏನಾದ್ರೂ ತಪ್ಪು ಮಾತಾಡಿದ್ರೆ
0: ನನ್ನ ಬಹುಳಷ್ಟೇಜ. ನನ್ನಪ್ಪ ರಾವಣ ದಶ ಗಂಟ, ಚತುರ್ದಶ ಪುವಣದಲ್ಲಣ, ಶಿವಭಕ್ತನಿದ್ದಾನೆ. ಆದ್ದರಿಂದ ಶ್ರೀ ಹತ್ಯೆಯನ್ನು ಮಾಡುವವರದು ಹೌದು. ಹೌದೇನು ಹನುಮಂತ? ಈ ರೀತಿಯಾಗಿ ಕಾಳಗಾಡಿಯಾಗಿ ಯುದ್ಧ ನಡೆಯಬೇಕಾದರೆ ಕಾರಣರಾರು? ಸೀತೆ ನಮ್ಮ ಕಳವಂಶಕ್ಕೆ ಕೊಲ್ಲಿ ಇಟ್ಟಂತಹ ಈಕೆಯನ್ನು ಸುಮ್ಮನೆ ಬಿಡುತ್ತೇನೆ ಎಂಬುದಾಗಿ ತಿಳಿದೆಯಾ? ಇವಾಗ ತಾನು

0: ತಾಯಿಯೇ,
1: ನಮ್ಮಯ್ಯ ಜನಕ ಮಹಾರಾಜರಿಗೆ ಭೂಮಿಯನ್ನು ಉಳುವಾಗ ಸ್ವರ್ಣ ಪೆಟ್ಟಿಗೆಯಲ್ಲಿ ದೊರೆತವಳಂತೆ ನಾನು.
0: ಹೌದು ತಾಯಿ, ಹೌದು.
1: ಹಾಗಾಗಿ ನನಗೆ ಸೀತೆ ಎಂದು ಕರೆದರು.
0: ಜನಕ
1: ಮಹಾರಾಜರೇ ನನ್ನನ್ನು ಸಾಕಿ ಬೆಳೆಸಿದರಿಂದ ಅವರ ಮಗಳೆನಿಸಿ ಜಾನಕಿ ಎಂದು ಕರೆದರು. ನಂತರ ಆ ಪರಶಿವನ ಧನುವ ನೆತ್ತಿ ರಾಘವ ದೇವ ವಿವಾಹವಾದರು.
0: ಹೌದು,
1: ನಮ್ಮವರನ್ನು ಅಯೋಧ್ಯೆಯಲ್ಲಿ ಹೇಗೆಲ್ಲ ಕೊಂಡಾಡಿದರು. ಆದರೆ ಏನು ಬಂತು, ಈ ಜನ್ಮದಲ್ಲಿ ಅಲ್ಲದೆ ಹೋದರು ಪೂರ್ವ ಜನ್ಮದಲ್ಲಿ ಅದೆಷ್ಟು ಕೆಟ್ಟ ಕರ್ಮಗಳನ್ನು ಸಗಿದ್ದೇನು. ಕಂಡವರು ಯಾರು?
0: ಅಯ್ಯೋ
1: ಹನುಮ, ನನ್ನನ್ನು ಬಿಡಿಸು ಮಗನೇ, ನನ್ನನ್ನು ಬಿಡಿಸು. ಈ ರಾಕ್ಷಸರ ವಶದಿಂದ ನನ್ನನ್ನು ಬಿಡಿಸು.
0: ತಾಯೇ ಅಳ್ಬೇಡಮ್ಮ.

0: ಹಾಗಾಗಿ ನಿನ್ನ ಪೂರ್ವದ ಎಲ್ಲ ವಿಚಾರವನ್ನು ನಿನ್ನಲ್ಲಿ ಅರುಹಿದೆ, ನನಗೆ ಗೊತ್ತಿಲ್ಲ ಅಂತಲ್ಲ, ನೆನಪಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಈಗಲೂ ಅಷ್ಟೇ, ನಿನಗೆ ನೆನಪಿಸುವಂತಹ ಕಾಲ ಒಂದಿದೆ.
1: ಯಾವುದು
0: ಯಾವುದು ಬಲ್ಲೆಯ?
1: ಯಾವುದು?
0: ಸಾಮಾನ್ಯವಾದಂತಹ ವ್ಯಕ್ತಿಯೊಬ್ಬ ಜನಿಸ್ತಾನೆ, ಹೌದು, ಜನಿಸಿ ಬೆಳೀತಾನೆ. ಬೆಳೆಯುವಾಗ ಆತ ಮಾಡುವಂತಹ ಕರ್ಮ ಧರ್ಮಗಳೇ ಆತನಿಗೆ ಪಾಪವು ಪುಣ್ಯವೋ ಅವಶೇಷ ಆತನ ಜೊತೆಯಲ್ಲಿ ಕುಡಿಬರುತ್ತದಂತೆ. ಹೌದು, ನೀನು ಮಾಡುವಂತಹ ಸಕಲ ಕಾರ್ಯದಲ್ಲಿಯೂ ನಿನಗೆ ಪಾಪ ಪುಣ್ಯದ ಶೇಷವನ್ನು ಉಳಿಯುವುದಕ್ಕುಂಟು.
1: ನಾನು ಯಾವ ಪಾಪ ಕಾರ್ಯಗಳನ್ನ ಸಿಗುತ್ತಾ ಇದ್ದೇನೆ?
0: ಈಗ ಮಾಡುತ್ತಾ ಇರೋದು ಮತ್ತೇನು?
1: ಏನನ್ನು?
0: ಪಂಚಮಹಾ ಪಾಪಗಳಲ್ಲಿ ಒಂದಾದಂತ
1: ಯಾವ ಪಾಪ?
0: ಸ್ತ್ರೀಹತ್ಯಾ ದೋಷವನ್ನು ಯಾರೊಬ್ಬರು ಮಾಡಿಕೂಡದು, ಅದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಶಾಸ್ತ್ರದಲ್ಲೇ ಉಲ್ಲೇಖಿಸುವಂತೆ ಅಂತಹ ಪಂಚಮಹಾ ಪಾಪಗಳಲ್ಲಿ ಒಂದನ್ನಾದರೂ ಮಾಡಿದ್ರೆ ಮುಂದಿನ ಯುಗ ಯುಗಗಳಲ್ಲಿಯೂ ಕುಂಭಿ ಪಾಪದ ಶಿಕ್ಷೆ ಆತನಿಗೆ ವಿರುದ್ಧವಾಗುತ್ತದೆ ಅಂತೆ. ನೀನಾದರೂ ಯಾರು ಹೇಳು? ಸಾಮಾನ್ಯನೇ, ಕೇವಲ ಮಗನಾಗಿ ಒಬ್ಬ ಹುಡುಗ ಬೇಕು ಎನ್ನುವ ಕಾರಣಕ್ಕಾಗಿ ರಾವಣನನ್ನು ಪಡೆದದ್ದಲ್ಲವಲ್ಲ, ಆತನ ಸಂಕಲ್ಪವೇ ಬೇರೆ. ಸಮರ್ಥ ಉತ್ತರಾಧಿಕಾರಿ ಒಬ್ಬ ಬೇಕು ನಮಗೆ ಎನ್ನುವ ನಿಯಮದಿಂದಲೇ ಆತ ನಿನ್ನನ್ನು ಸಂಕಲ್ಪಿಸಿದಂತೆ. ಆತನ ಸಂಕಲ್ಪವೇ ಆಕಾರ ಮೂರ್ತಿವೆತ್ತು ಬಂದ ಹಾಗೆ ನೀನು ಜನಿಸಿದೆ. ಜನಿಸಿದಂತಹ ನೀನು ಆತನ ಆಶೆ ಆಕಾಂಕ್ಷೆಗಳಿಗೆ ಸರಿಯಾಗಿಯೇ ವರ್ತಿಸಿದೆ. ಒಂದು ಕಾಲದಲ್ಲಿ ಇಂದ್ರನನ್ನೇ ಸೋಲಿಸಿ ಇಂದ್ರಾರಿ ಎನ್ನುವಂತಹ ಪದವನ್ನು ಬಿರುದನ್ನು ನೀನು ಪಡೆದವನು. ಅಂತ ಶ್ರೇಷ್ಠತೆ ಉಳ್ಳವನು ನೀನು ಮಾತ್ರವಲ್ಲ, ನಾಳೆ ಅಖಂಡ ಲಂಕೆಗೆ ನೀನು ಉತ್ತರಾಧಿಕಾರಿಯಾಗಿ ಬೇಕಾದವನು. ದಮ್ಮೆಗೆ ನೀನು ಪಾಪದಲ್ಲಿ ತೊಡಗಿದೆ ಅಂತಾದ್ರೆ ನಾಳೆ ನಿನ್ನಿಂದ ಆಳಲ್ಪಡುವಂತಹ ಪ್ರಜೆಗಳು ಏನಂದುಕೊಂಡಾರು ಎನ್ನುವುದನ್ನು ನೀನು ಅರ್ಥೈಸಿಕೊಳ್ಳಬೇಕು.
1: ಏನು ಹೇಳುತ್ತಾರೆ?
0: ಒಂದೊಮ್ಮೆಗೆ ನೀನು ಇಂತಹ ಪಾಪಕೃತದಲ್ಲಿ ತೊಡಗಿದವನು ಎನ್ನುವುದು ಅವರಿಗೆ ತಿಳಿಯಿತು ಅಂತಾದ್ರೆ ನಾಳಿನ ದಿನ ಅವರೆಷ್ಟು ಬೇಸರ ಪಡ್ಕೊಂಡಾರು. ನಮ್ಮನ್ನು ಆಡುವಂತಹ ರಾಜನೇ ಇಂತಹ ಪಾಪಕೃತದಲ್ಲಿ ಒಳಗಾಗಿದ್ದಾನೆ, ಇನ್ನು ನಮ್ಮನ್ನು ಕಾಯುವವರು ಯಾರು ಎನ್ನುವ ಹಾಗೆ. ಆದ್ದರಿಂದಾಗಿ ನಿನ್ನ ಉಳಿತಿಗಾಗಿ ಹೇಳುತ್ತೇನೆ,
1: ಏನೋ
0: ಇಂತಹ ಪಾಪಕೃತ್ಯ ಮಾಡಬೇಡ. ಶ್ರೀಹತ್ಯ ಮಹಾಪಾಪ.

0: ಧರ್ಮವು ನರರಿಗೆ, ಸುರರಿಗೆ, ವಾನರರಿಗೆ ಎಂಬುದಾಗಿ ಭೇದ ಉಂಟೇನು?
1: ಇಲ್ಲ, ಎಲ್ಲರಿಗೆ ಒಂದೇ.
0: ಹಾಗಾದ್ರೆ ನೀನು ಲಂಕಿನಿಯನ್ನು ಕೊಲ್ಲಿಲ್ವು?
1: ಲಂಕಿನಿಯೇ? ಅಯ್ಯೋ, ಅವಳನ್ನ ಅಬಲೆ ಅಂತ ಕರೆದವರಾದ್ರೂ ಯಾರು?
0: ಅವಳ ಹೆಣ್ಣವು
1: ಹೆಣ್ಣವುದು
0: ಅವಳನ್ನು ಕೊಂದಿದ್ದಿ, ನಿನಗೆ ಪಾಪ ಕಾರ್ಯ ಬರುವುದಿಲ್ವೋ? ಆ ವಿಚಾರ ಬಿಡು. ನಿನ್ನ ರಾವಣನಂತಹ ಆತ ಮರ್ಯಾದ ಪುರುಷೋತ್ತಮ ಧರ್ಮ ಮಾರ್ಗದಲ್ಲೇ ಗಮನಿಸುತ್ತಿರುವಂತಹ ಆತ ಕಾಟಕಿಯನ್ನು ಕೊಂದಿದ್ದಾನೆ, ಅದು ಪಾಪ ಕಾರ್ಯವಲ್ವೋ?
1: ಅದಕ್ಕೆ ಗುರುವಿನ ನಿರ್ದೇಶನ ಉಂಟು ಇಂದ್ರಾರಿ.
0: ನೀವು ಮಾಡಿದಕ್ಕೆ ಗುರುವಿನ ನಿರ್ದೇಶನ, ನನಗೆ ರಾವಣನ ನಿರ್ದೇಶನ ಉಂಟು. ಈಕೆಯನ್ನು ಕೊಲ್ಲುವುದೇ ಸರಿ. ಇವರ ತಲೆಯನ್ನು
2: ಬಾಲವನ್ನು ಸುಡಿಸಿಕೊಂಡಿಯಲ್ಲಿ ಹೊಯ್ದೋಡಿ ಬದುಕಿದ ಕೂತು ನಿಂದ ನದಿಕ ಕ್ರೋಧದಲ್ಲಿ ಕಡುಗವನ್ನು ಜಳಪಿಸಿ ಛೇದಿ ಬಿಸುಡರು ನನಗೆ ಸೀತೆಯ ಮರುತ ಜನ ಮುಂದೆ
0: ಒಂದು ಕಾಲದಲ್ಲಿ ಬಾಲಕ್ಕೆ ಬೆಂಕಿಯನ್ನು ಸುಡಿಸಿಕೊಂಡು ಹೋಗಿದಾಡಿದಂತ ನೀನು ಈಗ ಬಂದು ನನಗೆ ಬುದ್ಧಿವಾದನ್ನು ಹೇಳುತ್ತಾ
1: ಇದ್ದೀಯ?
0: ಹೌದು, ಇವಾಗ ತಲೆಯನ್ನು ಸತ್ತರಿಸ.

0: 잔잔히 따봐 아니래 말은 이라노
1: 바삐 바삐 삽탈린다 삽도하고 아이헤요 얘는 두르까드나 리오다 키토 아 아라까사 ಕತ್ತಿಯನ್ನು ಬೀಸಿದ ಅದೊಂದು ಮಾತ್ರ ನನ್ನ ಕಣ್ಣಿನಲ್ಲಿ ಇನ್ನೂ ಸ್ಪಷ್ಟವಾಗಿದೆ ಆ ಕ್ಷಣವೇ ಒಮ್ಮೆಲೆ ನುಗ್ಗಿ ಆತ ಏರಿದಂತಹ ರಥವನ್ನು ಗೊದ್ದಿ ಗೊದ್ದಿ ಪುಡಿ ಮಾಡಿದ್ದೇನೆ ಎಲ್ಲಿ ಸತ್ತು ಹೋದ ಅಂತ ಗೊತ್ತಿಲ್ಲ ಅವ ಕಾಣದಿದ್ರೆ ಹೋಯ್ತು ನಮ್ಮ ಅವ ಎಲ್ಲಿ ಹೋದ
0: ಅವನಿಜೆ ಅಯ್ಯಯ್ಯೋ

0: 아, 가디. 엄마 다이야 눈담았네. 잘 울리시면 기탈라. 삼사돌리가 아타파델리 말하기로 메카든타 와대. 이 가나케 니르간티가라니 내가 내린 말에 기타래. 아도 아수만으로 깔아도 건너. 아이오 난나 두루이리에. 아이오 라마. 근데 프로보에. 니나게 엠또 나는 묵가만는 도리사리 프로보. 온 덤메게. ನಮ್ಮ ಸೀತೆ ಎಲ್ಲಿ ಹೋದಳು ಎನ್ನುವ ಹಾಗೆ ನೀನು ನುಡಿದೆ ಅಂತಾದ್ರೆ ನನ್ನ ಕೊಡುವುದಕ್ಕೆ ಉತ್ತರವಿದೆ. ನಮ್ಮ ಈ ಸುಟ್ಟ ನಾಲಿಗೆಯಲ್ಲಿ ಏನೆಂದು ಹೇಳಲಿ? ಹನುಮ, ನೀನಿದ್ದು ನನ್ನ ಸೀತೆಗೆ ಇದ್ದ ಗತಿ ಮುಂದೆ ಎಂದು ನನ್ನೊಡೆಯ ಕೇಳಿದ ಅಂತಾದ್ರೆ ನಾನೇನು ಮಾಡಲಿ, ಏನು ಮಾಡಲಿ? ನಮ್ಮೊಡೆಯನಾದಂತಹ ಸುಗ್ರೀವ ನನ್ನಲ್ಲಿಟ್ಟಂತಹ ವಿಶ್ವಾಸವನ್ನೇ ನಾನು ಮುರಿದು ಬಿಟ್ಟನಲ್ಲ. ಹೌದು, ಗತವಾದಕ್ಕೆ ಇಳಿದು ಕಣನ ಜೊತೆಯಲ್ಲಿ ಯುದ್ಧವನ್ನು ಸಾರಿ ನನ್ನ ಮಾತೆಯ ಸಾವಿಗೆ ನಾನೇ ಪ್ರತ್ಯಕ್ಷವಾಗಿ ಕಾರಣನಾಗಿ ಬಿಟ್ಟೆನೋ ಏನೋ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಏನು ಸೋಚುತ್ತಾ ಇಲ್ಲ, ಏನು ಮಾಡರಿ? ಮಾತೆಯನ್ನೊಮ್ಮೆ ನೋಡಿದರೆ ಔಷಧಿಯೇನಾಗುತ್ತಾ ಉಂಟು. ನನ್ನನ್ನೇ ಅಣಕಿಸಿ ನೋಡುವಂತೆ ಇದೆ. ಕಣ್ಣನ್ನು ಒಮ್ಮೆ ಮುಚ್ಚುತ್ತಾರೆ, ಒಮ್ಮೆ ತೆಗೆಯುತ್ತಾರೆ. ಹೆಪ್ಪುಗಟ್ಟಿದ ರಕ್ತ ಆ ಶೋಯಿ ಹರಿದು ಬರುತ್ತಾ ಇದೆ. ಏನಿದು ಹಂಚಿತ್ಯ? ಒಂದು ಅರ್ಥವಾಗುತ್ತಾ ಇಲ್ಲ. ಅಯ್ಯೋ ಅಯ್ಯೋ ತಲೆ ಸುತ್ತಾ ಇದೆ. ಅಯ್ಯೋ ಸ್ವಾಮೀಜಿ ಸ್ವಾಮೀಜಿ
1: ಅನಿಲ ಆತ್ಮ ಜನ ಸಿಂಹ ನಿನದ ವೇಗಿಲ್ಲ ನನ್ನ ಜನ ಬಿಲ್ಲ ಠೇಕಾರ ಕೇಳುತ್ತಿದೆ ನಂಬವರೇ. ಹನುಮಂತನೇ ದೈವರೆಂಬುದವು ನೋಡಿ ಬಾ.

ಹದ್ದು ಇಳಿದು ಬಳಲುತ್ತ ಕನರಾತ ಅಟ್ರಂಗಳು.

0: ಮಜಾ ಹನುಮಾ ಚಾಂಬವ ದೇವ.
1: ಏನಯ್ಯ ಇದು, ಯಾಕೆ ಈ ರೀತಿಯಾಗಿ ಕಂಗೆಟ್ಟು ಖಿನ್ನ ಮದನಾಗಿ ರಣಕಣದಲ್ಲಿ ಕುಸಿತಗೊಳಿಸಿರುವೆ? ಏನಾಯಿತು ನಿನ್ನ ಹಿಂದಿನ ದಿನದ ಬೈದ ಸಾಹಸವನ್ನು ತಿಳಿದು ಬರದಕ್ಕೆ ಬೇಕಾಗಿ ಶ್ರೀರಾಮಚಂದ್ರನೇ ನನ್ನನ್ನು ಇಲ್ಲಿಯವರೆಗೆ ಕಳಿಸಿದ್ದಾನೆ. ಅಯ್ಯ, ನಿನ್ನನ್ನು ಹುಡುಕಬೇಕಾದರೆ ಸಾಕು, ಸಾಕಾಗಿ ಹೋಯಿತು. ಇಲ್ಲಿ ಬಂದು ನೋಡಿದರೆ ಅಂಬರವೇ ಕಿಸಿದು ಶಿಲದ ಮೇಲೆ ಬಿದ್ದ ಹಾಗೆ ಮರುಗುತ್ತಾ ಇರುವೆ. ಏನಾಯಿತು ಹನು, ಯಾಕೆ ಈ ರೀತಿ ಕಣ್ಣೀರನ್ನು ಸುರಿಯುತ್ತಾ ಇರುವೆ? ಏನಾಯಿತು ನನ್ನಲ್ಲಿ ಹೇಳು.

0: ಬಿಟ್ಟ ಬಾಯಿಗೆ ಮತ್ತೊಂದು. ಹೌದು,
1: ಈ ದಿನ ಪ್ರಣೋತ್ಸಾಹದಿಂದ ಶತ್ರುಪಾಳಯದಿಂದ ಬಂದವರು ಯಾರು ಎನ್ನುವುದಾಗಿ ನಿಮಗೂ ತಿಳಿದಿದೆ ಅಷ್ಟೇ. ರಾವಣನ ಮಗ, ಆತನ ಶ್ರೀಮಂತ ಪುತ್ರ ಇಂದ್ರಾರಿ ಯುದ್ಧ ಕಣಕ್ಕೆ ಬಂದಿದ್ದಾನೆ. ಬಂದು ಶ್ರೀರಾಮನ ಜೊತೆಯಲ್ಲಿ ಹೋರಾಟವನ್ನು ಮಾಡಿದ. ಮಾಡಿದ ಬಳಿಕ ಕಳಿಸೋತು ಓಡಿ ಹೋದ. ಕೆಲ ಕ್ಷಣಗಳಲ್ಲಿ ತನ್ನ ರಥದೊಂದಿಗೆ ನನ್ನ ಮುಂಭಾಗಕ್ಕೆ ಬಂದ. ಒಂದೆರಡು ಮಾತುಗಳು ನಡೆದು ಹೋಯಿತು. ಆ ಮಾತಿನ ಪರಿಣಾಮ ಇಂಥವೇ ಸಂಭವಿಸಿತು. ಯುದ್ಧದಲ್ಲಿ ಸೋತೆ ಮತ್ತೆ ಓಡಿ ಹೋದ. ಹೋದವನು ಹೋಗಲಿ ಶನಿ ಎನ್ನುವ ಹಾಗೆ.
0: ಅವ ಓಡಿ ಹೋದದ್ದಕ್ಕೆ ನೀನು ಇಲ್ಲಿ ಮರುಗುತ್ತಾ ಇರುವುದಾ?
1: ಕತೆ ಇನ್ನೂ ಉಂಟು ಜಾಂಬವರೇ.
0: ಏನದು?
1: ಕೇಳಿ. ಓಡಿ ಹೋದನೆ, ಹೋದವನು ಹೋಗುತ್ತಿದ್ರೆ ನಾವು ಜಯಘೋಷವನ್ನು ಸಾರುತ್ತಾ ಇದ್ವಿ. ಆದ್ರೆ ಹಾಗೆ ಆಗಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಒಂದು ರೀತಿಯ ವಿಕಟ ನಗೆಯನ್ನು ಬೀರುತ್ತಾ ಮತ್ತೆ ನನ್ನ ಮುಂದೆ ಬಂದ. ಆದರೆ ಈ ಸಲ ಬಂದವನೇ ಒಬ್ಬನಾಗಿರಲಿಲ್ಲ. ಒಂದು ಕೈಯಲ್ಲಿ ಜಡಪಿಸುವ ಖಡ್ಗವನ್ನು, ಮತ್ತೊಂದು ಕೈಯಲ್ಲಿ ನಮ್ಮ ಸೀತಾಮಾತೆಯನ್ನು ದರಧರಣಿ ಎಳೆಕೊಂಡು ಬಂದ. ಸ್ವಾಮಿ, ದರಧರಣಿ ಎಳೆಕೊಂಡು ಬಂದ. ತಲೆಯನ್ನು ಕಡಿಯುತ್ತೇನೆ ಎನ್ನುವ ಹಾಗೆ ನನ್ನ ಮುಂದೆಯಲ್ಲಿ ನುಡಿದ. ಎಷ್ಟು ಬೇಡಿದೆ, ಎಷ್ಟು ಆತನಲ್ಲಿ ವಿನ್ನಯಿಸಿಕೊಂಡೆ. ದಮ್ಮಯ್ಯ ಹಾಕಿದೆ, ಬಿಡು ಅವನಿಜೆಯನ್ನು ಬಿಡು ಎನ್ನುವ ಹಾಗೆ ಗೋದರೆದೆ. ಆದರೆ ನನ್ನ ಯಾವ ಮಾತಿಗೂ ಆತನಿಗೆ ಬಗ್ಗಲಿಲ್ಲ. ಅದರ ಪರಿಣಾಮವಾಗಿ ನಮ್ಮ ಅವನಿಜೆಯ ತುಂಡವನ್ನು ಕತ್ತರಿಸಿ ಬಿಟ್ಟ.
2: ಇದುವರೆಗೆ ಇಂದ್ರಜಿತ್ತು ಕಾಳಗ ಈ ಯಕ್ಷಗಾನದ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು. ಇತ್ತೆ ತುಳು ಪ್ರಸಾರ.

0: ನಕ್ಷತ್ರದ ಮೋರೆ ತಗೊಂಡು ಹೋದ ತಾಮಕ ಪೂರಂದೆ ಕುಂದನ
1: ಡೇಂಜರಸ್ ಫುಲ್ ಪೆಟ್ಟಿಗೆ
0: ಡೆಕೋರೇಷನ್ ಹರೀಶ ಪೊಚ್ಚಿ ನಿಕ್ಲ ಕುಟುಂಬದ ಪೂರ ಬಂಡಿದ ಬಲ
2: ಜಾಪಳ ಏರ್ಲ ಫೋನಾಗ ಓಡೆ ಪೋಪನಿಂದ ಕೇರಿಯರ ಕೇರಿ ಕೇಂದ್ರ ಬಲ್ಲಿ ಮಾರಾಯ್ತಿ ಓಡೆ ಪೋಪನಿಂದ ಕೇಂದ್ರ ಬಲ್ಲಿ ದೂರ ಪೋಪನಿಂದ ಕೇನೋ ದೂರ ಹೋಗ್ ಕೇನಣ
3: ತಂದನಾವಾಳಿ
2: ಬೇರ್ ಕೊನಾರ ಮಾರಾಯ್ತಿ ಕೊರಚಿ ಮಾಡಿ ನನ್ನ ಕೂಡ ಅಂತಾನೆ ಓಡೆ ಯಾನು ಆ ಮುತ್ತದೆ ತಂದು ಪೋತತ್ತ ಓಡೆ ಮಾತ ಪೋತ ಹೆಂಗೆ ಗೊತ್ತಿಜಿ
3: ಮಾರಾಯ್ತಿ
2: ಚೌ ಚಲ್ ಚಲ್ ಚಲ್ ಚೌ ಚೌಲಿ ಆತ ಯಾನು ಉಲಾಯ್ ಬರ್ತದೆ ಬೆಚ್ಚ ನೀರು ಮಾಡ್ತದೆ ಮೀನಿ ಯಾನು ಎಂಚಿನ ಮಾರಾಯ್ತಿ ಪೇರ್ ಕೊನಾರ ಬೆಳೆದಪ್ಪ ವಾವಾ ಈ ಬೆಳೆದಪ್ಪ
3: ಈ ಬೇಗ ಪೇರ್ ಬರ್ದು ಬೇಗ ಬರೋಡವ
2: ಹೌದಾ ಇಲ್ಲಾಟ ಇತ ಇಲ್ಲದ ಉಲಾಯಿ ಉಂಟು ಇಲ್ಲಾಟ ಗೊಬ್ಬು ನಾವು ಎಂಜಿನ ಆಟ
3: ಇಲ್ಲಾಟ ಬರ್ಚಿ ಮದ್ಮಾಯ್
2: ಮದ್ಮಲ ಇತ ಎಂಚಿನ ಆಟ ಅಂದ ಅವಳು ಮದ್ಮಾಯ್ ಮದ್ಮಲ ಆಟ ಎಂಚಿನ ಅಂದ ಅವಳು
3: ಈ ಆಟ ಉಂಡತ ಈ ಮದ್ಮಾಯ್
2: ನಮ್ಮ ಆಟ ಚೇಂಜ್ ಮಾಡ್ಬೋಣ ಅವ್ನ ಒಂಚೂರು ಬದಲಾವಣೆ ಕೊಡ್ಬೇಕು ಈ ಆಟಡು ಇನ್ನಿತ ಆಟಡು ಯಾನು ಮದ್ಮಲ ಆಟ ಈ ಮದ್ಮಯ ಅಲ್ಲ ಪುಂಜೋಲ ಕೊರ ಕಾಸು ಭಯಂಕರ ಪೂರೆ ಆ ಪುಂಜ ಈ ಮದ್ಮಲ ಅವ
3: ಅಂಚನೆ ನಮೈತೆ ಈ ಆಟ ಗೊಬ್ಬ ಈ ಆಟ ಗೊಬ್ಬನಾಗ ನಮ್ ಕೊಂಚ ಶೋಕದ ಇಲ್ಲು ಪುಣ್ಯರಾಮ ಆ ಇಲ್ಲದೆ ಪೊರ್ಲದ ಪೂತ ತೋಟ ಕೊಂಚ ನಾಯಿ ಅರಾಮ
2: ನಾಯಿ ಬರ್ತಿ ಮಹಾರಾಜ್ ನಾಯಿ ಒಂಗಿ ನಮ್ಮ ಆಟಡು ಬೋರ್ಡರ್ನೇ ಬರ್ಚಿ ದಾಯ ಗೊತ್ತಿನ ಮುರಣಿ ಎನ್ನ ಚಡ್ಡಿಡು ಇತ್ತು ಬೆಲ್ಲ ಇತ್ತು ಮಹಾರಾಜಿ ಆ ನಾಯಿ ಎನ್ನ ಚಡ್ಡಿನ ಓಡೆ ಮಾತ ಕೊನೊತ್ತು ನಿಜ್ಜಿ ಗೊತ್ತಿನ ನಾಯಿ ಒಂಗಿ ಬರ್ತಿ ಹೆಂಗ್ ಆಟ ನಾಯಿ ಬರ್ತಿ ನಾಯಿ ಒಂಗೇಳೆ ಇತ್ತಿನಲ್ಲ ಅಯ್ಯನ ಕೊರಕಾರ ಬಲ್ಲಿ ಮನಿಪ್ಪಂದ ಕುಲ್ಲೋಡ ಆ ನಾಯಿ
3: ಅಂಚ ನಮ್ಮೊಂದಿಲ್ಲಡಪ್ಪ ಈ ದಿನ ಕಾಣ್ಲಕ್ಕ ಬೇಲೆ ಪೋಪ್ಪ ಮಧ್ಯಾಹ್ನ ಬರ್ಪ ರಾಮ ಈ ಮಧ್ಯಾಹ್ನ ನೋಡಿ ಬಂದಾಗುಂಡತ್ತ ಯಾನಿಕ ಅಟ್ಟಿನ ಮದ್ ಬಾಡ್ವರಮ್ಮ ಐದ್ಬಕ್ಕಂಡತ್ತ ಈ ಒಣಸ್ ಮಂತ್ ನನಗೆ ದಂಕೇರುಂಡೆ ರಾಮ
2: ಇತ್ತ ಒಣಸ್ ಮಂತ್ ನಾಗ ಎಂತ ದಂಕೇರುಂಡ ನೀನಂತೆ ಸಾವಿರ ಗಜಿ ಬಂದು ಸಾವಿರ ಗಜಿ ಬದೆ ನೆಕ್ಕ ನೀವು ಉಪ್ಪು ಬಾರ್ದ ಒಂದಿ ಖಾರ ಬಾರ್ದ ನಾಳೆಗೆ ಪತ್ತು ಜಾವು ಸಾವಿರ ಗಜಿ ಬಾ ನಿನ್ನ ನುಪ್ಪ ಬರ್ದಿ ಖಜಿಪ್ಲ ಬರ್ದಿ ಪಾ ಅಂತೆ ಪಾಂಡದ ಯಾನ ಪಂಪೆ
3: ಅಂಚ ಪಂಪನ ಇರಿ ಈಗ ಮಂದಿ ಉಂಟು ಎಣ್ಣ ಮಂದಿ ಕಲತ್ ಮಲ್ತಿ ಪಾಂಡ ಮಲ್ತಿ ಪಾಂಡ ತಿಂಪಿನ ಬೇಲೆ ಅಂಚ ಯಾನ್ ಪಂಪುಜಿ
2: ಅಂಚ ಈ ಪಂಪು ಜನ ಬಕ ಎಂಚ ಪಂಪ
3: ಎಲ್ಲೆದು ಬಕ ಎಡ್ಡೆ ಕಜಿ ಮಲ್ತಿ ಪಾಡು ಅಂದ್ರೆ ಪಂಪ
2: ಅಂಚ ಪಂಪನ ಪೇರ ಅಲೆ ಪುಂಡು ಪರ್ಪೆ ಎಂಕಿನ ಮಾರ ಎಂಕು ಪಾರುಂಡು ಪೊರ್ತಾನು
3: ಆಟ ನನ್ನ ಮುಗಿದಿದ್ದೆ ರಾಮ
2: ನನ್ನ ಮುಗಿದಿದ್ದ
3: ನನ್ನ ಮುಗಿದಿದ್ದಿ ತುಲಾ ಅಂಚನೆ ಈಗ ಬೇಲೆ ಪೋಪ ಕಾಂಡ ಹಾಕೊಂಡು ಕಾಂಡ ಬೇಲೆ ಪೋಪ ಪಕ್ಕ ಮಧ್ಯಾಹ್ನ ಹಾಕೊಂಡು ಕೂಡ
2: ಬೈ ಕಾಂಡ
3: ಹಾಕೊಂಡು ಕೂಡ ಮಧ್ಯಾಹ್ನ ಹಾಕೊಂಡು ಕೂಡ ಬೈ ಹಾಕೊಂಡು
2: ಕೂಡ ಈ ಮನೆ ಕಾಂಡ ಬೇಲೆ ಕಾಂಡ ಹಾಕೊಂಡು ಬೈ ಹಾಕೊಂಡು ಮಧ್ಯಾಹ್ನ ಹಾಕೊಂಡು ಎಂಕಿ ಬಳಸುವ ಕಾಂಡ ಹಾಕೊಂಡು ಮಧ್ಯಾಹ್ನ ಹಾಕೊಂಡು ಎಂಕಿ ಬಳಸುವ ನಮ್ಮ ಆಟಡು ಈ ರಾತ್ರಿ ಕತ್ತಲೆ ಆಯರ್ನ ಇಜ್ಜ
3: ಅವು ಹಾಕೊಂಡು ಅವು ಎಲ್ಲ ಕಡೆ ಕಾಂಡ ಮಧ್ಯಾಹ್ನ ಕಾಣೆ ಕತ್ತಲೆ ಹಾಕೊಂಡು ಅವು ಕತ್ತಲೆ ನಮ್ಮ ನಿದ್ರೆ ಮಾಡ್ಬಾರ್ದು
2: ನಿದ್ರೆ ಗೊತ್ತಾಯ್ಯ ಯಾನು ಜದ್ದಿತ್ತದ ಹಿಂಗೆ ನಿತ್ರ ಗೊತ್ತಾಯ್ತು ಇತ ಕತ್ತಲ ಹಾಕೊಂಡ್ರ ನಮ್ಮ ಆಟ ಆಯ್ನಾತು ಎಲ್ಲೇ ಮಲ್ಕೊಡು ಮಾರಾಯ್ದಿ ಆತು ಉದ್ದಕೋ ಒಯ್ಪೆರ ಬಲ್ಲಿ ಆಯ್ನಾತು ಮೂಜಿದಂತೇಡೆ ನಮ್ಮ ಮುಗಿಪೆರ ತೂಡು ಆಟನ ಆಗ್ತಾಯ್ತಾ
3: ಏ ರಾಮ ಅಂಚ ನಮ್ಮ ಮದ್ಮದು ರಡ್ಡು ತಿಂಗಳ ಪುಣ್ಯರಾಮ, ರಡ್ಡು ತಿಂಗಳ ಆಯ್ಬಕ್ಕ, ರಡ್ಡು ತಿಂಗಳ ಆಯ್ಬಕ್ಕ ಆಟ ನುಂತಾಗ, ರಡ್ಡು ತಿಂಗಳ ಆಯ್ಬಕ್ಕ ಆಟ ನುಂತಾಗ,
2: ಇತ್ತ ರಡ್ಡು ತಿಂಗಳ ಆಯ್ಬಕ್ಕ ಆಟ ನುಂತ ಅವ್ವ ಆಯ್ಕೆ ಇತ್ತ ಉಂಟಾದ ಮುನ್ನಾಡ ಸುರುಕೆ ಉಂಟಾದ ಯಾನ್ ಪಣ್ಣು ಸುರುಕೆ ಉಂಟಾದ ಇಂದಿತ ರಡ್ಡು ತಿಂಗಳ ಆಯ್ಬಕ್ಕ ದಾಯಗ ಉಂಟಾಯ್ನಿ ರಡ್ಡು ತಿಂಗಳ ಆಯ್ಬಕ್ಕ ದಾಯಗ ಉಂಟಾಯ್ನಿ
3: ರಡ್ಡು ತಿಂಗಳ ಆಯ್ಬಕ್ಕ ರಡ್ಡು ತಿಂಗಳ ಆಯ್ಬಕ್ಕ ಈ ಸೈಫ.

0: ಹೌದಾಗಿ ಆಟೋಡೆ ನನ್ನ ಈ ಕೆರ್ನಿ
1: ಯಾನಿ ನನ್ನ ಕೆರ್ನಿ ಹತ್ತಿರಾಮ ಎನ್ನ ನಕ್ಷತ್ರಡುಂಡು ಎನ್ನ ಜಾತ ಕೊಡೆ ಉಂಡು ಎನ್ನ ಮದ್ಮೈ ನಕುಲು ರಡ್ಡೆ ತಿಂಗಳು ಸೈಪೇರ ನುಂದ್ಯಾರಾಮ ಐಕ್ಯ ಅನ್ಪನ್ನಿ
0: ಯಾನ ಎಡ್ಡೆ ಸೈವೆ ಯಾನ ಎಲ್ಲ ಕಲ್ಲು ಹಾಕದಿ ಕೆರೋಡಾವು
1: ರಾಮ ರಾಮ ರಾಮ ರಾಮ
0: అరేగ పెట్టాయినంచ అరే కొంచెం ఫోన్ పాతేరు అభ్యాసం ఉండు గొత్తునా ఫోన్ పాతేరు బంద అనుకున్నా కొంచెం కారు ఇంచాను పేరు ఆరు భూమి దమిత్తు ఉల్ల బండి తరైతు ఎన్నిది ఆ కారు ఇంచాంది అంచ పక్క నిన్న మోన తూదత్తావా ఎంకిన మానేది ఏంటో బేల చెప్పండి
2: మూజకాస్తాయా
0: అనిష్ట
2: నక్షత్ర మోన తూతార హెచ్చు కమ్మి నన్ను దాత
0: మనకోలాపోర్
2: శబ్దకేన్ని ములుపు దాదర శబ్దాళ్ళ ఉంచిన శరీరవాణి నదిన ఆండు మూలు నువ్వు పరిసరుడు ఇంచిన ఆండు నువ్వు మర్తి దాదన మర్తి అవా ಹುಡ್ಕೊಂಡು ಬರ್ಪಿ ಮೀ ಎಂಚಿನ ಮಲ್ತು ಬರ್ತೆ ಮೇನ ಹಾಂಕರನ್ನು ಕೂರ ಉಂತಾವೆ ಅದನ್ನು ಮಲ್ತಿ ಇನ್ನೊಮ್ಮೆ ಬಿಡವಲ್ಲ ಈ ಇತ್ತೆ ಪೇರ್ಗು ನೀನು ತಾಯಿದ್ ಫಾಸ್ಟ್ ಎಂಚು ಬರ್ತೀನಿ ಪೇರ್ದ ಕ್ಯಾನ್ ಉಂಡು ಪೇರ್ ಕೊಡ್ತು ಬರ್ತಾನ ಈ ಪೇರ್ ಕೊರ್ತು ಬರ್ತಾನ ಪೇರ್ದ ಕ್ಯಾನ್ ಉಂಡು
0: ಬೇರೆ ಕಂಕನ ಕೂರ್ಂಡು
2: ಓ ಯಾರು ಫೋನಿಗೆ ಬಂದೆ ಆ ಇಷ್ಟ ನಕ್ಷತ್ರದ ಮೋನೆ ತೋದು ಫೋನ್ಲ್ಲ ನೂ ತಾಜಿ ಕೊರ ಬಂದ ಪೇರ್ದ ಕಂಕನ ಪಾಟು ಬೈತ ತಪ್ಪಕ ನಿನ್ನ ಓ ಮಗ್ಗ ಒಂದು ಸುತ್ತು ತಿರುಗಿದ ಹೆಂಗೊಂದು ಸುತ್ತು ಕಮ್ಮಿ ಬರೆದು ಪೋಯ್ ಈ ಬಲ ನಿನ್ನ ಸುತ್ತು ಕಮ್ಮಿ ಮಲ್ಪವೆ ಮೇಲೆ ಹಾಕರಣ ಇದಾಯ್ತೆ ಸೂಪಿ ಹೋದೆ ಮರ್ಲೇರಿ ಉಂಟೂಪಿ ಮಂಗಿ ಬಲೆ ನಿನ್ನ ಒಂದು ಚೂರು ಸಂಭಾಷಣೆ ಉಂಟು ನಿನ್ನ ಹಾಕರಣ ಪೂರ ಉಂಟು ಇಂಚು ಬಲ ಇಟ್ಟೆ ಮಸೆ ಒಂದು ಪೋಯತ್ತೆ ಈ ತೇರೆ ಮಸೆ
0: ನೀ
2: ಇಟ್ಟೆ ಮಸೆ ಒಂದು ಪೋಯತ್ತೆ ಈ ಏರೆಗೆ ಮಸೆ ನೀ ಹೆಂಗ ಮಸೆ ಪನಿ ಮಸೆ ಪನಿ ಮಸೆ ಪನಿ ಓ ಮಕ್ಕ ನೂ ತಾಜಿ ಬರ್ಬೇಕ ಪೇರ್ನ ಕಂಕನ ಬಾರ್ದು ಪಿರ ಹೆಂಗೆ ಬಾಕ್ಸಿಂಗ ಅಂದಮೇ ಈ ಆಣ ಮಗ ಅಂದ್ರೆ ಇಟ್ಟೆ ಪಿದೆ ಬರಬಿ ಈ ಆಣ ಮಗ ಅಂದ್ರೆ ಪಿದೆ ಬರಬಿ ಬರ್ಬಿ ಬಿಡ ಕಂಡ ಬಟ್ಟೆ ಕ್ರಾಸ್ ಮಾಡೊಂದು ನಿನ್ನ ಹಾಕರ ನಾನು ಇಲ್ಲಿ ಪೂರ ಬಂದೆ ಆರು ಕೋಟ್ ಹೊಡೆದು ಎಕ್ಕಡೆ ಬೈದಿರಿ ಪೂರ ವಿಷಯ ಬಂದೆ ನೀರಿಗೆ
0: ನೂತಾ
3: ಹೆಣ್ಣು ಪ್ರಾಣಿ ಮನೆಯೊಳಗೆ ಒಪ್ಪಿದೆ. ಹೆಣ್ಣು ಪ್ರಾಣಿ
4: ದೊಣ್ಣೆ ತಂಡಿ, ಇದು ಒಣಕ್ಕೆ ಸಾಕಬಹುದು.
2: ಅಂಚತ್ತಿಯು ಪ್ರಾರಂಭದ ವಿಷಯ ಭೇಟಿ.
4: ನಾನೇ ಜಯಲಲಿತಾ, ಸುಪ್ರೀಂ ಕೋರ್ಟ್ ಹೊಡ್ದಾನೆ ಬರ್ತೀನಿ.
2: ಅಂಚತ್ತಿ ರಾಮೇ ನೂತಜಿ ಬರ್ಬೇಕು. ಪೇನ್ ಕಂಕರೆ ಬಾರದೆ ಬಂದಿದೆ. ಆ ತರಬೇತಿ ಜೋಕ್ಲಿ ನೀರಿನಿಂದ ನಮ್ಮ ಇಲ್ಲಿ ಬಂದಿ ಅನ್ನು ಮಾಸ್ ಮೇಲೆ ಹೋಗುತ್ತೀನಿ.
4: ನಮ್ಮ ಮನೆ ಅಂತ ಅಲ್ಲಿ ಹೋದದ.
0: ಯಾರಿದು?
4: ಅದು ಜಾನಕಿ ಅಲ್ಲ.
2: ಜಾನಕಿ
4: ಮಾಸ್ಟ್ರೆ ಎಲ್ಲಿ ಮನೆಯಲ್ಲಿ
3: ಬೇಸರ ಮಾಡ್ಬೇಡಿ ಆಯ್ತಾ.
4: ಬೇಸರ ಹೆಸರ ಇಲ್ಲ. ಯಾರದು?
3: ಪಾಪ ಅನಾಥಾಶ್ರಮದ ಮಗು. ಈ ಮಗುವಿನ ತಂದೆ ತಾಯಿ ಇಬ್ಬರು ಸ್ವರ್ಗಸ್ಥರಾಗಿರಬೇಕು. ಆ ಧ್ರುವಿದಿ ಈತನ ಯಾರಪ್ಪ? ಈ ಪ್ರಣಾಳ ಶಿಶು. ಈ ಮನುಷ್ಯನಿಗೊಂದು ಗುಣವಾಗದ ಕಾಯಿಲೆ. ದೇವ ಇವನನ್ನು ಒಂದಾ ರಕ್ಷಿಸು, ಇಲ್ಲವೇ ಮೇಲೆ ಕೊಂಡು ಆಗಲಾಗಿ. ಯಾಕೆ ಈ ಭೂಮಿಯ ಮೇಲೆ ಈ ಕರ್ಮಾಂತರದ ಜನನವನ್ನು ಮಾಡಿ?
4: ಎಲ್ಲಿ ಆಯ್ತು? ಮನೆ ತಪ್ಪಿತ್ತು. ಎಲ್ಲಿ ಮನೆಯಲ್ಲಿ?
3: ಇಲ್ಲಿ
4: ಅಲ್ಲಿ ಓಮಂಜೂರ್ನಲ್ಲಿ ಅಲ್ಲ. ಅಮ್ಮ ರೆಂಡು ಸೀದ ಇಲ್ಲದೊಲೈಗಳು ಮಾರ್ಗದಂಚಿ ಕೊನೋಚಿ ಮಾರೆ ಕಾಸು ಮಾಡಿರು ಮಾರೆ.
2: ಪಡಿ ಕಲೆಕ್ಷನ್
4: ಚೂನಾಗ ಅಂಚ ತೋಜು ನಿಂಕ್ ಅವು ಸೈಯಡು. ಇತ್ತೆ ನಮ್ಮ ಮಗಲ ಲಕ್ಷ್ಮಿಗೆ ಮದ್ಮೇನಾಗ ನಮ್ಮ ರಾಮಿ ಎಲ್ಲಿಡೆ ನಮ್ಮ ಎಲ್ಲೆಡೆ ಬೈದೆ ಪಾಪ ಅಪ್ಪಜ್ಜಿ ಅಪ್ಪಜ್ಜಿ ಅಮ್ಮಜ್ಜಿ. ಅಪ್ಪಗ ನಮ್ಮಿ ಆ ಲಕ್ಷ್ಮಿಗೆ ಮದ್ಮೆ ಆಗ್ಬಿಡೋ ಯಾಕೆ ಬೇಜಾರ ಅಂದ? ಸ್ವಂತ ಮಗಳಿಗೆ ಮದ್ಮೆ ಮಾಡ್ತಂದ್ರೆ ಯಾವ ನೋಂಜಿ ಮಗಲೇಕ ನೇಮಕ್ಕಳನ್ನ ಹೆಂಗೊಂಜಿ ಬಣ್ಣದು ಈಜರತ್ತ ಅಂದ್ಯ ಅಂದ?
2: ಇಲ್ಲ ಮಂಗಂತ ಹುಲ್ಲಿ ನಮ್ಮ ಜೋಗ್ಲೇ ಮದ್ಮೆ ಆತೀಜ್ ಬೇರೆ ಕೆಲಸದಲ್ಲಿ ಇವ್ರು ಮದ್ಮೆ ಬರ್ಬಿದ್ದಾರೆ.
4: ಹೋದು ಹೋದು ನಿನ್ನ ದುರ್ತುಂಡಿಟ ಯಾನ್ ಕೇಂದ್ರ ಯಾನ್ ಆಡನಿಗೇನು ರಾಮ? ಓ ರಾಮ ಮಂತ್ರ ಈ ಮಂತ್ರ ಜಪಿಸಿ ಕೇಳಲು ಬೇಡ. ಒಂದು ಪುಸ್ತಕನ ಒಂದು ಇನ್ನೊಂದು ಚೇರ್ ಇತ್ತು ಒಂದು ಎಡ್ಡೆ ವಿಷಯಕ್ಕೆ ಏನ್ರೆಂಡು.

0: ಅಲ್ಲಿಗೆ ನಿಕ್ಲ ರಟ್ಟಿಜ ಅಂತಲ್ಲ ಭೂತ ಗೊಂಜೇತಿಕಡ ಹಾಕೋಣ.
1: ಅದ ಅಂಚ ಮತ್ತೊಂದು ಕೋಪ ಏನು, ನಿಂಗೆ ಒಂದು ಸಂಶಯ ಇದೆ?
0: ಯಾರು ಬಂದಿದ್ದೀರ ಅನಿಷ್ಟ ನಕ್ಷತ್ರ ಬತ್ತಿ ಬೇಕು ಇಂಚ ಪೂರ ಆಯ್ತು ತೂಲಿ
1: ನಕ್ಷತ್ರದ ಆಲಜ್ಜಪ್ಪ ನಕ್ಷತ್ರ
0: ತೂಲಿಗೆ ಎಂಕಲ್ ಚೆಕ್ ಪೋಸ್ಟ್ ಉಂತಿನ ಮಾತ್ರ ತಿಕ್ಕದು ಬರ್ನವೇ
1: ಇಂಚಿ ನಾವು
0: ಸಕ್ಕರೆ ಚಾತ ಬರೀ ತೊಟ್ಟಿರಬಾರ್ದು ಸಾಕಾವನಿ ಯಾರು ಮುರಡಿ ತೂಪೆ ಸಕ್ಕರೆ ದಾನೆ ಕಮ್ಮಿ ಬರ್ಕೊಂಡು ಇಂದು ಇದಕ್ಕೆ ಖಜವನ್ನು ಮತ್ತೆ ತೊಟ್ಟಿಟ್ಬಾರ್ದು ಕೊನೆ ಪೂರ್ಣಿಮೆ
1: ಸಕ್ಕರೆ ಚಾತ ಹೊಡಿ ಅತ್ತ ತಿನ್ನು
0: ಶ್ರೀ ದಾದಿ
1: ಕಣ್ಣಾರೆ ಕಂಡರು ಪರಮರಿಸಿ ನೋಡಬೇಕು
0: ಎನ್ನ ಯಾಪಲೆ ಹೂಹೆ ಕರೆಕ್ಟ್ ಉಪ್ಪುಳು
1: ಊಹೆ
0: ದಾದಿ ನಿಕ್ ಒಂದು ಈ ಯಾಪ ತಿಂದ ಲಂಗ ನೀರು ಬರ್ನಿ ನಿಕ್
1: ರಾಮ ಎತ್ತು ಬರ್ನ
0: ರಾಮಗೆ ಎಂಕಲ್ ಚಟ್ಟಿದ ಎತ್ಕೊ ನಾಯ ಮೊಲೆಗೆ ಲಂಗ ಎತ್ತು ಕೊಡ್ತೀನಿ
1: ನಾನೇ ಅದೇ ಆಗಿ ಒಂಚೂರು ಪಾಪ ಪುಣ್ಯ ನಾನು ಹೇಳಿದ್ದೆ
0: ಎಂಕಿರ ಪಾಪ ಪುಣ್ಯ ಬರೇ ಇಲ್ಲ ಕದ ಬಾಲದೆ
1: ಖಜ ತಗದ ನಮಗೆ ಅವು ಸೈಯಾಡು ನೀರು ಬೇಚ ಅದನ್ನ
0: ಅವು ಎಕಡೆ ಬೇಕು
1: ಅಪ್ಪ ನಮಸ್ಕಾರ ಅಪ್ಪ
0: ನಿನ್ನ ಅಮ್ಮ ಗುರು
2: ಅಣ್ಣ ನಮಸ್ಕಾರ ಅಣ್ಣ ದಾಲಾಜಿ ಪಾರ್ವತಿ ನಾನು ಉಂಗ್ ಕುಲ್ಲದ ಬೋದತ್ತಿ ಅಜದಲ್ಲ ರಿಸಲ್ಟ್ ಬೈದ್ರಂತ ಇರಾಯ್ದು
1: ರಿಸಲ್ಟ್ ಬೈದ್ನು ರಡ್ಡಿಕೇಟ್ ಪೋತನು ಮೇ
2: ಅಂದ್ರೆ
1: ನನ್ನ ಏಪ್ರಿಲ್ ಗುಲ್ ಧ್ಯಾನ್ ಕಂಪ್ಲೀಟ್ ಮಾಡ್ಬೇಕು
2: ಅಣ್ಣ ಬರ್ಬಪ್ಪ ಯಾಂದಾದ ಬಂಡೆ ನಾಯಕದಾದ ಅರ್ಥ ಅಂಡಾಯ ಪೋಯಿನಿ ಮರ್ಯಾರೆ
0: ಅಕ್ಕಿ ಇರಕ್ಕೆ ನಟ್ಟುಣಕ್ಕೆ ಕೇಸ್ ಐತಿ ಕುಣಿ
1: ಅವ್ರ ಅಡ್ಡ ಮುಖ ಲಾಣ ಹಾಕಲೈತಿ
0: ಶ್ರೀ ದಾಯಿಗೆ ಮತ
1: ಅವು ಸೈಡ್ ನೀರ್ ಬೆಚ್ಚ ಅಣ್ಣದಲ್ಲ
0: ಅವ್ ಎಕಡೆ ಬೆಚ್ಚಾತೀನಿ
1: ಬಲಯ್ಯ ಬಲಯ್ಯ ಬಲಯ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರ್ ನನ್ನ ದುಂಬಗ್ ಕೋಟಿ ಚೆನ್ನಯ್ಯ. ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಳಿನ ಕೇನಂದು ಬರ್ಕ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಭಾವನಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿಯ ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಇವತ್ತು ನಾನು ಚರ್ಚಿಸುವ ವಿಷಯ ಏನಂದ್ರೆ ಮಂಡಿ ನೋವು ಯಾವ ರೀತಿ ಮನೆಯಲ್ಲೇ ಮನೆ ಮದ್ದು ಮಾಡುವುದರಿಂದ ಕಡಿಮೆ ಮಾಡಬಹುದು ಅಂತ. ಮಂಡಿ ನೋವು ಇತ್ತೀಚಿನ ದಿನಗಳಲ್ಲಿ 30-35 ಏಜ್ ಗ್ರೂಪ್ ಅಲ್ಲೇ ಬಂದ್ಬಿಡುತ್ತೆ. ಸಂಧಿವಾತ ಇರಬಹುದು, ಆಮವಾತ, ಆಸ್ಟಿಯೋ ಆರ್ಥ್ರೈಟಿಸ್, ರುಮಟಾಯ್ಡ್ ಆರ್ಥ್ರೈಟಿಸ್ ಇಂತಹ ಸಮಸ್ಯೆಗಳು ಜಾಸ್ತಿ ಈಗ ಕಂಡು ಬರುತ್ತೆ. ಅದೇ ರೀತಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದ್ರೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆದ್ರೂ ಮಂಡಿ ನೋವು ಬರುತ್ತೆ. ಇದನ್ನು ಮನೆಯಲ್ಲೇ ಯಾವ ರೀತಿ ಕಡಿಮೆ ಮಾಡಬಹುದು ಅಂತ, ಸರಳವಾದ ಉಪಾಯದಿಂದ ಯಾವ ರೀತಿ ಮನೆಯಲ್ಲೇ ಈ ಮಂಡಿ ನೋವನ್ನು ಕಡಿಮೆ ಮಾಡಬಹುದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಅಗಸೆ ಬೀಜ, ಎಳ್ಳು, ಅದು ಬಿಳಿ ಎಳ್ಳು ಆಗಿರಬಹುದು ಅಥವಾ ಕರಿ ಎಳ್ಳು ಆಗಿರಬಹುದು, ಅದರ ಜೊತೆಗೆ ಈ ಮೆಂತ್ಯ ಕಾಳು, ಇದನ್ನು ಸಮಾನ ಪ್ರಮಾಣದಲ್ಲಿ ತಗೋಬಹುದು. ಅಂದರೆ 1/4 kg ಅಗಸೆ ಬೀಜ, 1/4 kg ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು, ಅದೇ ರೀತಿ 1/4 kg ಮೆಂತ್ಯ ಕಾಳು, ಇದನ್ನು ಮೊದಲು ಹುರ್ಕೊಳ್ಬೇಕು. ಸಪರೇಟ್ ಆಗಿ ಹುರ್ಕೊಳ್ಳಿ, ಅದಾದ ಮೇಲೆ ಪೌಡರ್ ಮಾಡಬೇಕು. ಸಪರೇಟ್ ಆಗಿ ಪೌಡರ್ ಮಾಡಿ ಆದ ಮೇಲೆ ಈ ಪೌಡರ್ ಅನ್ನು ಮಿಕ್ಸ್ ಮಾಡಿ ಕಂಟೈನರ್ ಅಲ್ಲಿ ಜಾರ್ ಅಲ್ಲಿ ಇಟ್ಕೊಂಡು ದಿವಸಾಗ್ಲೂ ಉಪಹಾರ ಸೇವನೆ ಮಾಡೋಕ್ಕಿಂತ ಮುಂಚೆ, ಬ್ರೇಕ್ಫಾಸ್ಟ್ ಆಗೋಕ್ಕಿಂತ ಮುಂಚೆ 1 tsp ಅನ್ನು 1 glass ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ದಿನಾಲೂ ಉಪಯೋಗಿಸೋದು. ಅದರಿಂದ ಬೋನ್ ರೀಜನರೇಟ್ ಆಗುತ್ತೆ, ಬೋನ್ ಸ್ಟ್ರೆಂತ್ ಆಗುವಂತದ್ದು, ಅದೇ ರೀತಿ ಬೋನ್ ಅಲ್ಲಿ ಸ್ವೆಲ್ಲಿಂಗ್ ಇರುವಂತದ್ದು, ಊತ ಜಾಸ್ತಿ ಆಗಿರುವಂತದ್ದು ಕಡಿಮೆ ಆಗುತ್ತೆ. ಇದನ್ನು 1 ವಾರ ಮಾಡಿದ್ರಿ, ಏನು ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಬಿಡ್ಲಿಕ್ಕೆ ಹೋಗ್ಬೇಡಿ. ಇದನ್ನು ಕಂಟಿನ್ಯೂಸ್ ಆಗಿ 1 ತಿಂಗಳು ಮಾಡಿದ್ರಿಂದನೇ ಮಾತ್ರ ನಿಮಗೆ ರಿಸಲ್ಟ್ ಇರುತ್ತೆ. ಎರಡನೆಯದ್ದು ಎಣ್ಣೆ. ಯಾವ ಎಣ್ಣೆ ಉಪಯೋಗಿಸೋದ್ರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ? ಎಳ್ಳೆಣ್ಣೆ. ಎಳ್ಳೆಣ್ಣೆ ತಿಲಗಳ ರಾಜ ಅಂತ ಕರಿತೇವೆ. ಸೊ ಈ ಎಳ್ಳೆಣ್ಣೆಯನ್ನು ಉಗುರು ಬೆಚ್ಚ ಮಾಡಿಕೊಂಡು ಮಂಡಿಗೆ ಹಚ್ಕೊಳ್ಳಿ. ಮಂಡಿಗೆ ಹಚ್ಚಿ ಆದ್ಮೇಲೆ 1 ಅಥವಾ 1.5 ತಾಸು ಇಟ್ಟು ಆದ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂಥದ್ದು. ಇನ್ನೊಂದು ಎಣ್ಣೆ ಅಂದರೆ ಸಾಸಿವೆ ಎಣ್ಣೆ. ಈ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡುವಾಗ ಒಂದು ಸ್ವಲ್ಪ 2 ಅಥವಾ 3 ಕರ್ಪೂರವನ್ನು ಮಿಕ್ಸ್ ಮಾಡಿಕೊಂಡು ಮಂಡಿಗೆ ಹಚ್ಚುವಂಥದ್ದು, ಇದರಿಂದನೂ ಮಂಡಿ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಸ್ವೆಲ್ಲಿಂಗ್ ಇರುತ್ತೆ, ಅದೇ ರೀತಿ ಅದರ ಜೊತೆಗೆ ಸ್ಟಿಫ್ನೆಸ್ ಇರುತ್ತೆ, ಜಾಯಿಂಟ್ ಮೂಮೆಂಟ್ಸ್ ಮಾಡಲಿಕ್ಕೆ ಆಗುವುದಿಲ್ಲ, ಅಂಥವರಿಗೆ ಈ ಉಪಾಯ ತುಂಬ ಹೆಲ್ಪ್ ಆಗುತ್ತೆ. ಮರಳು. ಈ ಮರಳನ್ನು ಬಿಸಿ ಮಾಡಿಕೊಂಡು ಕಾಟನ್ ಬಟ್ಟೆಯಲ್ಲಿ ಹಾಕಬೇಕು. ಒಂದು ಪೋಟ್ಲಿ ಮಾಡಿಕೊಂಡು ಒಂದು ಗಂಟು ಕಟ್ಟಿ ಎಲ್ಲಿ ನೋವಿದೆ, ಎಲ್ಲಿ ಮಂಡಿ ನೋವು ಇರುತ್ತೆ ಅಥವಾ ಬೇರೆ ಜಾಯಿಂಟ್ಸ್ಗಳಲ್ಲೂ ಪೇನ್ ಇರುತ್ತೆ, ಆ ಮಂಡಿ ಮೇಲೆ ಇಡೋದ್ರಿಂದ ಮಂಡಿ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಪೋಟ್ಲಿ ಪ್ರೆಸ್ ಮಾಡೋಕ್ಕಿಂತ ಮೊದಲು ಸಾಸಿವೆ ಎಣ್ಣೆಯನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡಿ ಅದಾದ್ಮೇಲೆ ಪೋಟ್ಲಿಯನ್ನು ಸ್ಲೋಲಿ ಇಟ್ಕೊಬಂದು ಹೋಗ್ಬೋದು. ಸೊ ಅದರಿಂದನೂ ಸ್ವೆಲ್ಲಿಂಗ್ ಜೊತೆಗೆ ಸ್ಟಿಫ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಮರಳು ಸಿಕ್ಕಿಲ್ಲ ಅಂದರೆ ಕಲ್ಲುಪ್ಪು. ಈ ಕಲ್ಲುಪ್ಪಿನಲ್ಲೂ ಕೂಡ ಈ ಪೋಟ್ಲಿ ಮಸಾಜ್ ಥರ ಮಾಡ್ಬೋದು. ಈ ಕಲ್ಲುಪ್ಪನ್ನು ಬಿಸಿ ಮಾಡಿಕೊಂಡು ಕಾಟನ್ ಬಟ್ಟೆಯಲ್ಲಿ ಹಾಕಿ ಅದಾದ್ಮೇಲೆ ಸ್ಲೋಲಿ ಪ್ರೆಸ್ ಮಾಡ್ಕೊಂಡು ನೀ ಮೇಲೆ ಪ್ರೆಸ್ ಮಾಡ್ಕೊಂಡು ಹೋಗೋದ್ರಿಂದ ಮಂಡಿ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. 4ನೇದು ಯಾವುದ್ರಿಂದ, ಯಾವ ಲೇಪನ ಹೆಲ್ಪ್ ಆಗುತ್ತೆ? ಈ ನುಗ್ಗೆ ಸೊಪ್ಪನ ಲೇಪನ ನಿಮಗೆ ಮಂಡಿ ನೋವು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನುಗ್ಗೆ ಸೊಪ್ಪು, ಅದೇ ರೀತಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಮಂಡಿ ಮೇಲೆ ಹಚ್ಚೋದ್ರಿಂದ ನಿಮಗೆ ಮಂಡಿ ನೋವು ಇದ್ದದ್ದು, ಅದೇ ರೀತಿ ಸ್ವೆಲ್ಲಿಂಗ್ ಸ್ಟಿಫ್ನೆಸ್ ಇದ್ದದ್ದು ಕಡಿಮೆ ಆಗುತ್ತೆ. ಅದೇ ರೀತಿ 5ನೇದೇನಂದ್ರೆ ಸೂರ್ಯಸ್ನಾನ. ಈಗ ನೀವು ಕ್ಯಾಲ್ಸಿಯಂ ಫುಡ್ ತಗೋತಾ ಇದ್ದೀರಿ, ಆದರೂ ನಿಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರ್ತಾ ಇದೆ. ಯಾಕೆ ಅಂದರೆ ವೈಟಮಿನ್ ಡಿ ಕಡಿಮೆ ಇದೆ ಬಾಡಿಯಲ್ಲಿ. ಕ್ಯಾಲ್ಸಿಯಂ ಬಾಡಿಗೆ ಅಬ್ಸಾರ್ಬ್ಷನ್ ಆಗಬೇಕಾದ್ರೆ ವೈಟಮಿನ್ ಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ದಿನಾಲೂ 20-25 minutes ಸೂರ್ಯಸ್ನಾನ ಮಾಡಬೇಕಾಗುವುದು. ಸೊ ಇದರಿಂದಾಗಿ ನಿಮಗೆ ರೋಗ ನಿರೋಧಕ ಶಕ್ತಿ, ವೈಟಮಿನ್ ವಿರೋಧ ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಂದರೆ ಕರ್ಕ್ಯುಮಿನ್, ಅರಶಿನ. ಡೈಲಿ ನಿಮ್ಮ ಆಹಾರದಲ್ಲಿ ಅರಶಿನವನ್ನು ಉಪಯೋಗಿಸುವಂಥದ್ದು. ಯಾಕಂದರೆ ಅರಶಿನ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿದೆ, ಅದೇ ರೀತಿ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ. ಈ ಅರಶಿನವನ್ನು ಒಂದು ಸ್ವಲ್ಪ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿಕೊಂಡು ದಿನಾನಿತ್ಯ ನೀವು ಉಪಯೋಗಿಸಬಹುದು. ಅದೇ ರೀತಿ ಅರಶಿನವನ್ನು ಹಾಲಿನ ಜೊತೆ ಉಪಯೋಗಿಸ್ಬೋದು. ಗೋಲ್ಡನ್ ಮಿಲ್ಕ್ ಅಂತ ಕರೀತಾರೆ. ಯಾಕೆ ಹಾಲು ಉಪಯೋಗಿಸ್ಬೇಕಂದ್ರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಹಾಗೆಯೇ ಅರಶಿನ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೊಂದಿದೆ. ಬೋತ್ ಎರಡನ್ನು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಗೋಲ್ಡನ್ ಮಿಲ್ಕ್. ಸೊ ಇದರಿಂದಾಗಿ ಇನ್ನೂ ಒಳ್ಳೆ ಪ್ರಯೋಜನ ಆಗುತ್ತೆ ನಿಮಗೆ. ಸೊ ಡೈಲಿ ರಾತ್ರಿ ಹೊತ್ತು 1 spoon ಅರಶಿನ ಹಾಗೂ 1 glass ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಡೈಲಿ ಗೋಲ್ಡನ್ ಮಿಲ್ಕನ್ನು ಉಪಯೋಗಿಸಬಹುದು. ನೆಕ್ಸ್ಟ್ ಏನಂದರೆ ತ್ರಿಫಲಾ ಪೌಡರ್. ಈ ತ್ರಿಫಲಾ ಪೌಡರನ್ನು 1 glass ನೀರಿನ ಜೊತೆ ಮಿಕ್ಸ್ ಮಾಡಿ ಡೈಲಿ ಕುಡಿಬೋದು. ಅದರಿಂದ ಬಾಡಿನೂ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಬಾಡಿ ಡಿಟಾಕ್ಸಿಫಿಕೇಶನ್ ಆದರೆ ನೀವು ಏನೆಲ್ಲ ಮನೆ ಮದ್ದು ಮಾಡ್ತಿದ್ದೀರಾ ಅದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ನೀ ಸ್ಟ್ರೆಂಥ್ ಯಾವುದೆಲ್ಲ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂದರೆ ಒಂದು ಬೆಡ್ಶೀಟ್ ಅನ್ನು ರೋಲ್ ಮಾಡಿಕೊಂಡು ಮಂಡಿಯ ಅಡಿಯಲ್ಲಿ ಇಟ್ಕೋಬಹುದು. ಮಂಡಿಯ ಅಡಿಯಲ್ಲಿ ಇಟ್ಟಾದ ಮೇಲೆ ಮಂಡಿಯನ್ನು ಪ್ರೆಸ್ ಮಾಡಿ ರಿಲೀಸ್ ಮಾಡುದು, ಪ್ರೆಸ್ ಅಂಡ್ ರಿಲೀಸ್. ಇದನ್ನು ಬೆಳಿಗ್ಗೆ 20 ಸತಿ, ಮಧ್ಯಾಹ್ನ 20 ಸತಿ, ಅದೇ ರೀತಿ ರಾತ್ರಿ 20 ಸತಿ, ಡೈಲಿ 3 ಟೈಮ್ಸ್ ಮಾಡುವುದ್ರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ, ಮಂಡಿ ಸ್ಟ್ರೆಂತ್ ಆಗುತ್ತೆ. ಯಾವುದೆಲ್ಲ ಆಹಾರ ಸೇವನೆ ಮಾಡುವುದರಿಂದ ಮಂಡಿ ನೋವು ಹೆಲ್ಪ್ ಆಗುತ್ತೆ, ಅದೇ ರೀತಿ ಮಂಡಿ ಸ್ಟ್ರೆಂತ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡುತ್ತೇನೆ. ಮೊದಲಿಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುವಂತಹ ಆಹಾರವನ್ನು ಸೇವಿಸುವಂಥದ್ದು. ಒಮೇಗಾ 3 ರಿಚ್ ಫುಡ್ಸ್ ಅದನ್ನು ಸೇವಿಸುವುದ್ರಿಂದ ನಿಮಗೆ ಮಂಡಿ ನೋವು ಕ್ರಮೇಣವಾಗಿ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ. ಯಾವುದೆಲ್ಲ ಒಮೇಗಾ 3 ಜಾಸ್ತಿ ಇದೆ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ, ಅದೇ ರೀತಿ ಚಿಯಾ ಸೀಡ್ಸಲ್ಲಿ ಒಮೇಗಾ 3 ಕಂಟೆಂಟ್ ಜಾಸ್ತಿ ಇದೆ. ಸೊ ಇದು ಮಂಡಿ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮಂಡಿ ಸ್ಟ್ರೆಂಥನಿಂಗ್ ಆಗುತ್ತೆ. ಅದೇ ರೀತಿ ರಿಚ್ ಪ್ರೋಟೀನ್ ಹಾಗೆಯೇ ಗುಡ್ ಫ್ಯಾಟ್ ಇರುವಂತಹ ಆಹಾರವನ್ನು ಸೇವಿಸುವಂಥದ್ದು. ಎರಡನೇದು ನಟ್ಸ್. ನಟ್ಸಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಇದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ, ಒಳ್ಳೆಯ ಪ್ರೋಟೀನ್ ಇರುತ್ತೆ, ಗುಡ್ ಫ್ಯಾಟ್ ಇರುತ್ತೆ. ಸೊ ಇದನ್ನು ಡೈಲಿ ಉಪಯೋಗಿಸಬೇಕಾಗತ್ತೆ. ಅದೇ ರೀತಿ ಮೂರನೆಯದು ಗ್ರೀನ್ ಜ್ಯೂಸ್ ಥೆರಪಿ. ಸಾಕಷ್ಟು ವೀಡಿಯೋಗಳಲ್ಲಿ ನಾವು ಈ ಗ್ರೀನ್ ಜ್ಯೂಸ್ ಥೆರಪಿ ಬಗ್ಗೆ ಮೊದಲಿಗೆ ಹೇಳಿದ್ದೇನೆ, ಹೇಳ್ಕೊಟ್ಟಿದ್ದೇವೆ. ಮತ್ತೊಮ್ಮೆ ನಾನು ಈ ಜ್ಯೂಸ್ ಬಗ್ಗೆ ಹೇಳ್ತಿದ್ದೇನೆ. ಈ ಜ್ಯೂಸ್ ಕ್ಯಾಲ್ಶಿಯಂ, ಅದೇ ರೀತಿ ಪ್ರೋಟೀನ್ ರಿಚ್ ಆಗಿರುವಂಥದ್ದು. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಒಂದು ಮುಷ್ಟಿ ಕರಿಬೇವು, ಕರಿಬೇವು ಇಲ್ದಿದ್ರೆ ಪಾಲಕ್ ಆಗಬಹುದು, ಮೆಂತ್ಯನೂ ಆಗಬಹುದು. ಅದೇ ರೀತಿ ಒಂದು ಸ್ಪೂನ್ ಅಗಸೆ ಬೀಜ, ಒಂದು ಸ್ಪೂನ್ ಎಳ್ಳು, ಬೇಕಿದ್ರೆ ಬೆಲ್ಲ. ಡಯಾಬಿಟೀಸ್ ಇದ್ದವರು ಬೆಲ್ಲ ಉಪಯೋಗಿಸೋದು ಬೇಡ, ನಾರ್ಮಲ್ ಆಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಇದನ್ನೆಲ್ಲವನ್ನು ಮಿಕ್ಸರಲ್ಲಿ ಹಾಕಿ ಜ್ಯೂಸ್ ಮಾಡಿ ಸೋಸಿ ಡೈಲಿ ಸಂಜೆ 5 ಗಂಟೆಗೆ ಅಥವಾ ಬೆಳಿಗ್ಗೆ 11 ಗಂಟೆ ಸಮಯದಲ್ಲಿ ಸೇವಿಸೋದ್ರಿಂದ ನಿಮಗೆ ಮಂಡಿ ಸ್ಟ್ರೆಂತ್ ಆಗುತ್ತೆ, ಮಂಡಿ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಇದರಲ್ಲಿ ಮಂಡಿಗೆ ಬೇಕಾಗುವಂತಹ ಪೋಷಕಾಂಶಗಳು ಜಾಸ್ತಿ ಇದೆ. ಅದರಿಂದಾಗಿ ಖಂಡಿತವಾಗಿ ಈ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಯಾವ ಫ್ರೂಟ್ ತಿನ್ನುವುದರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗಬಹುದಂದ್ರೆ ಅನಾನಸ್, ಪೈನಾಪಲ್. ಈ ಪೈನಾಪಲ್, 1 ಬಾಲ್ ಆಫ್ ಪೈನಾಪಲ್ ಡೈಲಿ ಉಪಯೋಗಿಸಬೇಕು. ಯಾಕಂದ್ರೆ ಈ ಪೈನಾಪಲ್ ಅಲ್ಲಿ ವಿಟಮಿನ್ ಸಿ, ಅದೇ ರೀತಿ ಬ್ರೊಮಾಲಿನ್ ಎಂಬ ಎನ್ಝೈಮ್ ಇದೆ. ಸೊ ಈ ಎರಡು ಎನ್ಝೈಮ್ ಇಂದ, ಈ ಎರಡು ಕಂಟೆಂಟ್ ಇರೋದ್ರಿಂದ ನಿಮಗೆ ಮಂಡಿ ನೋವು ಕ್ರಮೇಣವಾಗಿ ಕಡಿಮೆ ಆಗುತ್ತೆ, ಸ್ವೆಲ್ಲಿಂಗ್ ಇದ್ದದ್ದು ಕಡಿಮೆ ಆಗ್ತಾ ಬರುತ್ತೆ. ಸೊ ಡೈಲಿ 1 ಕಪ್ ಆಫ್ ಪೈನಾಪಲ್ ಸೇವನೆ ಮಾಡಿ. ಅದೇ ರೀತಿ ಕಿವಿ, ಅವಕಾಡು, ಅಂಜೂರ, ಈ ಫ್ರೂಟ್ಸ್ ಕೂಡ ನಿಮಗೆ ಮಂಡಿ ನೋವು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೆಲ್ಲ ಮನೆ ಮದ್ದು ಮಾಡುವುದರಿಂದ, ಯಾವುದೆಲ್ಲ ಆಹಾರ ಸೇವನೆ ಸೇವಿಸುವುದರಿಂದ ನಿಮಗೆ ಮಂಡಿ ನೋವನ್ನು ಕಡಿಮೆ ಮಾಡಬಹುದು ಅಂತ. ಅದೇ ರೀತಿ ನಿಮಗೆ ಮಂಡಿ ನೋವಿದೆ, ನೀವು ತುಂಬಾನೇ ಮೆಡಿಸಿನ್ಸ್ ತಗೋತಾ ಇದ್ದೀರಿ, ಪೇನ್ ಕಿಲ್ಲರ್ಸ್ ತಗೋತಾ ಇದ್ದೀರಿ ಅಂದ್ರೆ ನಮ್ಮದೇ ಆದ ನ್ಯಾಚುರಲ್ ಪೇನ್ ಕಿಲ್ಲರ್ ಆಲ್ಫಾ ನ್ಯಾಚುರಲ್ ಕಾಕ್ಸ್ ಬ್ಯಾಲೆನ್ಸ್ ಎಂಬ ಒಂದು ಟ್ಯಾಬ್ಲೆಟ್ ಇದೆ. ಸೊ ಈ ಟ್ಯಾಬ್ಲೆಟ್ ಡೈಲಿ ಬೆಳಿಗ್ಗೆ, ಅದೇ ರೀತಿ ರಾತ್ರಿ ಊಟ ಆದ್ಮೇಲೆ ಸೇವನೆ ಮಾಡೋದ್ರಿಂದ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಪೇನ್ ಕಿಲ್ಲರ್ಸ್, ಆಲೋಪತಿಯಲ್ಲಿ ಪೇನ್ ಕಿಲ್ಲರ್ಸ್ ತಗೋತಾ ಇದ್ದೀರಿ ಅಂದ್ರೆ ಸ್ಲೋಲಿ ಈ ಪೇನ್ ಕಿಲ್ಲರ್ಸ್ ಅನ್ನು ಸ್ಟಾಪ್ ಮಾಡಬಹುದು. ಈ ಕಾಕ್ಸ್ ಬ್ಯಾಲೆನ್ಸ್ ಅನ್ನು ಡೈಲಿ ಬೆಳಿಗ್ಗೆ ರಾತ್ರಿ ಉಪಯೋಗಿಸಬಹುದು. ಧನ್ಯವಾದ.

ಗಂಗೋಸ್ಕರ ಬ್ರಹ್ಮ ಪರಿದಾಕ್ಷರ ಬೀಡು ಬೀಡು ಈ ಅಂತರ ಇಂತ ಪ್ರೇಮಾಂಕುರ

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಅಸಲ್ ಕಲಾಕಾರ ಮಂಗಳೂರು. ಪ್ರಸ್ತುತ ಕರ್ತಾತ್ ಕುಂಗ್ನಿ. ಸಾಮಾಜಿಕ ನಾಟಕ ಬೊಂಗೋ. ಬರೋಪಿ ನೆಲ್ಲು ಪೆರ್ಮನೂರು. ಪಾತ್ರ ಪರಿಚಯ ವಿಲ್ಸನ್ ಡಿಸೋಜ ಕುಲ್ಶೇಖರ್, ಫೆಲಿಕ್ಸ್ ಲಸ್ರಾದು ಪೆರ್ಮನೂರು, ಆಲ್ವಿನ್ ವೇಗಸ್, ರಾಜೇಶ್ ಮಿಯಾಪದವ್ ನೆಲ್ಲು ಪೆರ್ಮನೂರು, ಅನ್ನು ಬಿಜಯ್, ಬ್ಲೇಸಿ ಮೊಂತೇರೋ, ಶಾನ್ ರೋಡ್ರಿಗಸ್, ಕ್ಯಾನಿ ಡಿಸೋಜ, ಡಿಂಪಲ್ ಪಿಂಟೋ, ದಿವ್ಯಾ ಡಿಸೋಜ, ಸೆಲಿನ್ ಡಿಸೋಜ. ಸಂಗೀತ್ ಸತೀಶ್ ಸುರತ್ಕಲ್. ಪೊದ ವನಿಲ್ ವೇಗಸ್. ಫೋಟೋಗ್ರಫಿ ಅನ್ನು ಬಿಜಯ್. ತರ್ ಬೊಂಗೋ ಯಾ ಸಾಮಾಜಿಕ ಕೊಂಕಣಿ ನಾಟಕಸು ಮುಖರ್ಸಿಲ್ಲ ಒಂಟೋ ಯಾ ಪ್ರಸಾರ ಅಂತ ಐಕೋವ್ಯ.
1: ಸ್ಟೇಷನ್ ತೈದ್ ಹಾಕ ಬಸ್ಸಾರ ಬಸ್ಸಾರ.

ಎಲ್ಲಿ ಸಮ

0: ಮುನ್ಸ್ಯಾಕ ಸೋಡ್ ನೊಂಜಾಸನ ಜೊಗಿ ಕಳ್ಳೆ ಊಟ ಹಸ್ದೋರ
1: ಅಲ್ಲ ತುಜ ಒಕ್ಕನ ಕತ್ ಕಳ್ಳೆನೆ ಮಗ ರಾಗ ಇಲ್ಲರ ಪರಿಸರ ಪಳೋಸೋಣ
0: ಕಾಲೆ ಮುನ್ನಾಲು
2: ಕಾಲೆ ಮುನ್ನಾಲು ಮಗಲ್ಲ ಕಾಲೆ ಇರ್ತಾಯ್ದು
1: ಮಗ ರಾಗ ಇಲ್ಲರ ಪರಿಸರ ಪಳೋಸೋಣ ಮಣೆ
2: ಅಲ್ಲ ರಾಗ ಇಲ್ಲ ಕಾಲೆ ಇರ್ತಾಯ್ ಸಾಂಗ್
1: ಮಗ
2: ರಾಗ ಇಲ್ಲ ಕಾಲೆ ಇರ್ತಾಯ್
1: ಮಗ ರಾಗ್ಯತ
2: ಅಲ್ಲ ರಾಗ ಇಲ್ಲ ಕಾಲೆ ಇರ್ತಾಯ್ದ
1: ಅಲ್ಲ ಮಗ ರಾಗ್ಯತ
2: ಕಾಲೆ ಇರ್ತಾಯ್ ಸಾಂಗ್
1: ಚಕ್ ಎಂತನೇ ಪ್ರಾಬ್ಲಮ್
2: ಕಾಲೆ
1: ಮಗ ಮೇಲೆ ರಿಯಾ ಪೊಲೀಸ್ ರಾಗಿಸ್ತಾನ.

ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು, ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಹಾಗೆಯೇ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶ ಮಾಡಿದ್ದಾರೆ ಅಂತ ನೋಡುವಂತಹ ಹೊತ್ತು, ಮತ್ತು ಅವರ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಹೊತ್ತು. ಹಾಗೆಯೇ ನೀವು ಸಂದೇಶವನ್ನು ಮಾಡಿ 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ, ಮೊದಲನೇದಾಗಿ ಸಂದೇಶವನ್ನು ಮಾಡಿದವರು ನಮ್ಮ ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಮಾಡುವ ಶುಭ ಮಧ್ಯಾಹ್ನದ ಶುಭಾಶಯಗಳು. ನಮಗಾಗಿ ಭಾವ ಬಾಮೈದ ಚಿತ್ರದಿಂದ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಈ ಗೀತೆ ಸಾರಂಗ ಕೇಳುಗ ಎಲ್ಲ ಸ್ನೇಹಿತರಿಗಾಗಿ ಮತ್ತು ಮನೆಯ ಕುಟುಂಬದವರಿಗಾಗಿ ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು, ನಮಸ್ತೆ ಸಾರಂಗ ನಿರೂಪಕರಿಗೆ, ಓ ಮಲ್ಲಿಗೆಯೇ ಅರಸಿ ಹಾಡುವೆ ನಾನು, ಓ ಸಂಪಿಗೆಯೇ ವರವ ನೀಡುವೆ ನಿನಗೆ ನಾನು. ಈ ಒಂದು ಹಾಡು ಕರ್ಪೂರದ ಗೊಂಬೆ ಸಿನಿಮಾದ ಹಾಡು. ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್, ಮಂಗಳಾದೇವಿಯಿಂದ ಇವರೆಲ್ಲರಿಗಾಗಿ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳ ಕೇಳ್ತಾ ಇರೋದು ಇದ್ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು ಅಕ್ಷಯ್. ಇವರು ನಿರ್ಮಾರ್ಗದಿಂದ ಸಂದೇಶವನ್ನು ಮಾಡಿ ಚಿಕ್ಕಮಗಳೂರ ಓ ಚಿಕ್ಕ ಮಲ್ಲಿಗೆ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡುವೀರಾ ಅಂತ ಕೇಳಿದ್ದಾರೆ. ಸೊ ಈ ಒಂದು ಸಂದೇಶವನ್ನು ಕೂಡ ಕಳುಹಿಸಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಅಕ್ಷಯ್ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗಿನ ಮುಂದಿನ ಸಂದೇಶ ಮಾಡಿದವರು, ನಮಸ್ಕಾರಿ ಸರ್, ರೇಡಿಯೋ ಸಾರಂಗ ಸವಿನುಡಿ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಚಿತ್ರ ಚಲಿಸುವ ಮೋಡಗಳು ಹಾಡು ಜೇನಿನ ಹೊಳೆಯು. ಈ ಒಂದು ಹಾಡು ವಿಜಯಪುರದಿಂದ ಭರತ್ ಕುಮಾರ್, ನಮ್ಮ ಗೆಳೆಯರಾದ ಬಂದೇನವ ಶಿವಶರಣ ಸೋದಿ ಸುರೇಶ್ ಬೆಣ್ಣೆ ಮುತ್ತನ್ನ, ಚಿತ್ರಗಾರ ಗಂಗಪ್ಪ ಬಡಿಗೇರ್, ಇಮಾಮ್ ಸಾಬ್, ಅಶೋಕ್, ಸುದರ್ಶನ, ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್, ಗಗನ್ ರಾಜ್ಕುಮಾರ್, ಆಂಜನಪ್ಪ, ಚಿತ್ರಲಿಂಗಪ್ಪ, ನಾಗೇಂದ್ರ, ಶಾರದ ಚಿಕ್ಕಪ್ಪ, ಸುಪುತ್ರ ಬಾಬು, ಗಾಯತ್ರಿ, ಭಾಗ್ಯಶ್ರೀ, ಸಿ ಟಿ ಚಂದ್ರಶೇಖರ್, ಅಡ್ವಾನ್ಸ್ ಆಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ, ಹತ್ತಿಚೌಡೇನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ. ನಮಸ್ಕಾರಗಳು. ಇವತ್ತು ನಮಗೆ ಪ್ರತಿಧ್ವನಿ ಚಿತ್ರದ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಡಿರುವ ಅಪರೂಪದ ಗೀತೆ ಮರೆಯದಿರು ಸ್ನೇಹ ಬಗೆಯದಿರು ದ್ರೋಹ ಈ ಒಂದು ಸುಮಧುರ ಹಾಡನ್ನು ಕೇಳಿಸಿ ನಮ್ಮ ಮಕ್ಕಳಾದ ಸುಮಾ, ದರ್ಶನ್, ಶ್ರೀಧರ್, ಪುಟಾನಿ, ಸೇಸ್ವಿತ ಹಾಗೂ ಎಲ್ಲ ಕೇಳುಗ ಮಿತ್ರರಿಗಾಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ, ನಮಸ್ತೆ ರೇಡಿಯೋ ಸಾರಂಗ್ ನಿರೂಪಕರಿಗೆ, ಕೇಳುಗ ಮಿತ್ರರಿಗೆ, ನಾನು ಸಂಕಪ್ಪ ಪೂಜಾರಿ ಹಾಸನ ಜಿಲ್ಲೆಯಿಂದ. ಈ ದಿನ ನಮಗೆ ಇಂದ್ರಜಿತ್ ಚಿತ್ರದಿಂದ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಹಾಡು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮೆಚ್ಚಿರ್ತೀವಿ, ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಇದೀಗ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಯಶೋತ್ರಗಳೇ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಯಾರು ಕಳುಹಿಸಿದ್ದಾರೆ ಅಂತ ನೋಡುವಾಗ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಚಿತ್ರ ಶ್ರೀರಾಮಚಂದ್ರ ಗೀತೆ ಗಗನದಲ್ಲಿ ಮಳೆಯ, ಈ ಗೀತೆ ದಯವಿಟ್ಟು ಪ್ರಸಾರ ಮಾಡಿ, ಯಾಕೆಂದರೆ ಈಗ ನಮ್ಮ ಮಲೆನಾಡಿನಲ್ಲಿ ಮಳೆ ಆರಂಭ ಆಗಿದೆ ಅದಕ್ಕೋಸ್ಕರ ಅಂತ ಸಂದೇಶವನ್ನು ಮಾಡಿದ್ದಾರೆ. ಅಂದರೆ ಶಿಕಾರಿಪುರದಲ್ಲಿ ಮಳೆ ಆರಂಭವಾಗಿದೆಯಂತೆ. ಸೊ ತುಂಬ ಸಂತೋಷ. ಸೊ ಹಾಗೆಯೇ ಆ ಮಳೆ ಈ ಕಡೆಗೆ ಕೂಡ ಬರಲಿ. ಸ್ವಲ್ಪ ಇಲ್ಲಿ ಸೆಕೆಯಲ್ಲಿ ಸೆಕೆಯಲ್ಲಿ ಆಗ್ತಾ ಇಲ್ಲ ಒಂದು ಕಡೆ. ಸೊ ಮೊದಲೇ ಹಾಟ್ ಅಂದರೆ ಇಲ್ಲಿ ಸೆಕೆ ಜಾಸ್ತಿನೇ, ಆದರೆ ಸೆಕೆ ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಇದ್ದೇನೆ. ಬಿಸಿಲ ತೀವ್ರತೆ ಆ ರೀತಿ ಆಗ್ತಾ ಇದೆ. ಸೊ ಹಾಗಾಗಿ ಎನಿವೇ, ಮಹೇಶ್ ಹೊಸೂರು ಅವರು ಕೇಳಿರುವ ಹಾಗೆ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೀವಿ. ಹಾಗೆಯೇ ಮುಂದಿನ ಸಂದೇಶವನ್ನು ಕಳುಹಿಸಿದವರು ಸವಿತಾ. ಇವರು ಬಿಕರನಕಟ್ಟೆಯಿಂದ, ಪಾರಿಜಾತ ಚಲನಚಿತ್ರದಿಂದ ಓ ಪಾರಿಜಾತ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯ?
1: ನೋಡ್ತಾ ಇಲ್ಲ, ಕಣ್ ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
0: ಹಾಡ್ತೀಯಾ?
1: ನೋಡ್ತೀಯಾ?

ಶ್ರೋತೃಗಳೇ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ಮುಂದಿನ ಸಂದೇಶವನ್ನು ಮಾಡಿದವರು ವಿನಯ್ ಇವರು, ಕೊಣಾಜಿಯಿಂದ ಸಂದೇಶವನ್ನು ಮಾಡಿದ್ದಾರೆ. ಸುಮೇಧ್ ಕೆ ಇವರು ಹಾಡಿರುವ ತುಳಸಿ ಹಾಡು ಇತ್ತೀಚೆಗೆ ಏನೋ ಒಂದು ಮೆಸೇಜ್ ಮಾಡಿದ್ದಾರೆ, ಆದರೆ ಅಸ್ಪಷ್ಟವಾಗಿದೆ. ತುಳಸಿ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ. ಐ ಥಿಂಕ್ ಇತ್ತೀಚೆಗೆ ವೈರಲ್ ಆಗ್ತಾ ಇರುವಂತಹ ಒಂದು ಹಾಡಾಗಿರಬೇಕು. ಸೊ ಇದನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಸೂರಜ್ ಇವರು, ಲಾಲ್ಬಾಗ್ನಿಂದ ಸಂದೇಶವನ್ನು ಮಾಡಿ ಬೆಳದಿಂಗಳಂತೆ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತವಾಗಿಯೂ ಕೂಡ ಈ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ, ಸಮಯವಿದ್ದರೆ ಮೂಡಿ ಬರುತ್ತೆ, ಇಲ್ಲಾಂದರೆ 4 ಗಂಟೆಗೆ ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮದಲ್ಲಿ ಬಸ್ಸು ಅನುಭವ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಂಜುಳಾ ಮೇಡಮ್ ಇವರು ಕಾರ್ಯಕ್ರಮವನ್ನು ನಿರೂಪಿಸ್ತಾರೆ. ಸೊ ಆ ಕಾರ್ಯಕ್ರಮವನ್ನು ಕೂಡ ಎಲ್ಲರೂ ಕೂಡ ಆಲಿಸಿ ಅನ್ನೋದನ್ನು ಕೂಡ ಹೇಳುತ್ತೆ. ಕೇಳುಗ್ರೆ, ಇದು ಇಂದಿನ ಸಂದೇಶ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿಯಾದವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೇನೆ. ನೋಡಿ, ನಾವು ನೀವು ಎಲ್ಲರೂ ಒಂದಲ್ಲ ಒಂದು ದಿವಸ ಬಸ್ಸಲ್ಲಿ ನಾವು ಪ್ರಯಾಣ ಮಾಡಿದವರೇ ಅಲ್ವಾ? ಬಸ್ಸು ಪ್ರಯಾಣ ಅದೊಂಥರ ವಿಶಿಷ್ಟ ಅನುಭವ. ಇವತ್ತು ನಾವು ಬಸ್ ಪ್ರಯಾಣದ ಬಗ್ಗೆನೇ ಮಾತಾಡೋಣ. ಬಸ್ ಪ್ರಯಾಣವು ಹಳ್ಳಿಯ ಸೊಗಡಿನಿಂದ ಹಿಡಿದು ಮಹಾನಗರದ ಜಂಜಾಟದವರೆಗೆ ವೈವಿಧ್ಯಮಯ ಅನುಭವಗಳು, ಆಮೇಲೆ ಸ್ನೇಹ ಮತ್ತು ಕೆಲವು ಅನಿರೀಕ್ಷಿತ ತಿರುವುಗಳ ಒಂದು ಸುಂದರ ಕಥಾಹಂದರ ಅಂತ ಹೇಳ್ಬೋದು. ಆಮೇಲೆ ಕಿಟಕಿ ಪಕ್ಕದ ಸೀಟು, ಕಂಡಕ್ಟರ್ ಜೊತೆಗಿನ ಸಂವಾದ. ಕಳೆದ ರಾತ್ರಿಯಲ್ಲಿ ಕೆಲವೊಮ್ಮೆ ನಾವು ರಾತ್ರಿ ಬ್ಯಾಂಗ್ಳೂರು ಮೈಸೂರು ಅಂತೆಲ್ಲ ಹೋಗ್ತಾ ಇರ್ತೇವೆ, ಅಲ್ಲಿದೊಂದು ಸೈಲೆನ್ಸ್ ಆ ಬಸ್ಸಿನಲ್ಲಿ ಇರುವಂಥದ್ದು. ಅಥವಾ ನಮ್ಮ ಮಂಗಳೂರಿನ ಬಸ್ಗಳು ನಿಮ್ಗೆ ಗೊತ್ತಿರಬೇಕು ಹೇಗೆ ರಶ್ ಇರ್ತದೆ ಅಂತ ಹೇಳಿ. ಆ ಬಸ್ಸಿನಲ್ಲಿ ಸಿಗುವ ಸಣ್ಣ ಒಂದು ಜಾಗ ಎಲ್ಲವೂ ಒಂದು ಮರೆಯಲಾಗದ ನೆನಪನ್ನು ನಮಗೆ ನೀಡ್ತದೆ. ಇವು ಜೀವನದ ಸಣ್ಣ ಪುಟ್ಟ ಸುಖ ದುಃಖಗಳ ಸಂಕೇತವಾಗಿದೆ. ಬಸ್ ಪ್ರಯಾಣವು ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವ ಮಾರ್ಗವಲ್ಲ, ಅದು ಅನೇಕ ಅನುಭವಗಳ, ಸಂಭಾಷಣೆಗಳ ಮತ್ತು ತಮಾಷೆಯ ಘಟನೆಗಳ ಒಂದು ಸಂಗಮ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬಸ್ ಪ್ರಯಾಣದ ಕುರಿತಾದ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ಇವತ್ತು ನಾವು ಮಾತಾಡಿಕೊಳ್ಳೋಣ. ಈಗ ಬಸ್ನಲ್ಲಿ ನಾವು ತುಂಬ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇರ್ತೇವೆ. ಪಕ್ಕದ ಸೀಟಲ್ಲಿ ಒಬ್ಬ ಕುಳಿತಿರ್ತಾನೆ. ಸಡನ್ ಆಗಿ ಅವ್ರು ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಹೇಳ್ತೀವಿ, ನೀವೆಲ್ಲಿ ಹೋಗ್ತಾ ಇದ್ದೀರಾ? ಈ ಥರ ನಮ್ಮ ಮಾತುಕತೆ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಎಲ್ಲರಿಗೂ ನಮ್ಮ ಮಾತುಕತೆ ಹೋಗಿಬಿಡ್ತದೆ. ಆಮೇಲೆ ಅವರ ಊರು, ಕೆಲಸ, ಅವರ ಕಷ್ಟ ಸುಖಗಳನ್ನು ಕೇಳುವುದು ಒಂದು ವಿಶಿಷ್ಟ ಅನುಭವ. ಕೆಲವೊಮ್ಮೆ ಈ ಸ್ನೇಹ ಪ್ರಯಾಣ ಮುಗಿದ್ರೂ ಕೂಡ ಉಳಿಯುತ್ತದೆ. ಆಮೇಲೆ ಬಸ್ಸಿನಲ್ಲಿ ಪ್ರಯಾಣಿಕರು ರಾಜಕೀಯದಿಂದ ಹಿಡಿದು ಪಕ್ಕದ ಮನೆಯ ಜಗಳದವರೆಗೂ ಎಲ್ಲದಕ್ಕೂ ಮಸಾಲೆ ಹಾಕಿ ಚರ್ಚಿಸುವುದನ್ನು ಕೇಳುವುದೇ ಒಂಥರ ಮಜಾ. ಇನ್ನು ಬಸ್ ಪ್ರಯಾಣದಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಅವರ ಜವಾಬ್ದಾರಿ, ಪ್ರಯಾಣಿಕರೊಂದಿಗೆ ಅವರ ವರ್ತನೆ, ಕೆಲವೊಮ್ಮೆ ಅವರು ತೋರಿಸುವಂತಹ ಒಂದು ಹಾಸ್ಯ ಪ್ರಜ್ಞೆ ಈ ಪ್ರಯಾಣವನ್ನ ಸ್ಮರಣೀಯವನ್ನಾಗಿಸುತ್ತದೆ. ಇನ್ನು ನಮ್ದು ಬಸ್ಸಲ್ಲಿ ಗೊತ್ತುಂಟು, ಬಸ್ ಬಂದ ಕೂಡಲೇ ಟಿಕೆಟ್ ಪಡೆಯೋದಕ್ಕೆ ಒಂಥರ ಆತುರ, ಆಮೇಲೆ ಬಸ್ ಹೊರಡಲು ಸಿದ್ಧವಾದಾಗ ಗಡಿಬಿಡಿ, ಸೀಟ್ ಸಿಗ್ತದ ಇಲ್ವ ಅಂತ ಒಂದು ಟೆನ್ಷನ್, ಇನ್ನು ಬಸ್ ತಪ್ಪಿ ಹೋಗ್ತದ ಅನ್ನುವ ಭಯ, ಇದೆಲ್ಲ ಒಂಥರ ದಿನನಿತ್ಯ ನಡೆಯುವಂಥ ವಿಷಯಗಳು. ಇನ್ನು ಈಗಂತೂ ಕೆಲವು ಕಡೆಗೆ ಉಚಿತ ಪ್ರಯಾಣದ ಒಂದು ಫೆಸಿಲಿಟಿ ಅಂತೂ ಇದೆ SRTC ಬಸ್ಗಳಲ್ಲಿ. ಇನ್ನು ಎಲ್ಲರೂ ಬಸ್ ಹತ್ತುವ ತನಕ ಇರೋದು ಒಂದು ಸೀಟ್ ಸಿಗಬೇಕು ಅಂತ. ಆದರೆ ಮನಸ್ಸಲ್ಲಿರೋದು ಸೀಟ್ ಸಿಕ್ಕಿದ್ರು ಸಿಗಬೇಕು ಯಾವುದು ಹೇಳಿದರೆ ಕಿಟಕಿ ಬದಿಯ ಒಂದು ಸೀಟ್ ಅಲ್ವಾ ಇದರ ಸುಖ. ಕಿಟಕಿ ಬದಿಯಲ್ಲಿ ಕುಳಿತು ಹೊರಗಿನ ದೃಶ್ಯಗಳನ್ನು, ಹಳ್ಳಿಗಳನ್ನು, ಗದ್ದೆಗಳನ್ನು ನೋಡುತ್ತಾ ಪ್ರಯಾಣಿಸುವುದು ಮನಸ್ಸಿಗೆ ಮುದ ನೀಡುತ್ತದೆ. ಬಸ್ ಪ್ರಯಾಣದ ಕೆಲವು ಸಾಮಾನ್ಯ ಅನುಭವಗಳು ಏನಂತ ಹೇಳಿದ್ರೆ, ಬಸ್ ಬರೆಯೋರಿಗೆ ಕಾಯುವುದು, ಸೀಟಿಗಾಗಿ ಓಡುವುದು, ಕಂಡಕ್ಟರ್ ಟಿಕೆಟ್ ಕೊಡುವಾಗ ಅವನು ಚಿಲ್ಲರೆ ಕೊಡದಿದ್ರೆ ಅದಕ್ಕೆ ಜಗಳ ಮಾಡೋದು, ಬಸ್ಸಿನಲ್ಲಿ ಮಗು ಅಳೋದು, ಜನ ತಮಾಷೆ ಮಾಡೋದು, ದೀರ್ಘ ಪ್ರಯಾಣದಲ್ಲಿ ಊಟದ ವಿರಾಮದ ಸಮಯದಲ್ಲಿ ಬಸ್ಸಿನಿಂದ ಇಳಿದು ಊಟ ಮಾಡೋದು ಅಥವಾ ಚಹಾ ಕುಡಿಯೋದು. ಬಸ್ ಪ್ರಯಾಣವು ನಮಗೆ ಜೀವನದ ವಿವಿಧ ಆಯಾಮಗಳನ್ನು ನಮಗೆ ಪರಿಚಯಿಸುತ್ತದೆ. ಬಸ್ ಪ್ರಯಾಣ ಅಂದಾಗ ನನಗೆ ನೆನಪಾಗುವಂಥ ಹಾಡು, ಬೆಂಕಿಯಲ್ಲಿ ಅರಳಿದ

0: ನಾವು ಸ್ಪೆಷಲ್ ಆಗಿ ಬಸ್ ಪ್ರಯಾಣದ ಬಗ್ಗೆ ಮಾತಾಡ್ತಾ ಇದ್ದೆವು ಅಲ್ವಾ. ಇನ್ನೊಂದು ವಿಷಯ ಗೊತ್ತಾ, ಬಸ್ ಯಾರ್ದು ಅದರ ಓನರ್ ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಆದ್ರೂ ನಾವು ಹೇಳುದು, ಏ ನನ್ ಬಸ್ ಬರ್ಲಿಲ್ಲ ಮಾರಾಯ, ಓ ನನ್ ಬಸ್ ಬಂತು. ನಾವು ಹತ್ತಿ ಇಳಿಯುವ ತನಕ ಅದು ನಮ್ಮದೇ ಬಸ್ ಆಗಿರ್ತದೆ. ಇದು ಬಸ್ಸಿನ ಮೇಲೆ ನಮಗಿರುವಂತ ಅಭಿಮಾನ. ಮತ್ತೆ ದಿನ ನಮ್ಮನ್ನ ಬಸ್ಸಲ್ಲಿ ನೋಡ್ತಾ ನೋಡ್ತಾ ಕಂಡಕ್ಟರ್ ಡ್ರೈವರ್ಗಳು ನಮ್ಗೆ ಬಹಳ ಆಪ್ತರಾಗಿ ಬಿಡ್ತಾರೆ. ಒಂದು ದಿನ ಬಸ್ಸಲ್ಲಿ ಬರ್ದಿದ್ರು ಮರುದಿನ ಕೇಳಿಯೇ ಕೇಳ್ತಾರೆ, ನಾನು ಯಾಕೆ ಕೊಡಿದಾನೆ ಬೈಜರು, ನೀನು ಯಾಕೆ ಬರಲಿಲ್ಲ, ಆಫೀಸ್ಗೆ ರಜೆನಾ. ನಮ್ಮ ಕಷ್ಟ ಸುಖಗಳಲ್ಲಿ ಅವರು ಪಾಲುದಾರರಾಗಿರ್ತಾರೆ. ಈಗ ಬಸ್ ಪ್ರಯಾಣದ ಅನುಭವವನ್ನು ನಮ್ಮ ಜೊತೆ ಹೇಳೋದಕ್ಕೆ ಇರುವವರು ಅಮ್ಮ ಕಲಾವಿದರು ತಂಡದ ರಂಜನ್ ಪೋಳೂರು. ಇವರೊಬ್ಬರು ಹಾಸ್ಯ ಕಲಾವಿದರು, ಇವರನ್ನು ನೀವು ಟಿವಿಗಳಲ್ಲೆಲ್ಲ ಇವರನ್ನು ನೀವು ನೋಡಿರ್ಬೋದು. ಜೊತೆಗೊಂದು ವಿಭಿನ್ನವಾದ ಮ್ಯಾನರಿಸಮ್ ಇರುವಂತಹ ಓರ್ವ ಕಲಾವಿದ. ಅವರು ನಮ್ಮ ಹತ್ರ ಹೀಗೆ ಮಾತಾಡುವಾಗ ಬಹಳ ಲೋ ಪಿಚ್ಚಲ್ಲಿ ಮಾತಾಡ್ತಾರೆ, ಆದರೆ ರಂಗದ ಮೇಲೆ ಅವರ ಧ್ವನಿಯೇ ಒಂಥರ ವಿಶಿಷ್ಟವಾಗಿರ್ತದೆ. ಅದೇ ಅವರ ಕ್ಯಾರೆಕ್ಟರ್ಗೆ ಇರುವಂತಹ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ನೋಡುವ ಬಸ್ ಪ್ರಯಾಣದ ಬಗ್ಗೆ ಅವರ ಅನುಭವಗಳೇನು ಅಂತ ಹೇಳಿ ನಾವೀಗ ಕೇಳೋಣ. ನಮಸ್ತೆ ರಂಜನ್ ಅವರೇ.
1: ನಮಸ್ಕಾರ ಮಂಜುಳಾ ಮೇಡಮ್.
0: ನಿಮ್ಮನ್ನ ರಂಗದಲ್ಲಿ ಬಹಳ ನಾನು ಮೆಚ್ಚಿರುವವಳು, ಅತ್ಯುತ್ತಮ ಕಲಾವಿದ. ಅದರ ಜೊತೆಗೆ ಒಂದು ಏನ್ ಹೇಳ್ತಾರೆ, ಹ್ಯುಮ್ಯಾನಿಟಿ, ಎಲ್ಲರ ಮೇಲೆ ಪ್ರೀತಿ ಇರುವಂತ ಓರ್ವ ಅತ್ಯುತ್ತಮ ಕಲಾವಿದ, ಸಂದೇಹವೇ ಇಲ್ಲ ಅದರ ಜೊತೆಗೆ. ಯಾಕಂದ್ರೆ ನಾನು ನಿಮ್ಮೊಂದಿಗೆ ವರ್ಕ್ ಮಾಡಿದ್ದೇನೆ. ಈಗ ನೀವು ನನಗೆ ಹೇಳಬೇಕು, ಹೇಳಿ ಹೇಳಿ.
1: ನಾನು ಕೂಡ ಮೇಡಮ್ ನಿಮ್ಮನ್ನು, ನಾವು ರಂಗಭೂಮಿಗೆ ಬರುವ ಮುಂಚೆ ದೇವದಾಸ್ ಕಾಪಿಗಳನ್ನು ನೋಡಿ ನೋಡಿ ಎಲ್ಲ ನಾವೆಲ್ಲ ಕಲಿತವರು. ನಿಮ್ಮೊಟ್ಟಿಗೆ ನಾವು ತುಂಬಾ ವರ್ಷದಿಂದ ಒಡನಾಟಿಟ್ಟು ನಾಟಕದಲ್ಲಿ ಒಟ್ಟಿಗೆ ಮಾಡಿದ್ದೇವೆ.
0: ಖಂಡಿತ,
1: ತುಂಬಾ ಖುಷಿ ಉಂಟು.
0: ಸರಿ, ಈಗ ಇವತ್ತಿನ ನಮ್ಮ ವಿಷಯ ಬಸ್ಸು ಪ್ರಯಾಣದ ಅನುಭವಗಳು. ಬಸ್ಸಲ್ಲಿ ನಾವೆಲ್ಲರೂ ಒಂದಲ್ಲ ಒಂದಿನ ಪ್ರಯಾಣಿಸಿ ಇರ್ತೇವೆ. ಸೊ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರ್ತದೆ, ನಾವು ನಗಾಡಿರ್ತೇವೆ, ಏನೋ ಒಂದು ಇನ್ಸಿಡೆಂಟ್ಗೆ ನಾವು ಹತ್ತಿರ್ತೇವೆ, ಬೇಸರ ಮಾಡಿರ್ತೇವೆ. ಇಂಥದ್ದು ಯಾವ್ದಾದ್ರೂ ಒಂದು ವಿಷಯ ಇದ್ರೆ ನಮ್ಮ ಶ್ರೋತೃಗಳ ಜೊತೆ ನೀವು ಹಂಚಿಕೊಳ್ಬಹುದಾ?
1: ಒಂದು ಸ್ಕಿಪ್ ಮಾಡಿದ್ವಿ ನಾವು ಒಂದು ಚಾನಲ್ಗೆ, ಅದು ಮಾಡಿದ್ದು ಸ್ಟಾರ್ಟಿಂಗ್ ಸ್ಕಿಪ್ ಮಾಡಿದ ಅದೇ ಬಸ್ ಕಂಡಕ್ಟರ್ ಡ್ರೈವರ್ ಅದು. ಅದರಲ್ಲಿ ನಂದು ಅಷ್ಟ ಸ್ಪಷ್ಟ ಮಾತಾಡ್ಲಿಲ್ಲ, ಸ್ವಲ್ಪ ಏನೇನು ಗೊತ್ತಿಲ್ಲ ಮಾತಾಡ್ತೀನಿ. ಅಲ್ಲಿಂದ ನಮ್ದು ಒಂದು ಆ ಬಸ್ ಕಂಡಕ್ಟರ್ ಒಂದು ಶುರು ಆಯ್ತು ಜರ್ನಿ. ಆಮೇಲೆ ನಾವು ಈಗ ಬಸ್ ಅಲ್ಲಿ ಹೋಗುವಾಗ ಕೂಡ, ಒಂದು ದೂರ ಟೂರ್ ಹೋಗುವಾಗ ಕೂಡ ನಮ್ಮನ್ನು ಆ ಬಸ್ ಕಂಡಕ್ಟರ್ ಬಂದು ಮಾತಾಡಿಸಿ, ನೀವು ಅದರಲ್ಲಿ ಇದ್ದಲ್ಲ, ನಾವು ನಿಮ್ಮ ಕಾರ್ಯಕ್ರಮ ನೋಡ್ತಿದ್ವಿ. ಹಾಗೆ ಒಂದು ದಿವಸ ಹೀಗೆ ಪ್ರಯಾಣ ಮಾಡುವಾಗ ಅವರಿಗೆ ಮೊದಲು ಗೊತ್ತಾಗ್ಲಿಲ್ಲ, ಎಲ್ಲ ಟಿಕೆಟ್ ಎಲ್ಲ ತೆಗ್ದಾದ್ದು. ಆಮೇಲೆ ಗೊತ್ತಾಯ್ತು, ನಿಮ್ಮ ನೋಡಿದ್ದೇನೆ ನಾನು ಇಲ್ಲಿ, ನಾವು ಇದು ಟಿವಿ

0: ಇಲ್ಲ ಹೌದು ಚಾ, ನಾನು ನಿಮ್ಮ ಹಣ ತಗೊಂಡು ಆಯ್ತು ಮಾರೆ, ಬೇಜಾರ್ ಮಾಡ್ಬೇಡಿ, ಇನ್ನೊಮ್ಮೆ ಬರುವಾಗ ಸರಿ ಸಿಗುವ,
1: ಫ್ರೀ ಫ್ರೀ
0: ಬರುವಾಗ ನಾ ಫ್ರೀ ಪ್ರಯಾಣ ಮಾಡುವ, ಅದೊಂದೆಲ್ಲ ಸಂತೋಷ ಒಂದು ಸಿಗುವ ಕಲಾವಿದರಿಗೆ
1: ಖಂಡಿತ.
0: ಹಾಗೆ ಮತ್ತೊಂದು ವಿಷಯ ಏನಂದ್ರೆ, ಒಂದ್ ದಿವಸ ನಾವು ಒಂದು ಉಮ್ಮಿಲ್ ಅಂತ ಶೂಟಿಂಗ್
1: ಆಗ್ತೀವಿ,
0: ಅದರಲ್ಲಿ ತುಳು ಮೂವಿಯಲ್ಲಿ ಅದರಲ್ಲಿ ಸೀನ್ ಏನಂದ್ರೆ, ನಾವು ಬಸ್ ಕಂಡಕ್ಟರ್ ನಾನು ಮತ್ತು ಪ್ರವೀಣ, ಸೇಮ್ ನಮ್ಗೆ ಕ್ಯಾರೆಕ್ಟರ್ ಅದರಲ್ಲಿ. ಆದ್ರೆ ಆ ಒಂದು ಟೈಮಿಂಗ್ ವಿಷಯದಲ್ಲಿ ನಮ್ಗೆ ಗಲಾಟೆ, ಎದುರು ಬಸ್ ಅವರು ಹೋಗುವ ಅದ ವಿಷಯದಲ್ಲಿ ಗಲಾಟೆ ಗಲಾಟೆ ಆಗುವಂದ್ರೆ ಅಲ್ಲಿ ನೋಡುವವರಿಗೆ ಯಾರಿಗೂ ಗೊತ್ತಿಲ್ಲ ಅದು ಶೂಟಿಂಗ್ ಆಗ್ತಿರ್ಲಿಲ್ಲ, ಒರಿಜಿನಾಲಿಟಿ ಗಲಾಟೆ ಏನಾಗ್ತಿದೆ, ಅವಾಗ ಒಬ್ಬರು ನಮ್ಮನ್ನು ಬಿಡಿಸ್ಲಿಕ್ಕೆ ಬಂದದ್ದು
1: ಆಡಿಯನ್ಸ್ ಅವರು.
0: ಆ ಆಡಿಯನ್ಸ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಶೂಟಿಂಗ್ ಆಗ್ತುಂಟಲ್ಲ, ಅವರಿಗೆ ಸರ್ ಇದು ಗಲಾಟೆ ಆಗ್ತುಂಟ ಅಂತ. ಒಬ್ಬರು ನಡುವಲ್ಲಿ ಬಂದ್ರು ನಮ್ಮನ್ನು ಬಿಡಿಸ್ಲಿಕ್ಕೆ, ನಾನು ಅವರನ್ನು ಒತ್ತು ಬಿಸಾಡ್ದೆ, ಟೈರ್ ಅಡಿಗೆ ಬೀಳಿಗೆ ಬಾಕಿತ್ತು ಅಂತದೆಲ್ಲ ಗಲಾಟೆ. ಅದು ಘಟನೆ ಒಂದು ಒಂದು ಹೇಳಲಿಕ್ಕೆ. ಮತ್ತೆ ಒಂದು ನಮ್ಗೆ ಖುಷಿ ವಿಷಯ ಅಂದ್ರೆ, ನಾವತ್ತು ನಾಟಕಕ್ಕೆ ಹೋಗುವಾಗ ಬಿದ್ದಿದ್ವಿ, ಬಿದ್ದು ಗಾಡಿ ಬಿಡ್ಲಿಕ್ಕೆ ಆಗ್ತಿಲ್ಲ. ಅವಾಗ ನಮ್ಗೆ ಒಂದು ನಮ್ಮ ಊರಿನ ಕಂಡಕ್ಟರ್ ಇದ್ರೆ, ಅವ್ರಿಗೆ ನೋಡಿ ಪಾಪ ತುಂಬಾ ಬೇಜಾರಾಯ್ತು. ನಾವು ಡೈಲಿ ಬಸ್ ಅಲ್ಲಿ ಬರುವ, ನಂಗೆ ನಾನು ಎಷ್ಟು ಸಮಯ ಬಂದಿದ್ದೇನೆ ಅಷ್ಟು ಸಮಯ ನಾವು ಟಿಕೆಟ್ ತಗೊಳ್ಲಿಲ್ಲ ನಂಗೆ. ಹೌದು ಪಾಪ, ಅವ್ರು ಹೇಳ್ತಾರೆ ಬೇಡ ಬೇಡ ನಿಮ್ಗೆ ನೋಡುವಾಗ ನೀವು ಹೀಗೆ ಆಯ್ತಲ್ಲ ಟಿಕೆಟ್ ಅಂತ. ಮತ್ತೆ ಅಲ್ಲಿಂದ ಬಂದು ರಿಕ್ಷಾದಲ್ಲಿ ಹೋಗಿ ಆಫೀಸ್ ಅಲ್ಲಿ ಬಂದು ಎಲ್ಲ ಆ ಟೈಮಲ್ಲೆಲ್ಲ ಡ್ಯೂಟಿ ಮಾಡ್ತೀವಿ. ಹಾಗೆ ಅದೊಂದೊಂದು ಅನುಭವ. ಮತ್ತೆ ನಮ್ಗೆ ಖುಷಿ ಆಗುದಂದ್ರೆ, ತುಂಬಾ ಉದ್ದ ಜರ್ನಿ ಇದ್ವಾಗ ನಾವು ಬಸ್ ಅಲ್ಲಿ ಹೋಗುದು, ದೇವಸ್ಥಾನಕ್ಕೆ ಹೋಗ್ಲಿ ಬಸ್ ಅಲ್ಲಿ ಹೋಗುದು, ಅವೊಂದು ಎಲ್ಲರದೊಂದು ಒಂದೊಂದು ಫ್ಯಾಮಿಲಿ ಒಬ್ಬೊಬ್ಬರು ಬರ್ತಾ ಇರ್ತಾರೆ ಬಸ್ ಅಲ್ಲಿ, ಹಂಗ ಅವರೊಂದು ನೋಡುವಾಗ ನಮ್ಗೆ ಒಂದು ಕೆಲವೊಂದು ವಿಷಯಗಳೆಲ್ಲ ಸಿಗ್ತದೆ. ಮತ್ತೆ ಆ ವಿಷಯನನ್ನು ನಾವೆಲ್ಲ ಅಬ್ಸರ್ವ್ ಮಾಡ್ತಿರ್ತೇವೆ, ಮತ್ತೆ ಯಾವ್ದಕ್ಕೆ ಸಂದರ್ಭಕ್ಕೆ ಬೇಕಾಗಿ ಅದನ್ನು ಟ್ಯಾಲಿಕೌಂಟ್ ಮಾಡಿ ಹೋಗ್ತಿರ್ತೇವೆ.
1: ನನಗೆ ಒಂದು ರಂಜನ್ ರವರೆ, ನಿಮ್ಮದು ಒಂದು ಸ್ಟೇಜಿನ ಮೇಲೆ ಒಂದು ವಾಯ್ಸ್ ಅಲ್ಲಿ ನೀವು ಮಾತಾಡ್ತೀರಾ, ಅದರಲ್ಲಿ ಆ ವಾಯ್ಸ್ ಅಲ್ಲಿ ಒಂದು ಎರಡು ಡೈಲಾಗ್ ಇಲ್ಲಿ ನಮ್ಮ ಕೇಳುಗರಿಗೆ ನೀವು ಹೇಳಲೇಬೇಕು.
0: ಮೇಡಮ್ ಎಂತ ಹೇಳುದು ಎಂತ, ಇವತ್ತು ನಮ್ದೊಂದು ಫಂಕ್ಷನ್ ಉಂಟು, ಅದಕ್ಕೆ ನಾವು ಯಾವಾಗಲೂ ಬಸ್ ಅಲ್ಲಿ ಹೋಗುದು ಅದಕ್ಕೆ.
1: ಈ ವಾಯ್ಸ್ ನನಗೆ ತುಂಬಾ ಇಷ್ಟ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ರಂಜನ್ ರವರೆ, ನಮ್ಮ ನಮ್ಮ ಕೇಳುಗರ ಜೊತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು.
0: ತಮಗೂ ಕೂಡ ಧನ್ಯವಾದಗಳು.
1: ಸಾರಿ ಕಟ್. ರಂಜನ್ ಬೋಳೂರ್ ಅವರ ಹಸಿವಿರಿತ ಮಾತುಗಳನ್ನು ನಾವು ಕೇಳಿದೆವು. ಈಗ ಬಸ್ ಪ್ರಯಾಣ ಅಂದಾಗ ನಿಮ್ಗೆ ಯಾವ ಹಾಡು ನೆನಪಾಗ್ತಾ ಇದೆ ಅಂತ ನೀವು ನನ್ನ ಜೊತೆ ಕೇಳ್ಬೋದು. ನನಗೆ ಈಗ ನೆನಪಾಗುವ ಸತ್ಯದ ಒಂದು ಹಾಡು ಏಕದಂತ ಚಿತ್ರದ್ದು, ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದೆ ರೈಲು ವರೆವ. ಅಮೆರಿಕಾಗೆ ಇವನು ಹೋಗಿದ್ನಂತೆ, ಅಲ್ಲಿ ಎಮ್ಮೇನು ಹಾರ್ತಾ ಇತ್ತಂತೆ, ಒಟ್ಟಿನಲ್ಲಿ ಇವನೊಬ್ಬ ಸುಳ್ಳಿನ ಕಂತೆ. ಸ್ವತಃ ಗುರುಕಿರಣ್ ಮ್ಯೂಸಿಕ್ ನೀಡಿ ಅವರೇ ಹಾಡಿರುವ ಈಗ ಈ ಸೂಪರ್ ಆಗಿರುವ ಹಾಡನ್ನು ಕೇಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಅರ್ಥಶಾಸ್ತ್ರ ಪ್ರಾಧ್ಯಾಪಕಿ. ರಾಂಗ್ ಉತ್ತರ ಕನ್ನಡ ಜಿಲ್ಲೆಯ ಕತ್ರಗಾಲದವರು. ದೈನಂದಿನ ಜೀವನದ ಸಣ್ಣ ಪುಟ್ಟ ಘಟನೆಗಳನ್ನು ಹಾಸ್ಯಮಯವಾಗಿ ಮತ್ತು ಆಪ್ತವಾಗಿ ನಿರೂಪಿಸುವ ಇವರ ಶೈಲಿ ವಿಶಿಷ್ಟವಾಗಿದ್ದುದು. ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಭುವನೇಶ್ವರಿ ಹೆಗಡೆಯವರು ಟಿ ಸುನಂದಮ್ಮ ಅವರ ನಂತರ ಕನ್ನಡದಲ್ಲಿ ಅತಿ ಹೆಚ್ಚು ಜನಪ್ರಿಯರಾದ ಹಾಸ್ಯ ಲೇಖಕಿ. ಇವರ ಬರಹಗಳು ಕಟುವಾದ, ಟೀಕೆಗಳಿಲ್ಲದ ದೈನಂದಿನ ಜೀವನದ ಸಹಜ ಹಾಸ್ಯವನ್ನು ಬಿಂಬಿಸುತ್ತವೆ. ಇವರು ಬಸ್ಸು ಪ್ರಯಾಣದ ಅನುಭವವನ್ನು ಹೇಗೆ ನಮ್ಮ ಜೊತೆ ಹಂಚಿಕೊಳ್ತಾರೆ ಅಂತ ಹೇಳಿ ಈಗ ಕೇಳೋಣ. ಓಕೆ, ನಮಸ್ತೆ ಮ್ಯಾಮ್.
1: ನಮಸ್ತೆ,
0: ಹೇಗಿದ್ದೀರಾ? ಅನ್ನುವಲ್ಲೇ ಬಹಳ ಅರ್ಥ ಅಡಗಿದೆ ಅಲ್ವಾ? ಅನ್ನೋಕ್ಕೆ ನಾವೇ ಅರ್ಥ ಹುಡುಕಬೇಕು. ಸರಿ ಮೇಡಮ್. ಮೇಡಮ್, ಇವತ್ತು ನಮ್ಮ ಟಾಪಿಕ್ ಬಸ್ಸು ಪ್ರಯಾಣದ ಅನುಭವಗಳು. ನೀವು ಬಸ್ಸು ಪ್ರಯಾಣದ ಬಗ್ಗೆ ಅನೇಕ ಬರಹಗಳನ್ನ ಬರೆದಿದ್ದೀರಿ, ನಾನು ಕೂಡ ಓದಿದ್ದೀನಿ. ನಿಮ್ಮ ಊರಿಗೆ ಹೋಗುವಾಗ ಆದ ಅನುಭವಗಳು, ಎಷ್ಟೋ ಲೇಖನಗಳನ್ನ ನಾನು ಓದಿದ್ದೇನೆ. ಈಗ ಸದ್ಯಕ್ಕೆ ತಟ್ಟ ಅಂತ ನಿಮ್ಮ ನೆನಪಲ್ಲಿ ಬರುವಂತ ಒಂದು ಸನ್ನಿವೇಶವನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
1: ನನ್ನ ಫೇವರೇಟ್ ಟಾಪಿಕ್ ಅದು. ದಕ್ಷಿಣ ಕನ್ನಡದ ಬಸ್ಸುಗಳು ಅಂತ ಪಾಠ ಎಲ್ಲ ಮಾಡ್ಕೊಂಡು ಹಾಕಿದ್ದಾರೆ ಪಠ್ಯಗಳಲ್ಲಿ, ಕೇರಳ ಸರ್ಕಾರದ ಪಠ್ಯದಲ್ಲಿ, ಕನ್ನಡದಲ್ಲಿ ಮಂಗಳೂರಿನ ಬಸ್ಸುಗಳು ಅಂತ ಹಾಕಿದ್ದಾರೆ. ನಾನು ತುಂಬಾ ಲೇಖನಗಳನ್ನ ಬರೆದಿದ್ದೀನಿ. ನಾನು ಮಂಗಳೂರಿಗೆ ದಕ್ಷಿಣ ಕನ್ನಡ ಬಂದಿದ್ದು ಅರ್ಥಶಾಸ್ತ್ರದ ಅಧ್ಯಾಪಕಿಯಾಗಿ. ಯಾವುದೇ ಪ್ರದೇಶದಲ್ಲಿ ಅರ್ಥಶಾಸ್ತ್ರ ಎಂತ ಹೇಳ್ತದೆ ಅಂದ್ರೆ, ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯಾವುದೇ ಕ್ಷೇತ್ರ, ಇದು ಊರು ಪ್ರದೇಶ, ಆ ಊರಿನ ಸಾರಿಗೆ ಹೇಗಿದೆ ಅನ್ನೋದು ಮುಖ್ಯ ಆಗ್ತದೆ ಅಂತ. ನೋಡಿ, ಮಂಗಳೂರಿಗೆ ಎಲ್ಲ ಸಾರಿಗೆ ಎಲ್ಲಾ ರೂಪಗಳು ಇಲ್ಲಿದ್ದಾವೆ. ಭೂ ಪ್ರದೇಶದಿದೆ, ವಿಮಾನ ಇದೆ, ರೈಲ್ವೆ ಇದೆ, ಹಡಗು, ಎಲ್ಲಾ ರೀತಿಯ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನೂ ಇಲ್ಲಿದೆ. ಅಂತ ಒಂದು ಅದ್ಭುತವಾದ ಅನುಕೂಲಗಳಿರುವ ಊರಿಗೆ ನಾನು ಜಾಬ್ ಮಾಡಲಿಕ್ಕೆ ಬಂದವರು. ಪಕ್ಕದ ಉತ್ತರ ಕನ್ನಡ ಜಿಲ್ಲೆ, ನಮ್ದು ಅದೊಂಥರ ಮಂದಗಾಮಿ ಅಂತ ಹೇಳ್ತೇನೆ ನಾನು, ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ. ಇದು ಒಂಥರ ತೀವ್ರಗಾಮಿ ಅಂದ್ರೆ ಬೇರೆ ಅರ್ಥ ತಗೊಳ್ಬಹುದು, ಬಟ್ ಇಲ್ಲೊಂಥರ ಚುರುಕು ಗಾಮಿ ಇದೆ ದಕ್ಷಿಣ ಕನ್ನಡ. ಇಲ್ಲಿಯ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಿಮ್ಗೆ ಎಲ್ಲಿ, ನಾನು ಸುಮಾರು ದೇಶಗಳ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನು
0: ನೋಡಿದ್ದೇನೆ,
1: ಬಟ್ ಈ ಒಂದು ವೈಶಿಷ್ಟ್ಯಪೂರ್ಣವಾದ ಸಾರಿಗೆ ಸಿಸ್ಟಮ್ ಬೇರೆ ನನಗೆಲ್ಲೂ ಸಿಕ್ಕಿಲ್ಲ. ಅಷ್ಟು ತೀವ್ರವಾಗಿ ವೇಗವಾಗಿ ಈ ಊರು ಬೆಳೆಯೋದಕ್ಕೆ, ಮತ್ತೆ ಇಲ್ಲಿಯ ಏನ್ ಹೇಳ್ತಾರೆ

0: ಹೈಲೈಟ್ ಆಗುತ್ತಾನೆ. ವಸ್ತಿನಲ್ಲಿರುವವರೆಲ್ಲ ಭಗವತ್ ಭಕ್ತರಾಗಿ ಪರಿವರ್ತಿತರಾಗುತ್ತಾರೆ. ಅವ್ರು ಯಾವ ಧರ್ಮ ಯಾವ ಜಾತಿ ಏನಿಲ್ಲ, ಎಲ್ಲರೂ ಅವರವರ ದೇವರನ್ನ ನೆನೆಸಿಕೊಳ್ಳೋ ತರ ಆವೇಗ ಆ ಬಸ್ಸಿಗೆ ಪ್ರಾಪ್ತವಾಗುತ್ತದೆ ಅಂತ ಶುರು ಮಾಡ್ಕೊಂಡೆ ನಾನು. ನಂದು ಸುಮ್ಮನೆ ತಮಾಷೆಗೆ ಇದು ಶುರು ಮಾಡಿದ್ದು ನಾನು. ಮನರಂಜನೆ ಒಂದೇ ಅಲ್ಲ, ಒಳಗಿನ ಡೀಪ್ ಆಗಿ ಥಿಂಕ್ ಮಾಡೋದು. ನಮ್ಮ ಊರಿಂದ ಕೆಲವು ಸಲ ನಾವು ಶಾಕ್ ಟ್ರೀಟ್ಮೆಂಟ್ ಅಂತ ಬಾಯಲ್ಲಿ ಹೇಳ್ತೇವಲ್ಲ, ನಮ್ಮ ಅಜ್ಜಿ ಬಂದಿದ್ರು ಒಬ್ರು, ಅವ್ರಿಗೆ ಮಂಡಿ ನೋವು ಎಲ್ಲಾ ತರದ ಟ್ರೀಟ್ಮೆಂಟ್ ಎಲ್ಲದೂ ಆಗಿತ್ತು. ಅವತ್ತು ಹೀಗೆ ನೂಕವರಲ್ಲಿ ಅವ್ರನ್ನ ಕರ್ಕೊಂಡು ಹೊರಟಿದ್ದೆ ನಾನು, ಹೋಗೋಣ ಬನ್ನಿ ಅಂತ ಬಸ್ಸಲ್ಲಿ. ಅದು ಒಂದು ಬ್ರೇಕ್ ಹಾಕಿದ ಡ್ರೈವರ್ ಪುಣ್ಯಾತ್ಮ, ಅವನ ಜೀವನದಲ್ಲಿ ಎಲ್ಲಿ ಕಲಿತು ಬಂದಿದ್ನೋ ಏನೋ ಗೊತ್ತಿಲ್ಲ, ಅಂಥದೊಂದು ಬ್ರೇಕ್ ಹಾಕಿದ್ದಕ್ಕೆ ಇಡೀ ಬಸ್ಸಿನಲ್ಲಿ ನಿಂತವರೆಲ್ಲ ನತಮಸ್ತಕರಾಗಿ ಬಿದ್ರು. ಡ್ರೈವರ್ ನಮಸ್ಕಾರ ಮಾಡುವ ಭಂಗಿಯಲ್ಲಿ ಸೀಟಲ್ಲಿ ಕೂತವರು ಹಣೆ ಚಚ್ಚಿಕೊಂಡ್ರು ಮುಂದಿನ ರಾಡಿಗೆ. ನೀವು ನಂಬುತ್ತೀರೋ ಇಲ್ವೋ, ಇಳಿಯುವಾಗ ಅಜ್ಜಿಯ ಇದು ಮಂಡಿ ನೋವು ಪೂರ್ತಿ ವಾಸಿ
1: ಮಂಗಮಾಯ
0: ಮಂಗಮಾಯ ಅದು. ಅವ್ರು ಈಗಲೂ ಅವ್ರು ಹೇಳ್ಕೊ, ನಾನು ಮಂಗಳೂರಲ್ಲಿ ಬಸ್ ಹತ್ತಿ ಡಾಕ್ಟರ್ ಹೋಗುವ ಒಳಗೆ ಗುಣ ಆಗಿದೆ ಮರೆ, ವಿಚಿತ್ರ ಆದರೂ ಸತ್ಯ ಅಂತಾರಲ್ಲ. ಇಂಥದ ನೂರು ನೂರು ಘಟನೆಗಳನ್ನ ನಾನು
1: ಇನ್ನೂ ಹೇಳ್ಬೋದು. ಇನ್ನೂ ಒಂದು ಗಂಟೆ ನಾವು ಕಾರ್ಯಕ್ರಮ ಮಾಡಬಹುದೇನೋ. ಖಂಡಿತವಾಗಿ ನಿಮ್ಮನ್ನ ಇನ್ನೊಂದು ದಿವಸ ನಾನು ಮಾತಾಡಿಸ್ತೇನೆ, ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
0: ಡ್ರೈವರ್ಗಳನ್ನ ಟೀಕೆ ಮಾಡೋದಾಗಿ
1: ಖಂಡಿತ ಅಲ್ಲ, ಖಂಡಿತ ಅಲ್ಲ,
0: ತಮಾಷೆ ಮಾಡೋದಾಗಿ ಆಗಿರ್ಲಿಲ್ಲ. ನಾನು ಇಲ್ಲಿ ಎಚ್ಚರಿಕವಾದ ಸಂದರ್ಭಗಳಲ್ಲಿ

0: ನೋಡ್ತಾ ಇರ್ತೇವೆ. ಸೊ ಅಂತ ಒಂದು ಯಾವುದಾದ್ರೂ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಕಾಡ್ತಾ ಇದ್ರೆ ಅದನ್ನ ಇಲ್ಲಿ ನಮ್ಮ ಶ್ರೋತೃ ಮಿತ್ರರಿಗೆ ಅದನ್ನ ನೀವು ಹಂಚಬಹುದಾ?
1: ಈಗ ಸ್ಟಾರ್ಟಿಂಗ್ ಮ್ಯಾಮ್, ನಾವು ಪಿಯುಸಿ ಇಂದ ನಾವು ಗವರ್ನಮೆಂಟ್ ಯಾವ ಬಸ್ ಅಲ್ಲಿ ಹೋಗ್ತೀವಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ ಜರ್ನಿ. ನಮ್ಮ ಊರು
0: ಬಂಟ್ವಾಳ ಮ್ಯಾಮ್. ಬಂಟ್ವಾಳ, ಓಕೆ. ಅಲ್ಲಿಂದ ಇಲ್ಲಿ ನೀವು ಕಾರ್ ಸಿಟಿಗೆ ಬರ್ತಾ ಇದ್ರಿ?
1: ಕಾರ್ ಸಿಟಿಗೆ ಬರ್ತಾ ಇದ್ರಿ.
0: ಓಕೆ.
1: ಅಲ್ಲಿ ಬರುವಾಗ ನಾವು ಬೆಳಿಗ್ಗೆ ಯಾವಾಗ್ಲೂ ಬೇಗ ಹೋಗ್ತೀವಿ, ಆಕ್ಚುಲಿ 7:30 ಆ ರೇಂಜ್ ಅಲ್ಲಿ ಹೋಗ್ತೇವೆ. ಆ ರೇಂಜ್ ಇಂದಾನೇ ನಮ್ಗೆ ಬಸ್ ಎಲ್ಲ ಫುಲ್. ನಮ್ಗೆ ರೂಟ್ ಅಲ್ಲಿ ಗವರ್ಮೆಂಟ್ ಬಸ್ ಬಿಟ್ಟು ಬೇರೆ ಬಸ್ ಇಲ್ಲ. ನಮ್ ರೂಟ್ ಧರ್ಮಸ್ಥಳ ರೂಟ್. ಸೊ

ಹಿಟ್ ಎಫ್ ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇವತ್ತು ಬಸ್ ಪ್ರಯಾಣದ ವಿಷಯಗಳನ್ನೆಲ್ಲ ನಾವು ತುಂಬ ಮಾತಾಡಿಕೊಂಡೆವು. ರಂಜನ್ ಬೋಳೂರು, ಭುವನೇಶ್ವರಿ ಹೆಗಡೆ ಮ್ಯಾಮ್, ಹಾಗೆಯೇ ಹೇಮಂತ್, ಇವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಬಸ್ಸಿನಲ್ಲಿ ಹೋಗುವವರಿಗೆ ಸದಾ ಒಂದಲ್ಲ ಒಂದು ಅನುಭವಗಳು ಆಗ್ತಾನೆ ಇರ್ತದೆ. ಯಾವುದಾದ್ರೂ ಒಂದು ಹುಡುಗಿಗೆ ಯಾರೋ ಬಸ್ಸಲ್ಲಿ ಉಪದ್ರ ಕೊಟ್ಟಾಗ ಸ್ವತಃ ಕಂಡಕ್ಟರ್ ಬಸ್ಸನ್ನು ನಿಲ್ಲಿಸಿ ಅವರನ್ನು ಕೆಳಗಿಳಿಸಿದ್ದಿದೆ. ಸಹ ಪ್ರಯಾಣಿಕರು ಕೂಡ ಅದಕ್ಕೆ ಸಪೋರ್ಟನ್ನು ಮಾಡಿರ್ತಾರೆ. ಇತ್ತೀಚೆಗೆ ನಾವೊಂದು ವಿಷಯವನ್ನು ಕೇಳಿದೆ, ಒಂದು ಹುಡುಗಿಗೆ ಸಮಸ್ಯೆ ಬಂದಾಗ ಆಸ್ಪತ್ರೆಯ ಎದುರುಗಡೆ ಹೋಗಿ ಬಸ್ಸನ್ನು ನಿಲ್ಲಿಸಿದ್ದು, ಯಾರಿಗೂ ಒಮಿಟ್ ಸೆನ್ಸ್ ಆದಾಗ ಕಿಟಕಿಯ ಪಕ್ಕದ ಸೀಟನ್ನು ಬಿಟ್ಟುಕೊಟ್ಟದ್ದು, ವೃದ್ಧರು ಅಥವಾ ಗರ್ಭಿಣಿ ಸ್ತ್ರೀಯರು ಬಸ್ಸನ್ನು ಹತ್ತಿದಾಗ ಅವರಿಗೆ ಸೀಟು ಬಿಟ್ಟುಕೊಟ್ಟದ್ದು, ಕೆಲವರ ಪ್ರೇಮಕ್ಕೆ ಕೆಲವರ ವಿರಹಕ್ಕೆ ಮೂಕ ಸಾಕ್ಷಿಯಾದದ್ದು, ಕೆಲವರ ಅಳುವನ್ನು ಕೆಲವರ ನಗುವನ್ನು ಸ್ವತಃ ಕಂಡದ್ದು, ಇದೆಲ್ಲವೂ ಬಸ್ಸಿನಲ್ಲಿ ನಾವು ನೋಡುವ ದಿನನಿತ್ಯದ ಸಂಗತಿಗಳು. ಬಹಳ ಆಸಕ್ತಿ ಹೇಳಿದರೆ, ನನಗೆ ಈ ಬಸ್ಸಿನಲ್ಲಿ ಯುವ ಪ್ರೇಮಿಗಳನ್ನು ಕಂಡಾಗ ನನ್ನ ಮನಸ್ಸುಗಳು ಕೆಲವು ಹಾಡುಗಳನ್ನು ಹಾಡ್ತಾ ಇರ್ತದೆ. ಮೊದಲನೇದಾಗಿ ಕಣ್ಣ ಸಲಿಗೆ, ಆಮೇಲೆ ಕಣ್ಣು ಕಣ್ಣು ಕಲೆತಾಗ ಸದಾ ಕಣ್ಣಲ್ಲಿ, ಆಮೇಲೆ ಕಣ್ಣಿನ ನೋಟಗಳು ಕೋಲ್ ಮಿಂಚಿನ ಬಾಣಗಳು, ಇದೆಲ್ಲ ಪಾಸಿಟಿವ್ ಹಾಡುಗಳಾದ್ರೆ ಇನ್ನೂ ಒಂದು ಹಾಡು ನೆನಪಿಗೆ ಬರ್ತದೆ, ಮೋಸ ಮಾಡಲೆಂದು ನೀನು ಬಂದೀಯ. ಈ ರೀತಿಯ ಸ್ವಲ್ಪ ನೆಗೆಟಿವ್ ಶೇಡ್ ಇರುವ ಹಾಡುಗಳು ಸಹ ತಟ್ಟನೆ ಮನಸ್ಸಲ್ಲಿ ಹುಟ್ಟಿಕೊಳ್ತದೆ. ನಾನು ಬಸ್ಸಲ್ಲಿ ನೋಡಿದಂಥ ಒಂದು ಅನುಭವವನ್ನು ನಿಮ್ಮ ಜೊತೆ ಹೇಳ್ತೇನೆ. ನಾನು ಬಸ್ಸಲ್ಲಿ ಹೋಗ್ತಿರಬೇಕಾದ್ರೆ ಒಬ್ಬರು ಒಂದು 40-45 ಏಜ್ನವರು ಬಸ್ಸಲ್ಲಿ ಬರ್ತಾ ಇದ್ರು, ಮಾತಾಡ್ತಾ ಇದ್ರು. ಮಾತಾಡ್ತಾ ಪರಿಚಯ ಅಂದ ಬಳಿಕ ನಾನು ಕೇಳಿದೆ, ಸರ್ ಏನು ನೀ ಏನು ಕೆಲಸ ಕೊಡ್ತಿದ್ರೆ? ಅದಕ್ಕೆ ನಮ್ಮದು ಕೃಷಿಕರ ಫ್ಯಾಮಿಲಿ, ಆಮೇಲೆ ನಾನು ಇನ್ನು ಸಣ್ಣ ಕಂಪ್ನಿಯಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೇನೆ. ಹಾಂ ಸರ್, ಮದುವೆ ಆಗಿದೆಯಲ್ವಾ ಕೇಳಿದೆ. ಅದಕ್ಕೆ ನಗಾಡಿದ್ರು, ಯಾಕೆ ಸರ್ ಅಂತ ಕೇಳಿದೆ. ಇಲ್ಲ, ನಾನು ಮದುವೆ ಒಂದು ಇದಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅದೊಂದು ನನಗೆ ಏಜ್ ಆಗಿದೆ. ಇನ್ನೊಂದು, ಹೀಗೆ ಮೇಡಮ್, ನಮ್ಮ ಊರಲ್ಲಿ ನಾವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಹುಡುಗಿ ಎದುರು ಸೀಟಲ್ಲಿ ಕೂತ್ಕೊಳ್ತಾ ಇದ್ಲು, ಅವಳಿಗೆ ಒಂದು 22-23 ವಯಸ್ಸಿರ್ಬೋದು, ನನ್ನ ನೋಡಿ ದಿನ ನಗಾಡ್ತಾ ಇದ್ಲು. ಸೊ ನಾನು ಅಂದ್ಕೊಂಡೆ ಅವಳಿಗೆ ನನ್ನ ಮೇಲೆ ಇಷ್ಟ ಇರಬೇಕು, ಅದಕ್ಕೆ ಅವಳನ್ನು ನೋಡಿ ನಗಾಡ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡೆ. ಹೀಗೇ ಒಂದು 1 ಮಂತ್ ಇದೇ ಥರ ಬರೀ ನಗೆಯಲ್ಲಿ ನಮ್ಮ ಒಂದು ವಿಷಯ ಇತ್ತು. ಆಮೇಲೆ ಯಾಕೆ ಪ್ರಪೋಸ್ ಮಾಡಬಾರ್ದು ಅಂತ ಅನಿಸಿತು. ಮನೆಯಲ್ಲಿ ನಮ್ಮದು ಕೃಷಿಕರ ಫ್ಯಾಮಿಲಿ, ಸೊ ನಾವು ಮಲ್ಲಿಗೆಯನ್ನು ಬೆಳೆಸ್ತಾ ಇರ್ತೇವೆ. ಅದಕ್ಕಾಗಿ ಒಂದು ಚೆಂಡು ಮಲ್ಲಿಗೆಯನ್ನು ಹಿಡ್ಕೊಂಡು ಮರುದಿವಸ ನಾನು ಬಸ್ಸಲ್ಲಿ ಹೋಗಿ ಬಸ್ ಇಳಿಯುವಾಗ ಅವಳ ಜೊತೆ ಇಳಿದು ಅದನ್ನು ಕೊಟ್ಟೆ. ಕೊಟ್ಟಗೊಳ್ಳೆ ಅವಳು ಹೇಳಿದ್ದೆ ಅಂತ ಗೊತ್ತುಂಟ ಮೇಡಮ್? ಥ್ಯಾಂಕ್ಸ್ ಅಂಕಲ್ ಅಂತ ಹೇಳಿದ್ಲು. ಆಮೇಲಿಂದ ನಾನು ಮದುವೆಯ ಸಾಹಸಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಾನು

ಅಂಕಲ್ ತರ ಕಾಣ್ತೇನೋ ಏನೋ, ಹೋಗ್ಲೇ ಇಲ್ಲ ನಾನು ಮದುವೆ ಸಾಹಸಕ್ಕೆ. ಇದು ನನಗೆ ಬಸ್ಸಿನಲ್ಲಿ ನಾನು ಕೇಳಿದಂತ ಅಂದ್ರೆ ನೋಡಿದಂತ ವಿಷಯ. ಈಗ ನನಗೆ ಈ ಬಸ್ಸಿನಲ್ಲಿ ಯುವ ಪ್ರೇಮಿಗಳು ಅಂತ ಹೇಳಿದಾಗ ನನಗೆ ಬಹಳ ಸೂಟ್ ಆಗಿ ಕಾಣುವಂತ ಹಾಡು ಕಣ್ಣ ಸಲಿಗೆ. ಇದು ನನಗೆ ಬಹಳ ಇಷ್ಟದ ಒಂದು ಹಾಡು. ಕಣ್ಣ ಸಲಿಗೆ, ಸಲಿಗೆ ಅಲ್ಲ ಸುಲಿಗೆ, ನೀನಿನ್ನು ನನಗೆ ನನಗೆ ನನಗೆ ತರತರ ಹೊಸತರ ಒಲವಿನ ಅವಸರ. ಹೃದಯಾನೆ ಜೋಕಾಲಿ, ಇದು ನವಗ್ರಹ ಸಿನಿಮಾದ ಹಾಡು. ಹಾಡಿದವರು ಸೋನು ನಿಗಮ್. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾನು ಬಳಿಯ ಎಂದು ಹೇಳಿದ್ದಲ್ಲ, ರಾಮಕ್ ಶ್ರೀ ರಾಮಕೃಷ್ಣರ ಜೀವನದಲ್ಲಿ ನೋಡಿರ್ಬೇಕು. ಕಾಳಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಎಲ್ಲಿ ತಡ ಆಗ್ಬಿಡುತ್ತೋ ಅಂತ ಓಡ್ಕೊಂಬರ್ಬೇಕು. ಓಡ್ಕೊಂಬಂದು ಅಮ್ಮ ತಪ್ಪಾಯ್ತು ನಂದು, ತಡ ಆಯ್ತು ನಾನು ಬರೋದಕ್ಕೆ ನಿನಗೆ ಅಂತ ಹೇಳುವಂಥದ್ದು. ಅದು ಮೂರ್ತಿ ಅಂತ ಅನಿಸೋದೇ ಇಲ್ಲ, ಅದು ಜೀವಂತ ಭಾವ. ಅದು ಭಗವಂತ ಇದ್ದಾನೆ, ಲೇಟ್ ಆಯಿತು ಅಂತ ಕ್ಷಮೆ ಕೇಳು. ಹಾಗೆ ಒಂದೊಂದ್ಸಲ ದರ್ಶನ ಆಗದೆ ಹೋದರೆ ತನ್ನ ಉದ್ದ ಕೂದಲುಗಳನ್ನೆಲ್ಲ ಎಲ್ಲ ಸಾರಿಸ್ಬಿಟ್ಟು ಅಮ್ಮ ಒಂದು ದಿವಸ ಹೋಯ್ತು ನಂದು, ದರ್ಶನ ಕೊಡಲಿಲ್ಲ ನೀನು ಅಂತ ಹೇಳಿ ಒದ್ದಾಡುವಂಥದ್ದು. ಇದನ್ನು ಭಕ್ತಿಯ ಉನ್ಮಾದ ಅದು. ಆ ಹಂತಕ್ಕೆ ಹೋದಾಗ ಬಸವೇಶ್ವರರು ಹೇಗೆ ಮಾಡ್ತಾರೆ ಅಂದರೆ, ಹೋಗ್ಬಿಟ್ಟು ತಡ ಆಯ್ತು ಬದುಕಿದೆ ಬದುಕಿದೆ, ಹೂ ಸಿಕ್ತಲ್ಲ ಅಂತ ಹೇಳಿ ನದಿಗೆ ಬಂದು ಶೋಧಿಸಿದ ತಂಪು ನೀರನ್ನು ತುಂಬಿಕೊಂಡು ಆ ಎರಡು ಕೊಡೆಗಳಲ್ಲಿ ಸೋಸಬೇಕು. ಸೋಸಿಬಿಟ್ಟು ತಂಪು ನೀರನ್ನು ತುಂಬಿಕೊಂಡು ಹೆಗಲಿಗೆ ಹೊತ್ಕೊಂಡು ಆ ಹೂ ತಮ್ಮ ಬರಬೇಕಂತೆ. ದೇವಾಲಯಕ್ಕೆ ಬಂದು ಯಾವಾಗ ಪೂಜೆ ಮಾಡೇನೋ ಅಂತ ಆತರದಿಂದ ಬರಬೇಕು. ಆ ನೀರನ್ನು ಮತ್ತೊಮ್ಮೆ ಸೋಸಬೇಕು ದೇವಸ್ಥಾನಕ್ಕೆ ಬಂದು, ಅದರಿಂದ ಅಭಿಷೇಕ ಮಾಡಬೇಕು. ಆಮೇಲೆ ಹೂ ಅಲಂಕಾರ ಹಾಕಿ ವಿಭೂತಿಯಕ್ಕೆ ಅಲಂಕಾರ ಮಾಡಬೇಕು. ಇದೆಲ್ಲ ಮಾಡಿ ದೇವ ತಡವಾಯಿತು ಕ್ಷಮಿಸು ಎಂದು ದೈನ್ಯದಿಂದ ಮೊರೆಯಿಟ್ಟು ನನ್ನಯ್ಯ ಎನ್ನರಸ ಎನ್ನ ಬಂಧುವೆ ಎಂದು ಒಂದಳತಿ ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡಬೇಕು.

0: रेडियो सारंग 107.8 FM
1: ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡೋದು ಅಂತ ಹೇಳ್ತೀನಲ್ಲ, ಕೆಲವರಿಗೆ ಕೆಲವರಿಗೆ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ ಪೂಜೆ ಮಾಡಬೇಕಾದ್ರೆ. ಯಾವಾಗ ಬರುತ್ತೆ ಅಂತಂದಾಗ ಅವ್ರು ತಮ್ಮನ್ನು ಮರೆತಿರ್ತಾರೆ. ಹಿಂದೆ ಹೇಳಿದ್ನೆಲ್ಲ ನೆನಪಿಲ್ಲ ನನಗೆ. ಮಾಸ್ತಿಯವ್ರದ್ದೊಂದು ಪುಟ್ಟ ಕಥೆ ಸಂಗ್ರಹ ಇದೆ, ನವರಾತ್ರಿ ಕಥೆಗಳು ಅಂತ, ಕವನ ಸಂಕಲನ. ಅದು ಒಳ್ಳೆ ಬ್ಯೂಟಿಫುಲ್ ಕಥೆ, ಒಂದೊಂದು ಕಥೆ ಇದೆ. ಅದರಲ್ಲೊಂದು ಕಥೆ ಬರ್ತದೆ, ಇಬ್ಬರು ಆಚಾರ್ಯರಿದ್ದರಂತೆ, ದೊಡ್ಡ ಆಚಾರ್ಯರು ಕಿರಿಯ ಆಚಾರ್ಯರು ಅಂತ ಮೇಲ್ಕೋಟೆಯಲ್ಲಿ ಇದ್ದರಂತೆ. ಹಿರಿಯ ಆಚಾರ್ಯರು ಚೆನ್ನಾಗಿ ತಿಳ್ಕೊಂಡವ್ರು, ಮಂತ್ರ ಗಿಂತ್ರ ತಿಳ್ಕೊಂಡವ್ರು, ಪೂಜೆ ಅದು ಹೇಗೆ ಮಾಡಬೇಕು, ಒಂದಾದ ನಂತರ ಏನು ಮಾಡಬೇಕು ಎಲ್ಲ ತಿಳ್ಕೊಂಡವ್ರು, ಚೆನ್ನಾಗಿ ಪೂಜೆ ಮಾಡ್ತೀವಿ. ಈ ಕಿರಿಯ ಆಚಾರ್ಯರಿಗೆ ಅಷ್ಟೇನು ಬರಲ್ಲ, ಸುಮ್ಮನೆ ಅವ್ರು ನೋಡ್ಕೊಂಡು ನೋಡ್ಕೊಂಡು ಮಾಡೋರು, ಮಂತ್ರ ಜಾಸ್ತಿ ಬರಲ್ಲ. ಯಾರೋ ಹೋಗಿ ಶೃಂಗೇರಿ ಸ್ವಾಮಿಗಳಿಗೆ ಹೇಳಿದ್ರಂತೆ, ನೋಡಿ ಆ ಸಣ್ಣವ್ರನ್ನ ತೆಗೆದುಹಾಕಿ, ತಪ್ಪು ತಪ್ಪು ಮಂತ್ರ ಅಂತಾರೆ, ಸರಿ ಅನ್ನೋಲ್ಲ, ಸರಿ ಆಗುತ್ತೆ ತಪ್ಪಾಗುತ್ತೆ ಭಗವಂತನ ಸನ್ನಿಧಿಯೊಳಗೆ ಅಂತ. ನಾನು ನೋಡ್ತೀನಿ ಅಂದರು. ಒಂದು ದಿವಸ ಹಿರಿಯ ಆಚಾರ್ಯ ಇಲ್ಲದೆ ಹೋದಾಗ ಮಾತ್ರ ಪೂಜೆ ಮಾಡೋದು ಇವರು. ಸ್ವಾಮಿಗಳು ಬಂದು ಕಂಬದ ಹಿಂದೆ ಅಡ್ಕೊಂಡು ಕೂತ್ಕೊಂಡಿದ್ರಂತೆ, ನೋಡೋಣ ಏನು ಮಾಡ್ತಾರೆ ಇವರು ಅಂತ. ಕಿರಿಯ ಆಚಾರ್ಯಕ್ಕೆ ಗೊತ್ತಿಲ್ಲ, ಪಾಪ ಪೂಜೆ ಮಾಡ್ತಾಯಿದ್ರು, ಅಭಿಷೇಕ ಮಾಡ್ತಾಯಿದ್ರು, ಹೇಳ್ತಾ ನಮ್ಮ ಇದೆಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹೇಳ್ಕೊಂಡು ಒಂದು ಕಡೆ ಬಂದಾಗ ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂದ್ಕೊಂಡು ಅಭಿಷೇಕ ಮಾಡ್ತಾ ಕಣ್ಣಲ್ಲಿ ನೀರು ಬರ್ತಾಯಿತ್ತಂತೆ. ತಪ್ಪದು ಒತ್ಸಲೋ ಒತ್ಸಲೋ ಒತ್ಸಿ ಇರೋದನ್ನು ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂತ ಅಂತಿದ್ರಂತೆ. ಅವ್ರ ಶಿಷ್ಯರು ಹೇಳಿದ್ ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಹಿಂಗಂತ ಮಂತ್ರ ಇವನು, ಹಿಂಗೆ ಅನ್ಬೇಕಾ, ಮಂತ್ರ ಆಗಿದೆಯಾ, ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂತಾನೆ ಇವನು. ಸ್ವಾಮಿಗಳು ಸುಮ್ಮನೆ ಕೂತ್ಕೊಂಡ್ರು. ಆ ಕಿರಿಯ ಸ್ವಾಮಿಗಳು ಪೂಜೆ ಮುಗಿಸ್ಕೊಂಡು ಬಂದಾಗ ಸ್ವಾಮಿಗಳು ನೋಡಿದ್ರು, ದುಃಖ ಆಗ್ಬಿಡ್ತು, ಹೋಗಿ ಕಾಲಿಡ್ಕೊಂಡ್ರು. ತಪ್ಪಾಯ್ತೇನು ಗೊತ್ತಿಲ್ಲ ಸ್ವಾಮಿ, ಪೂಜೆ ಮಾಡ್ತಾಯಿದ್ದೆ, ನಾನು ತಿಳಿದು ಹಾಕಿ ಪೂಜೆ ಮಾಡ್ತಿದ್ದೆ. ಅವ್ರು ಕೇಳಿದ್ರಂತೆ, ಒಂದು ಮಾತು ಆಚಾರ್ಯರೇ, ನೀವು ಅಭಿಷೇಕ ಮಾಡುವಾಗ ನೀವು ಅಳ್ತಾ ಇದ್ದರಲ್ಲ, ಯಾಕೆ ಕಣ್ಣಲ್ಲಿ ನೀರು ಯಾಕೆ ಬರ್ತಾಯಿತ್ತು ನಿಮಗೆ ಅಂತ. ಅವ್ರು ಹೇಳಿದಂತೆ, ನನಗೆ ಯಾವಾಗಲೂ ಹಿಂಗೆ ಆಗುತ್ತೆ ಸ್ವಾಮಿ, ಅಭಿಷೇಕ ಮಾಡೋಕ್ಕೆ ಹೋದಾಗಲೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಮೊದಲು ಎಲ್ಲಿರೋದು ವಿಷ್ಣು? ಇರೋದೆಲ್ಲಿ ಪರಮಾತ್ಮ? ಸಮುದ್ರ, ಹಾಲಿನ ಸಮುದ್ರ. ಅದು ಬಿಸಿ ಇರುತ್ತಾ? ತಂಪಿರುತ್ತೆ ಸಮುದ್ರ. ಆದರೂ ಮಲ್ಕೊಂಡದ್ದು ಎದ್ರ ಮೇಲೆ? ಆದಿಶೇಷನ್ ಮೇಲೆ. ಹಾವು ಮೊದಲೇ ತಂಪು, ಹಾವಿನ ಮೈ ತಂಪು ಅಂತಾರೆ. ಆ ಹಾಲಿನ ಸಮುದ್ರದೊಳಗೆ ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ, ಬರಿ ಮೇಲೆ ಮಲ್ಕೊಂಡಿದ್ದಾನೆ, ಮೊದಲೇ ವಿಪರೀತ ತಂಪು. ಅಲ್ಲಿ ಕೂತಿದ್ದಾಳೆ ಕಾಲು ಹತ್ತಿರ ಲಕ್ಷ್ಮಿ, ಹೊಚ್ಚಬೇಕು ಅಂತ ತಿಳಿಯಲ್ಲ ಆಕೆಗೆ. ಅದಕ್ಕೆ ನನಗೆ ಭಯ, ನಾನು ತಣ್ಣೀರು ಬೇರೆ ಹಾಕ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೆಚ್ಚಿಗೆ ಮಾಡ್ತೀನಿ, ಆದರೂ ಕಷ್ಟನೇ ಪಾಪ ಅವನಿಗೆ. ಹಾಕಬೇಕಾದ್ರೆ ಆ ಕೂತಿದ್ದಾಳಲ್ಲ ಸುಮ್ಮನೆ, ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಹುಚ್ಚಿ ಕೂತಿದ್ದಾಳಲ್ಲ, ಹೊಚ್ಚಿದ್ದಾಳೋ ಇಲ್ಲೋ ನಾನು ವಿಷ್ಣುವಿಗೆ ಅಂತ ದುಃಖ ಆಗಿ, ಚಳಿ ಆಗತ್ತಲ್ಲ ಏನು ಮಾಡೋದು ಅಂತ ನೆನೆಸ್ಕೊಂಡು ಅಳು ಬರುತ್ತೆ ನನಗೆ ಅಂದ. ಆಗ ಇವ್ರು ಹೋಗಿ ಹೇಳಿದೆ, ನೋಡಿ ಹಿಂಗೆ ಮಾಡ್ತಾನೆ ಇವನು ಅಂತ. ಆವಾಗ ಸ್ವಾಮಿಗಳು ಹೇಳಿದ್ರಂತೆ, ನಿಮ್ಮ ದೊಡ್ಡ ಆಚಾರ್ಯ ಪೂಜೆ ಭಗವಂತನಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಣ್ಣ ಆಚಾರ್ಯ ಪೂಜೆ ಮಾತ್ರ ಖಂಡಿತ ಇಷ್ಟ ಆಗ್ತದೆ. ಯಾಕಂದರೆ ಅವರಿಗೆ ಅದು ವಿಗ್ರಹ ಆಗಿ ಉಳಿದಿಲ್ಲ, ನಿಜವಾಗಲೂ ಪರಮಾತ್ಮ ನಿಂತ್ಕೊಂಡಿದ್ದಾನೆ ಅಂತ ಭಾವನೆ ಬಂದಿದೆ. ಹಾಗೆ ಬಂದಿರೋದ್ರಿಂದ ಅವರಿಗೆ ತನ್ಮಯತೆ ಬಂದು ಛೇ ಅಳು ಬರುತ್ತೆ. ಮಂತ್ರ ತಪ್ಪು ಬಂದಿರಬಹುದು, ಭಗವಂತ ಮಂತ್ರ ನೋಡ್ತಾನೆ ಇಲ್ಲೋ ಗೊತ್ತಿಲ್ಲ, ಹೃದಯ ಮಾತ್ರ ಖಂಡಿತ ನೋಡ್ತಾನೆ, ಆದ್ದರಿಂದ ಅವನ ಪೂಜೆ ಇಷ್ಟ ಆಗತ್ತೆ ಅಂತ ಹೇಳಿದ್ರಂತೆ.

0: Radio Sarang 107.8 FM.
1: ಹೀಗಾದಾಗ ಭಕ್ತಿ ದಿನ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಹೋಯ್ತು. ಅವ್ರ ಪೂಜೆ ನೋಡೋಕ್ಕೆ ಅಂಥೇಳಿ ಕಪ್ಪಡಿ ಜನ ಬರ್ತಾ ಇದ್ರಂತೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಹುಡುಗ ನೋಡಬೇಕು ಅಂಥೇಳಿ ಸಾಕಷ್ಟು ಜನ ಬರೋರು. ಬಂದವರು ನಿಧಾನಕ್ಕೆ ನೋಡಿ ಹ್ಯಾಂಗೆ ಬೆಳವಣಿಗೆ ಆಗುತ್ತೆ ಅಂತ. ಇದು ಬಹಳ ಮುಖ್ಯ ಜೀವನದಲ್ಲಿ ಆಗುವಂಥ ಒಬ್ಬ ಆಧ್ಯಾತ್ಮಿಕ ಜೀವನಿಗೆ ಆಗುವಂಥದ್ದು. ಅವನು ಪೂಜೆ ಮಾಡ್ತಾನೆ, ಸಂಗಮನಾಥನ ಮುಟ್ಟಿ ಪೂಜೆ ಮಾಡೋದು ದೊಡ್ಡತನ ಅಂತ ಅನ್ನಿಸ್ತು ಎಲ್ಲರಿಗೂ, ಹಳ್ಳಿ ಜನಕ್ಕೆ ಬಂದವರಿಗೆ. ಪೂಜೆ ಮಾಡಿ ಹೊರಗೆ ಬಂದು ಪೂಜಾರಿಗೆ ಕೂಡ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ರು ಜನ. ಕಲ್ಪನೆ ಮಾಡ್ಕೊಳ್ಳಿ, ಈ ನಮಸ್ಕಾರ ಮಾಡೋದು ಭಾಳ ಸುಲಭ, ಮಾಡಿಸ್ಕೊಳ್ಳೋದು ಭಾಳ ಕಷ್ಟ ಕೆಲಸ. ಮಾಡಿಸ್ಕೊಳ್ಳೋದು ಎದೆ ಗಟ್ಟಿ ಇರಬೇಕು, ಮಾಡೋರು ಮಾಡಿಬಿಡ್ತಾರೆ, ತಡ್ಕೊಳ್ಳೋ ಶಕ್ತಿ ಇರಬೇಕಲ್ಲ ಒಳಗಡೆ. ಅದು ಹೇಗಾಗತ್ತೆ ಅಂದರೆ ನನಗೆ ಅನಿಸ್ಬಿಡುತ್ತೆ ಅನಿಸುತ್ತೆ, ಎಷ್ಟೋ ಜನ ಹೇಳಿದ್ದಾರೆ ನಂಗೆ, ಸಣ್ಣ ತರುಣ ಸನ್ಯಾಸಿಗಳು ಹೇಳ್ತಾರೆ ನಿಜವಾಗ್ಲೂ ಭಯ ಆಗತ್ತೆ, ನಾವು ನಿಜವಾಗ್ಲೂ ಪಕ್ವ ಆಗಿದ್ದೀವ ಇಲ್ಲ ಒಳಗಡೆ ನೋಡ್ಕೋಬೇಕು. ಈ ಚಿಂತೆ ಬಸವಣ್ಣಕ್ಕೆ ಶುರು ಆಯಿತು. ನಮಸ್ಕಾರ ನನಗೆ ಯಾಕೆ ಮಾಡ್ತೀರಿ, ಮಾಡಬೇಡ್ರಿ ಅಂತ ಹೇಳಿ ಆತ ಹೊಸ ಪದ್ಧತಿ ಶುರು ಮಾಡಿದ. ವಿಚಿತ್ರ ನೋಡಿ ಇದು ಹೇಗಿದೆ ಅಂತ. ಆತ ಬಂದವ್ರಿಗೆ ತಾನೇ ನಮಸ್ಕಾರ ಮಾಡೋಕೆ ಶುರು ಮಾಡಿದ. ಈ ವಿನಯ ಅನ್ನುವಂಥದ್ದು ಬರೋದು ಹೇಗೆ ಬಂತು? ಮುಂದೆ ಜೀವನದುದ್ದಕ್ಕೂ ಬಸವಣ್ಣವ್ರು ಕಾಪಾಡ್ಕೊಂಬಂದ್ರಿ ಇದನ್ನು ವಿನಯವನ್ನು. ನನಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ಕೊಂಡು ಹಾಗೆ ಮಾತಾಡ್ದು, ನನ್ನಂಥ ಸಣ್ಣವ್ರು ಯಾರೂ ಇಲ್ಲ ಅಂತ ಹೇಳಿ ತಾನಾಗೆ ಹೊರಗೆ ಬಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡೋದು, ಎಲ್ರಿಗೂ ಬೇಡ್ಕೊಳ್ಳೋದು ಅಂತ ಮಾಡೋದು. ಅದಕ್ಕೆ ಹೇಳ್ತಾರೆ ಅವ್ನು ಹೇಗಿದ್ರು ಅಂದರೆ, ಆವಾಗ ನಡುವಲ್ಲಿ ಶಿವಧ್ಯಾನ, ಉಡುವಲ್ಲಿ ಉಂಬಲ್ಲಿ ಶಿವಧ್ಯಾನ, ಕೊಂಬಲ್ಲಿ ಕೊಡುವಲ್ಲಿ ಶಿವಧ್ಯಾನ. ಹೀಗೆ ಬಸವಣ್ಣನವರು ತುಂಬ ಯೌವನ ಶಿವಧ್ಯಾನದಲ್ಲಿ ಮುಳುಗೋಯ್ತು.

0: Radio Sarang 107.8 FM.
1: ಆ ಎಂಟತ್ತು ವರ್ಷ ದಯವಿಟ್ಟು ಗಮನಿಸ್ಬೇಕು ಹೇಗೆ ಹಂತ ಬರ್ತದೆ. ಒಂದು ಮನೆಯನ್ನು ಬಿಟ್ಟು ಹೋದಂಥದ್ದು, ಅಲ್ಲಿ ಎಂಟತ್ತು ವರ್ಷ ಕಪ್ಪಡಿಯಲ್ಲಿದ್ದುದು. ಕಪ್ಪಡಿಯಲ್ಲಿ ಬರೀ ಭಕ್ತಿ ಒಂದೇನೆ, ಮತ್ತೊಂದು ಯಾವುದೂ ಇಲ್ಲ, ಸಾಮಾಜಿಕ ಕಾರ್ಯ ಯಾವುದೂ ಇಲ್ಲ, ಬರೀ ತಾನು ಸಂಗಮನಾಥ ಎರಡೇ ಇದ್ದುದು. ಯಾವುದೋ ಒಂದು ಹಂತ ಬರುತ್ತೆ ಜೀವನದಲ್ಲಿ, ಮನುಷ್ಯನ ಟಕ್ಕಂತ ಬದಲಾಯಿಸ್ಬಿಡುತ್ತೆ, ಜೀವನನೇ ಬದಲಾಯಿಸ್ಬಿಡುತ್ತೆ. ಒಂದು ಸಲ ಹೀಗೆ ಮಲ್ಕೊಂಡಾಗ, ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಾಗ ಕನಸಿನಲ್ಲಿ ಈಶ್ವರ ಬಂದಂಗೆ ಆಯ್ತಂತ. ಆ ಮಾತು ಹೆಂಗಿದೆ ನೋಡಿ, ಎಲೆ ಮಗನೇ ಬಸವ, ಹರಿಹರನ ಮಾತು, ಎಲೆ ಮಗನೇ ಬಸವ ಬಸವಣ್ಣ, ನಿನ್ನನ್ನು ಮಹೀತಳದೊಳಗೆ ಮೆರೆಸುವೆನು, ನೀನು ಬಿಜ್ಜಳರಾಯನಿರುವ ಮಂಗಳವಾಡಕ್ಕೆ ಹೋಗು ಅಂತ ಅಪ್ಪಣೆ ಆಯಿತು. ಮಂಗಳವೇಡೆ ಅಂತ ಒಂದಿದೆ, ಮಂಗಳವಾಡ ಅಂತ ಕರೀತಾರೆ ಅದಕ್ಕೆ. ಮಂಗಳವಾಡಿಗೆ ನೀನು ಹೋಗು, ಅಲ್ಲಿ ಬಿಜ್ಜಳ ಇದ್ದಾನೆ ಅಂತ. ಇವ್ರು ನಾನು ಯಾಕೆ ಹೋಗಬೇಕು, ಇವ್ರು ಹೋಗು ಅಂದ್ರೆ ಸಂತೋಷ ಆಗಲಿಲ್ಲ, ಗಾಬರಿ ಆಗ್ಬಿಡ್ತು, ದುಃಖ ಆಯಿತು. ಯಾಕಂದರೆ ನಾನು ಬಂದದ್ದೇ ಸಂಗಮನಾಥನ ಜೊತೆಗಿರೋದಕ್ಕೆ, ಪೂಜೆ ಮಾಡೋದಕ್ಕೆ, ಅವನು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ ನಾನು ಅಂತ ಹೇಳಿ ಅಳೋಕೆ ಶುರು ಮಾಡಿದ್ರಂತೆ. ಅದು ಹೇಗೆ ಅಳುತ್ತಾರೆ ನೋಡಿ, ಆ ಕಂಬಕ್ಕೆ ತಲೆಗೆ ಚಚ್ಚಿಕೊಂಡು ಅಳುವಂಥದ್ದನ್ನು ಹರಿಹರ ಎಷ್ಟು ಚೆನ್ನಾಗಿ ದಾಖಲೆ ಮಾಡ್ತಾನೆ. ದೇವ ದೇವ ಸಂಗ ಕಂಡಯ್ಯ, ಕೆಟ್ಟೆ ಕೆಟ್ಟೆ ಥಟ್ಟನೆ ಹೀಗೆ ಕಣ್ಣನ್ನು ನೋಡದೆ ಹುಣ್ಣನ್ನು ನೋಡದೆ ಹೋಗೆನ್ನುವರೆ ದೇವ, ಅಮೃತವೇಕೆ ವಿಷವೇಕೆ, ನೀನೇಕೆ ಈ ನೆನ್ನ ನುಡಿ ಏಕೆ, ನಂಬಿದವರ ಕೊರಳನ್ನು ಕೊಯ್ಯುವರೆ, ಶಿಶುವನ್ನು ಇರಿಯುವರೆ, ಹಸುವನ್ನು ಕೊಲ್ಲುವರೆ, ನನ್ನನ್ನು ಹೋಗೆನ್ನುವರೆ. ಕರುಣಿ ಕರುಣಿ, ನಿನ್ನ ಕರುಣ ಲೇಸಾಯಿತು, ಪೂಜಿಸುವುದಕ್ಕೆ ಫಲವಾಯಿತು, ಇನ್ನೇನು ಶಾಪ ಮಾಡಿ. ಇದಕ್ಕೆ ಪ್ರಣಯ ಕಲಹ ಅಂತ ಬರೀತಾರೆ. ಸಿಟ್ಟು ಬಂದಿದೆ ಅಂತೂ ಕಳಿಸ್ಬಿಡ್ತೀಯ ನಾನು ಅಂತ ಹೇಳಿ ಜಗಳಾಡ್ಕೊಂಡು ಒಬ್ಬರೇ ಮಾತಾಡ್ಕೊಂಡು ಅದ್ರ ಮುಂದೆ ಕೂತ್ಕೊಂಡು ನಾನು ಹೋಗೋದಿಲ್ಲ ಅಂತ ಹೇಳಿ ಊಟ ಮಾಡದೇನೆ ಎಚ್ಚರಿ ತಪ್ಪಿ ಆ ಲಿಂಗದ ಮುಂದೆ ಮಲ್ಕೊಂಡ್ಬಿಟ್ರಂತೆ.

0: Radio Sarang 107.8 FM.
1: ಮಲ್ಕೊಂಡಾಗ ಮತ್ತೆ ರಾತ್ರಿ ಈಶ್ವರ ಬಂದು, ಎಲೆ ಮಗನೆ ಕಂದ, ಎಲೆ ಬಸವ, ನಿನ್ನನ್ನು ಆಗಲಿ ನಾನಿರಲಾರೆ ಕಣ, ನೀನನ್ನು ಬಿಟ್ಟು ಹೋಗ್ತೀನಿ ಅಂತ ಅನ್ಕೋಬೇಡಪ್ಪ, ನೀನು ಬಿಟ್ಟು ನನಗಿರೋಕ್ಕಾಗೋದಿಲ್ಲ, ನಿನಗಿಷ್ಟು ದುಗುಡಬೇಕೆ, ಬೇಡಯ್ಯ ಬೇಡ ಮಗನೇ, ನನ್ನ ನಿಧಿಯೇ, ನಾನು ನಿನ್ನೊಡನೆ ಬಿಡದೆ ಬರುತ್ತೇನೆ, ನಾನೇ ಬರ್ತೀನಿ ನಿನ್ನ ಜೊತೆಗೆ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಈಶ್ವರ ಹೇಳ್ದಂಗಾತು. ನಾಳೆ ಮಧ್ಯಾಹ್ನ ಒಂದು ಸೂಚನೆ ಕೊಡ್ತಾರೆ, ನಾಳೆ ಮಧ್ಯಾಹ್ನ ಶುದ್ಧಾಂಗನಾಗಿ ನಂದಿಕೇಶ್ವರನ ಮುಂದೆ ನನ್ನ ನೆನೆಯುತ್ತಾ ಕುಳಿತುಕೋ ಅಂತ. ನಂದಿಕೇಶ್ವರನ ಮುಂದೆ ಕೂತ್ಕೊಂಬ, ನಂದಿಕೋಲ್ ಇದೆಯಲ್ಲ ಅಲ್ಲಿ ಮುಂದೆ ಕೂತ್ಕೊ, ಧ್ಯಾನ ಮಾಡ್ಕೊಂಡು ಕೂತ್ಕೊ, ನಾನು ಬರ್ತೀನಿ ಅಂತ ಸೂಚನೆ ಸಿಕ್ತು. ಏನೋ ಭಗವಂತ ಹೇಳಿದ್ದಾನಲ್ಲ ಅಂತ ಮರುದಿನ ಅದಕ್ಕೆ ಹೆಂಗೆ ಮಾತು, ನನಗೆ ಅದು ಹರಿಹರ ಮಾತು ಕೇಳ್ಕೊಂಡಾಗ ಒಟ್ಟು ಓದಬೇಕು ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಅವನ ಮಾತು ಒಂದು ಕಡೆ ಎಷ್ಟು ಕಾವ್ಯಾತ್ಮಕವಾಗಿ ಬಂದ್ಬಿಡುತ್ತಲ್ಲ ಅದು, ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು, ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು. ಬೆಳಗಾಯಿತು, ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗಿ ಅವ್ರು ಹೇಳಿದಂಗೆ ನಂದಿ ಕೂತು ನಂದಿಕೇಶ್ವರ ಹತ್ರ ಕೂತ್ಕೊಂಡ್ಬಿಟ್ರು. ಯಾರು ಬರ್ತಾರೆ ಅಂತ ಆಗ ಒಂದು ನಂದಿ ಬಂತಂತೆ. ನಂದಿ ಬಂದಂಗಾಯಿತು. ನಂದಿಕೇಶ್ವರ ಬಂದು ಒಂದು ಲಿಂಗವನ್ನು ಬಸವಣ್ಣನವರ ಕೈಯಲ್ಲೇ ಕೊಟ್ಟು, ಇಷ್ಟಲಿಂಗ ಕೈಯಲ್ಲೇ ಕೊಟ್ಟು ಅವರ ತಲೆ ಮೇಲೆ ತನ್ನ ಮುಖವನ್ನಿಟ್ಟು ಪಂಚಾಕ್ಷರಿನ ಉಪದೇಶ ಮಾಡಿತು. ಇದು ಜೀವನ ಬದಲಾಯಿಸುವಂಥ ರೀತಿ.

ಯಾವುದೋ ಒಂದು ಕ್ಷಣದಲ್ಲಿ ಬದಲಾಯಿಸ್ಬಿಡುತ್ತೆ ಜೀವನ. ಯಾವುದೋ ನಿಧಾನಕ್ಕೆ ಹೋಗ್ತಿರುವಂಥದ್ದು, ಬರೀ ಭಕ್ತಿ ಮಾರ್ಗದಲ್ಲಿ ನಾನಾಯಿತು ನನ್ನ ಸಂಗಮನಾಥ ಆಯಿತು ಅಂತ ಹೋದಂಥ ಬಸವಣ್ಣವರು ಒಂದು ಕ್ಷಣದಲ್ಲಿ ಪರಿವರ್ತನೆ ಬೇರೆ ಆಗಬೇಕು ಅಂದರೆ ಈ ಘಟನೆ ಇಟ್ಟು ಪಂಚಾಕ್ಷರನ ಉಪದೇಶ ಮಾಡಿದರು. ಕೈಯಾಗ ಇಷ್ಟಲಿಂಗ ಬಂತು, ಈ ದಿವಸ ಇರಲಿಲ್ಲ. ಇಷ್ಟಲಿಂಗ ಕೈಯಲ್ಲಿ ಕೊಟ್ಟದ್ದು ಯಾರು ಕೊಟ್ಟದ್ದು? ಸಾಮಾನ್ಯ ಯಾರು ಕೊಟ್ಟದ್ದಲ್ಲ, ನಂದಿಕೇಶ್ವರನೇ ಕೈಯಲ್ಲಿ ಕೊಟ್ಟಂಥದ್ದು. ಅದು ಅಲ್ಲದೆ ಪಂಚಾಕ್ಷರ ಹೇಳಿದಂಥದ್ದು ನಂದಿಕೇಶ್ವರ. ಈ ಎರಡೂ ಆದ್ದರಿಂದ ಅವ್ರು ಹೇಳ್ತಾರೆ, ಅವತ್ತೇ ನನಗೆ ಲಿಂಗ ಪತಿಯಾದ ನಾನು ಸತಿಯಾದೆ. ಅವತ್ತೆ ಲಿಂಗಪತಿ ನಾನು ಶರಣ ಸತಿ ಅಂತ ಹೇಳಿದಾಗೆ ನಾನು ಆಗಿಬಿಟ್ಟೆ. ಅಂದಿಂದ ಸದ್ಭಕ್ತಿ ಅಂತ ಏನು ಕೊಟ್ಟ ನಂದಿಕೇಶ್ವರ ಕೊಟ್ಟ, ಬಹುಶಃ ಆತ ಹೇಳಿರಬೇಕು. ಬರೀ ಇಲ್ಲೇ ಭಕ್ತಿ ಮಾರ್ಗದಲ್ಲಿ ಕೂತ್ಕೊಂಡ್ರೆ ಸಮಾಜ ಸುಧಾರಕ ಬಸವಣ್ಣನ ಕಾಣ್ತಾ ಇರಲಿಲ್ಲ ನಾನು, ಅಲ್ಲಿಂದ ಹೋಗು ಅಂತ ಹೇಳಿದ್ರಂತೆ. ಹೊರಟರು, ಆದರೂ ಹೊರಟು ತಕ್ಷಣ ಹೊರಡಲಿಲ್ಲ, ಹೋಗು ಅಂದರು. ಯಾವತ್ತು ಅಂತ ಡೇಟ್ ಕೊಟ್ಟಿಲ್ಲಲ್ಲ ಇನ್ನು. ಆದ್ದರಿಂದ ಆದಷ್ಟು ಇಟ್ಕೊಂಡು ಅಲ್ಲೇ ಕೂತಿದ್ದಾರೆ. ಕೂತ್ಕೊಂಡಾಗ ದಿನಾಲೂ ಕನಸದಲ್ಲಿ ಶುರು ಆಯ್ತಂತೆ, ಹೊರಡು ನೀನು ಮಂಗಳವಾಡೆ, ಹೊರಡು ಮಂಗಳವಾಡೆ, ಹೊರಡು ಅಂತ ದಿನ ದಿನ ಬರೋಕ್ಕೆ ಶುರು ಆಯಿತು. ಆವಾಗ ಅಂದ್ಕೊಂಡ್ರಂತೆ, ನನ್ನ ಬಿಡಲ್ಲ ಹಾಗಾದರೆ, ನಾನು ಕಳಿಸೇ ಬಿಡ್ತಾನೆ, ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು. ಆದರೂ ಅಪರಿಚಿತದೇಶ ಅಂತ ಚಿಂತೆ ಮಾಡಬೇಕಾಗಿಲ್ಲ, ನನಗೆ ಅಕ್ಷರಾಭ್ಯಾಸ ಆಗಿದೆ, ಸ್ವಲ್ಪ ತಿಳುವಳಿಕೆ ಇದೆ, ಪ್ರಸಂಗ ಬಂದರೆ ಅಲ್ಲಿ ಎಲ್ಲಾದರೂ ಚಾಕರಿ ಮಾಡಿ ಹಣ ಗಳಿಸಿ ಅಲ್ಲಿದ್ದಂಥ ಶರಣರಿಗೆ ಹಂಚ್ತೇನೆ, ದಾಸೋಹ ಮಾಡ್ತೇನೆ, ಆ ತಲೆ ಕೂತ್ಕೊಂಡು ದಾಸೋಹ ಮಾಡ್ತೇನೆ, ನಾನು ಗಳಿಸ್ಕೊಂಡು ದಾಸೋಹ ಮಾಡ್ತೇನೆ ಅಂತ ಹೊರಟರು. ಅದಕ್ಕೆ ನೋಡಿ ಹೇಗಿದೆ, ವೇಷ ಬದಲಿಯಾಯಿತು. ಆ ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡಿದ್ದಾರೆ. ಇನ್ನು ಮಂಗಳವಾಡಿಗೆ ಹೋಗಬೇಕಲ್ಲ, ಬಿಜ್ಜಳನ ಕಡೆ ಹೋಗಬೇಕಲ್ಲ, ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡು ಅಲ್ಲಿ ಹೋಗಿ ವಿಗ್ರಹದ ಮುಂದೆ ನಿಂತ್ಕೊಂಡ್ರು. ಮತ್ತೊಂದು ಸಲ ಈಶ್ವರಲಿಂಗದ ಮುಂದೆ ಸಂಗಮನಾಥ ನಿಂತ್ಕೊಂಡು ಪರ್ಮಿಷನ್ ತೊಗೋಬೇಕಲ್ಲ, ಹೋಗಿ ಬರ್ತೀನಪ್ಪ ಏನು ಕೊಡು ಅಂತ ಹೇಳಿ. ನೋಡಿ, ಇವತ್ತು ಬಿಟ್ಟವರು ಇನ್ನು ವಾಪಸ್ ಬರೋದು ಐಕ್ಯದ ಸಮಯಕ್ಕೆ ವಾಪಸ್ ಬರೋದು, ಅಲ್ಲಿವರೆಗೆ ಬರೋದಿಲ್ಲ. ಅಲ್ಲಿ ಹೊರಟಾಗ ಕೈ ಮುಗಿದು ನಿಂತ್ಕೊಂಡಾಗ ಕಣ್ಣು ಸುರಿತ ನೀರು ಸುರಿತಿತ್ತಂತೆ. ಆಗ ಸಂಗಮನಾಥ ಪ್ರತ್ಯಕ್ಷನಾಗಿ ಕಣ್ಣೀರು ಒರೆಸಿ ಹೇಳಿದ ಅಂತ ಭಾಳ ಚೆನ್ನಾಗಿದೆ. ಬೇಡೆನ್ನ ಕಂದ, ನಿನ್ನೊಡನೆಯೇ ಬರುವೆ, ನೆನೆಯೇ ಮುಂದಿರುವೆ, ಕರೆದರೆ ಓ ಎನ್ನುವೆ, ಮನದೊಳಗೆ ಕರದೊಳಗೆ ತನುವಿನೊಳಗೆ ನಾನಿರುವೆ. ನಡೆಯಯ್ಯ ನಡೆ ಮಗನೇ, ನಡೆ ಕಂದ ಬಸವಣ್ಣ. ನೋಡಿ, ನಮ್ಮ ಕಡೆ ಮಾತು ಹೆಂಗಿದೆ, ಪೊಡವಿಗಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ. ನೀನು ಭಕ್ತಿಯೊಳಗಿರು, ನಾನು ಪೂಜೆ ಮಾಡಿಕೊಂಡಿರು ಅಂತ ಹೇಳಿಲ್ಲ. ನಿರ್ದೇಶ ಆದದ್ದು ಇದುವರೆಗೂ ಭಕ್ತಿ ಹಂತ ಸಾಕು, ಇನ್ನು ಮುಂದೆ ಹೋಗು, ಸಮಾಜ ಸುಧಾರಕ್ಕೆ ಹೋಗು ಅಂಥೇಳಿ ಕೊನೆಗೆ ಪೊಡವಿಗೆ ಅಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ, ಅಧಿಪತಿಯಾಗು ಅಂತ ಹೇಳಿದಂಗಾಯ್ತು. ಅಲ್ಲಿಂದ ಬಸವಣ್ಣವ್ರು ಹೊರಟರು.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಸೊ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ ಅಂತ ನಾನು ಪ್ರತಿದಿನ ಆಲೋಚನೆ ಮಾಡ್ತಾ ಇರ್ತೀನಲ್ವಾ. ಸೊ ಆದರೆ ಯಾರಾದರೂ ಒಂದೆರಡು ಪ್ರಶ್ನೆ ಕಳಿಸಿದರೆ ತುಂಬ ಖುಷಿಯಾಗುತ್ತೆ. ಸೊ ಈ ಸಲ ನನಗೆ ಪ್ರಶ್ನೆಯನ್ನು ಕಳಿಸಿದವರು ಯಾರು ಅಂತ ಹೇಳಿದರೆ ಬೇರೆ ಯಾರೂ ಅಲ್ಲ, ಸತೀಶ್ ಕಯ್ಯಾರ್ ಅವರು. ಎರಡು ಪ್ರಶ್ನೆಗಳನ್ನು, ಒಂದಲ್ಲ ಎರಡು ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ಭಾಳ ಚೆನ್ನಾಗಿದೆ ಅವರ ಪ್ರಶ್ನೆ, ಅದನ್ನು ನಿಮ್ಮ ಹತ್ರ ಕೇಳ್ತೇನೆ ಆಯಿತಾ. ಸೊ ಹಾಗೆ ನೀವು ಉತ್ತರವನ್ನು ಕೊಡಬೇಕು. ಸೊ ನಮ್ಮ ಸತೀಶ್ ಕಯ್ಯಾರ್ ಅವರು ಕೇಳಿದಂಥ ಮೊದಲ ಪ್ರಶ್ನೆ ಏನು ಅಂತ ಹೇಳಿದರೆ, ಒಂದು ಹೂ ಅರಳಲು ಎಷ್ಟು ಸಮಯ ಬೇಕು? ಅವರ ಪ್ರಶ್ನೆ, ಒಂದು ಹೂ ಅರಳಲು ಎಷ್ಟು ಸಮಯ ಬೇಕು ಅಂತ ಸತೀಶ್ ಕಯ್ಯಾರ್ ಅವರು ಕೇಳಿದ್ದಾರೆ. ಮನೆಯಲ್ಲೂ ಕೂಡ ಹೂ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಸಮಯ ಎಲ್ಲ ಬೇಕಾಗ್ತದೆ ಅಂತ. ಸೊ ಹೇಳಿ ನನಗಂತೂ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಬಹುದು, ಒಂದು ಹೂ ಅರಳಲು ಎಷ್ಟು ಸಮಯ ಬೇಕು ಅನ್ನೋದು ಸತೀಶ್ ಕಯ್ಯಾರ್ ಅವರ ಪ್ರಶ್ನೆ. ಆಲೋಚನೆ ಮಾಡಿ ಉತ್ತರ ಗೊತ್ತಾದರೆ ಫಟಾಫಟ್ ಕಾಲನ್ನು ಮಾಡಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸತೀಶ್ ಕೈಯಾರ್ ಅವರು ಕೇಳಿದಂಥ ಒಂದು ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಿದ್ದೆ, ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಮಾಡಿ ಹೇಳಿ ಅಂತ. ಅವ್ರು ಕೇಳಿದಂಥ ಪ್ರಶ್ನೆ, ಒಂದು ಹೂ ಅರಳಲು ಎಷ್ಟು ಸಮಯ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ನೋಡುವ, ಯಾರಾದರೂ ಗೆಸ್ ಮಾಡಿ ಆಯ್ತಾ, ಆಲೋಚನೆ ಮಾಡಿ, ನಿಮ್ಮ ಅಂದಾಜಿಗೆ ಏನಾದರೂ ಕುಸಾಲ ಉತ್ತರಗಳಲ್ಲ ಇದ್ರೆ ಹೇಳ್ಬೋದು, ಕಾಲನ್ನು ಮಾಡ್ಬೋದು. ನನಗೆ ಕಾಲ್ ಮಾಡಿ 6364204949 ಈ ಸಂಖ್ಯೆಗೆ ನೀವು ಕಾಲನ್ನು ಮಾಡಿ ನೀವು ಅಂದುಕೊಳ್ಳುವಂಥ, ನೀವು ಅಂದಾಜು ಮಾಡುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತ ನಾನು ಕೊನೆಗೆ ಹೇಳ್ತೀನಿ. ಅಂತೂ ಇಂತೂ ನೀವೊಂದು ಥಿಂಕ್ ಮಾಡಬೇಕು, ಥಿಂಕ್ ಮಾಡಿ ನನಗೆ ಉತ್ತರವನ್ನು ಕೊಡಬೇಕು. ಓಕೆ, ನಿಮ್ಮ ಉತ್ತರಕ್ಕೋಸ್ಕರ ನಾನಂತೂ ಕಾಯ್ತಾ ಇದ್ದೀನಿ. ನೋಡುವ, ಸತೀಶ್ ಕೈಯಾರ್ ಅವರ ಈ ಪ್ರಶ್ನೆಗೆ ಯಾರು ಉತ್ತರವನ್ನು ಕೊಡ್ತಾರೆ ಅಂತ. ಒಂದು ಹೂ ಅರಳಲು ಎಷ್ಟು ಸಮಯ ಬೇಕು? ಓಕೆ, ಕೇಳಿದಂಥ ಪ್ರಶ್ನೆಯನ್ನು ಸರಿಯಾಗಿ ನೀವು ಅಲ್ಲಿ ಆಲೋಚನೆ ಮಾಡ್ತಾ ಹೋದರೆ ನಿಮಗೊಂದು ಉತ್ತರ ಸಿಗಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ತುಂಬ ಸೀರಿಯಸ್ ಆದಂಥ ಉತ್ತರಗಳು ಬೇಕು ಅಂತೇನಿಲ್ಲ. ಇದು ನೀವು ಹೇಗೆ ಉತ್ತರ ಕೊಡ್ತೀರಿ ಹಾಗೆ, ಹೇಗೆ ಉತ್ತರ ಕೊಟ್ಟರು ಕೂಡ ಚಂದಾನೇ. ಒಟ್ಟಿನಲ್ಲಿ ನೀವು ಕಾಲ್ ಮಾಡಬೇಕು, ನೀವು ಅಂದಾಜು ಮಾಡುವಂಥ ಉತ್ತರವನ್ನು ನನಗೆ ನೀವು ಹೇಳಬೇಕು. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಇಸ್ಮಾಯಿಲ್ ಕಲ್ಲಾಡಿ, ಹೆಂಗನಲ್ಲ
1: ಮೊಗ್ಗು ಆಗಿ ಮತ್ತೆಲ್ಲ ಹೂ ಬಿಡ್ಲಿಕ್ಕೆ ಅಂದ್ರೆ 2-3 ದಿವಸ ಬೇಕಾಗ್ತದೆ, ಆದರೆ ಹೂ ಅರಳಲು 1 ಸೆಕೆಂಡ್ ಸಾಕು.
0: ಅಲ್ವಾ, ಬಾಕಿದಕ್ಕೆಲ್ಲ 1-3 ತಿಂಗಳು ಬೇಕು ಅಂತ ಹೇಳುದು ನೀವು, 3 ದಿನ ಬೇಕು ಅಂತ.
1: ಅಲ್ಲ, ಇಲ್ಲದಿದ್ರೆ ಮೊಗ್ಗು ಬೆಳೆದು 1-3 ದಿವಸ ಹೋಗ್ತದೆ ಹೂ ಹಾಕ್ಲಿಕ್ಕೆ, ಇಲ್ಲದಿದ್ರೆ ಅದು ಎಲ್ಲ ರೆಡಿಯಾದ ಮೇಲೆ ಅರಳಿಕ್ಕೆ ಅದೇ 1 ಸೆಕೆಂಡ್ ಸಾಕು
0: ಸಾಕು ಅಂತ ಹೇಳುದಲ್ವಾ ನೀವು. ಓಕೆ ಓಕೆ ಓಕೆ, ಇಸ್ಮಾಯಿಲ್ ಕಲ್ಲಾಡಿ ಅವರು ಸ್ವಲ್ಪ ಆಲೋಚನೆ ಎಲ್ಲ ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡುವ, ಯಾರಲ್ಲಿ ಏನೆಲ್ಲ ಉತ್ತರವನ್ನು ಕೊಡ್ತೀರಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಕಾಲ್ ಮಾಡಿ ಒಂದು ಹೂ ಅರಳಲು ಎಷ್ಟು ಸಮಯ ಬೇಕು ಅಂತ ಸತೀಶ್ ಕಯ್ಯಾರ್ ಅವರು ಕೇಳಿದಂಥ ಪ್ರಶ್ನೆ. ಉತ್ತರ ಗೊತ್ತಿದ್ರೆ ನೀವು ಕೂಡ ಆಲೋಚನೆ ಮಾಡಿ ಉತ್ತರವನ್ನು ಕೊಡೋದೇ ಆದರೆ ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಪೂರ್ಣಿಮಾ, ಕದಾಯ್ತಾವನ್ ಪಾರು. ಪೂರ್ಣಿಮಾ ಮೇಡಮ್ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಅವರು. ನೋಡಿ, ಹೂ ಅರಳೋದಿಲ್ಲ ಅಂತ, ಹೂವಿದ ನಂತರ ಅರಳಿದ ನಂತರನೇ ಹೂ ಆಗೋದು ಅಂತ ನಮ್ಮ ಪೂರ್ಣಿಮಾ ಸಾಲತ್ವರವರು ಹೇಳ್ತಿರೋದು. ನನ್ನ ಎರೆಗಳನ್ನ ಆನ್ಸರ್ ಮಾತ್ರ ಕೋರೈತನ ಕಾಲ್ ಮಂತಲ್ಲೇ ಪಲ್ಲೇ. ಸೊ ನಮ್ಮ ಸತೀಶ್ ಕೈಯಾರವರು ಕೇಳಿದಂತ ಪ್ರಶ್ನೆ, ಒಂದು ಹೂ ಅರಳಲು ಎಷ್ಟು ಸಮಯ ಬೇಕು ಅಂತ. ಸೊ ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: Yes, welcome back to Radio Sarang 107.8 FM. Radio Sanjay Ali, Nandini RJ Abhishek. Satish Kayyar ಅವರು ಕೇಳಿದಂತ ಪ್ರಶ್ನೆಯನ್ನು ನಿಮ್ಮಲ್ಲಿ ಕೇಳಿದ್ದೆ. ಯಾರಿಗಾದರೂ ಇನ್ನು ಉತ್ತರ ಹೇಳಲಿಕ್ಕಿದ್ರೆ ಏನೆಲ್ಲ ಒಂದು ಆನ್ಸರ್ ಉಂಟು ಪನ್ಪೆ ಅಂದಾಲಿ ತಂದ್ರೆ ಕಾಲ್ ಮಂತದ್ದು ಪನ್ನುಲಿ. ಬಹಳ ಸಿಂಪಲ್ ಆಗಿದೆ, ಏನು ಕಷ್ಟ ಬರಬೇಕು ಅಂತಿಲ್ಲ, ಸ್ವಲ್ಪ ಆಲೋಚನೆ ಮಾಡಬೇಕು ಮಾತ್ರ. ಒಂದು ಹೂ ಅರಳಲು ಎಷ್ಟು ಸಮಯ ಬೇಕು ಅಂತ ಅವರು ಕೇಳಿದ್ದು. ಯಾರಿಗೆಲ್ಲ ಇನ್ನು ಕೂಡ ಉತ್ತರ ಹೇಳಲಿಕ್ಕಿದೆ, ಎಂಕಲ್ ಒಂದು ಜನರಲ್ ಒಂದು ಆನ್ಸರ್ ಉಂಡು ಯಾನ್ಲ ಪನ್ಪೆ ಅಂತ ಏನಾದಿದ್ದರೆ ಖಂಡಿತವಾಗಿಯೂ ನೀವು ಕಾಲನ್ನು ಮಾಡ್ಬೋದು, ನೀವು ಕೂಡ ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಏನಾದರೂ ಉತ್ತರ ಹೇಳಬೇಕು ಅಂತಿದ್ದರೆ ಅದನ್ನು ಖಂಡಿತವಾಗಿಯೂ ನೀವು ಹೇಳಬಹುದು ಅನ್ನೋದನ್ನು ಕೂಡ ನಿಮ್ಮಲ್ಲಿ ಹೇಳ್ತಾ, ಒಂದು ಹೂ ಅರಳಲು ಎಷ್ಟು ಸಮಯ ಬೇಕು ಅವ್ರು ಕೇಳಿದಂಥ ಒಂದು ಪ್ರಶ್ನೆ. ಸೊ ಹಾಗೆಯೇ ನಾನು ನಿಮ್ಮ ಹತ್ರ ಯಾವತ್ತೂ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾನೆ, ಒಂದಿಷ್ಟು ಬೇರೆ ಬೇರೆ ರೀತಿಯ ಸೈಬರ್ ಕ್ರೈಮ್ಗಳೆಲ್ಲ ನಡೀತಾ ಇದೆ, ಜಾಗರೂಕರಾಗಿರಿ ಅನ್ನುವಂಥದ್ದು. ಎಷ್ಟು ಜಾಗರೂಕತೆಯನ್ನು ವಹಿಸಿದರೂ ಕೂಡ ಇವತ್ತಿನ ಈ ದಿನಗಳಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಇದರ ಬಗ್ಗೆ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ. ಅನೇಕರು ತಮ್ಮ ಏನು ಅಕೌಂಟಲ್ಲಿದ್ದಂಥ ಹಣವನ್ನೆಲ್ಲ ಕಳ್ಕೊಳ್ತಾ ಇದ್ದಾರೆ, ಅದರ ಬಗ್ಗೆ ನಾನು ಮಾತಾಡ್ತೇನೆ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ,
1: ನಾನು ನೀರಜ.
0: ನೀರಜ, ಹೇಗಿದ್ದೀರಿ ನೀರಜ ಮೇಡಮ್?
1: ನಾನು ಆರಾಮಿದ್ದೀರಾ?
0: ವೆರಿ ಗುಡ್, ತುಂಬಾ ಸಮಯ ಆಯ್ತು ಮಾತಾಡದೆ, ನಾನು ಕೂಡ ಆರಾಮ. ಏನ್ ಹೇಳ್ತೀರಿ ನೀರಜ ಅವರೇ?
1: ಅದು ಹೂ ಅರಳುದಿಲ್ಲ, ಹೂ ಅರಳಿದ ಮೇಲೆ ಉದುರ್ತದೆ, ಮೊಗ್ಗು ಅರಳಿ ಅರಳುದು.
0: ವೆರಿ ಗುಡ್, ಒಳ್ಳೆ ಆಲೋಚನೆ ಮಾಡಿದ್ದೀರಿ ನೀರಜ ಅವರೇ. ಥ್ಯಾಂಕ್ ಯು.
1: ಥ್ಯಾಂಕ್ ಯು.
0: ನಮ್ಮ ಇಸ್ಮಾಯಿಲ್ ಕಲ್ಲಾಡಿ ಅವರು ಕೂಡ ಹತ್ರ ಉತ್ತರ ಕೊಟ್ಟಿದ್ರು. ಪೂರ್ಣಿಮಾ ಅವರು ಕೂಡ ಅದನ್ನು ಹೇಳಿದರು, ಹೂ ಅರಳೋದಿಲ್ಲ ಮೊಗ್ಗು ಅರಳೋದು ಅಂತ. ನಮ್ಮ ಸತೀಶ್ ಕಯ್ಯಾರ್ ಅವರು ಕಳಿಸಿದಂಥ ಉತ್ತರ ಕೂಡ ಏನು ಗೊತ್ತಾ? ಹೂ ಅರಳೋದಿಲ್ಲ, ಅರಳುವುದು ಮೊಗ್ಗು. ವೆರಿ ಗುಡ್, ನೋಡಿ ಈ ಒಂದು ಸರಿಯಾದಂಥ ಉತ್ತರ, ಹೆಚ್ಚಿನವರ ಆಲೋಚನೆಯನ್ನು ಮಾಡಿದ್ದೀರಿ. ಎಲ್ಲರೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೊಂದು ಅವರು ಕಳಿಸಿದಂಥ ಪ್ರಶ್ನೆ ಇದೆ, ಅದನ್ನು ನಿಮಗೆ ಕೇಳ್ತೇನೆ. ಅದಕ್ಕಿಂತ ಮುಂಚೆ ಆಗ್ತಾನೆ ಹೇಳ್ತಾ ಇದೆ, ಬೇರೆ ಬೇರೆ ರೀತಿಯ ಡಿಜಿಟಲ್ ಅರೆಸ್ಟ್ ಅನ್ನುವಂಥ ರೀತಿಯಲ್ಲಿ ಬೇರೆ ಬೇರೆ ಬೆದರಿಕೆಗಳನ್ನು ಹಾಕುವಂಥದ್ದು, ಅಥವಾ ಆ ಮೂಲಕವಾಗಿ ನಮ್ಮ ಅಕೌಂಟ್ ನಂಬರ್ OTPಗಳನ್ನು ಬಳಸಿ ಅಕೌಂಟಲ್ಲಿಂದ ಹಣವನ್ನು ಎಲ್ಲ ದೋಚುವಂಥ ಪ್ರಕ್ರಿಯೆಗಳು ಆಗ್ತಾ ಇದೆ, ಅದರ ಬಗ್ಗೆ ಬಹಳ ಜಾಗರೂಕರಾಗಿರುವುದಂತ ಅತಿ ಮುಖ್ಯ. ಸರ್ಕಾರ ಕೂಡ ಇದರ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ, ಇದನ್ನು ಇದು ಮುಂಚೆ ಕೂಡ ಕೇಳಿದಿರಿ. ಸೊ ಕೇಳ್ತಾ ಬನ್ನಿ.
2: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
3: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ ಸೈಬರ್ ಕ್ರೈಮ್ .com

0: ಇಒವಿ.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ, ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: Yes, welcome back to Radio Saranga Not 7.8 FM. Radio Sanjay Lee Nanu RJ Abhishek.
1: Radio Sanjay, Radio Sanjay.
0: ನಾನು ಮೊನ್ನೆಯಿಂದ ಅಂದ್ಕೊಳ್ತಾ ಇದ್ದೆ, ಒಂದು ವಿಷಯ ನಿಮ್ಮ ಜೊತೆ ಮಾತಾಡಬೇಕು ಅಂತ. ನಿಮ್ಗೆಲ್ಲರೂ ಕೂಡ ಗೊತ್ತಿರಬಹುದು ಏನು ಅಂತ ಹೇಳಿದರೆ, ನೋಡಿ, ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ಪಕ್ಷಗಳಿದೆ ಅಲ್ವಾ, ಅದಕ್ಕೂ ಒಂದೊಂದು ಹೆಸರಿದೆ. ಅದು ರೀಸೆಂಟಾಗಿ ಒಂದು ನಮ್ಮ ದೇಶದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರುವಂಥದ್ದು ಯಾವುದು ಅಂತ ಹೇಳಿದರೆ ಅದು ಕಾಕ್ರೋಚ್ ಜನತಾ ಪಾರ್ಟಿ. ಸೊ ಕಾಕ್ರೋಚ್ ಅಂದರೆ ಗೊತ್ತಿದೆ ಅಲ್ವಾ ನಿಮಗೆ, ಎಕ್ಕಲೆ. ಸೊ ಏನು ವಿಷಯ ಅಂತ ನಿಮಗೆ ಹೇಗಾಗಿದೆ ಅಂತ ಹೇಳಿದರೆ, ಬೇರೆ ಎಲ್ಲ ಪಕ್ಷಗಳಿಗಿಂತಲೂ ಈ ಸೋಷಿಯಲ್ ಮೀಡಿಯಾ ಫಾಲೋವರ್ಸನ್ನು ನೋಡ್ತಾ ಹೋದರೆ ಈಗ ಅವರ ಸಂಖ್ಯೆ ಹೆಚ್ಚಾಗಿದೆ, ಸುಮಾರು 20 ಮಿಲಿಯನ್ ದಾಟಿ ಮುಂದೆ ಹೋಗಿದೆ. ಅಷ್ಟು ಯುವ ಸಮುದಾಯ ನಾನು ಕಾಕ್ರೋಚ್, ನಾನು ಕಾಕ್ರೋಚ್, ನಾನು ಕಾಕ್ರೋಚ್, ನಾನು ಕಾಕ್ರೋಚ್ ಅಂತೇಳಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಅಷ್ಟು ಫಾಲೋವರ್ಸ್ ಆಗಿದ್ದಾರೆ. ಆಗಿದ್ದು ಬಹಳ ಒಂದು ವಿಶೇಷವಾದಂಥ ಸನ್ನಿವೇಶದಲ್ಲಿ ಇದು ಸೃಷ್ಟಿಯಾಗಿದ್ದು ಏನು ಅಂತೇಳಿ, ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಿದ್ದಾರಲ್ಲ ಸುಪ್ರೀಂ ಕೋರ್ಟ್ನ, ಅವರು ಯಾವುದೋ ಒಂದು ಕೇಸ್ನ ಬಗ್ಗೆ ಮಾತಾಡ್ತಾ ಇರುವಾಗ ಒಂದು ಶಬ್ದದ ಪ್ರಯೋಗವನ್ನು ಮಾಡ್ತಾರೆ. ಅಂದರೆ ಯುವ ಜನರಿಗೆ ಉದ್ಯೋಗ ಇಲ್ಲದೆ ಬೇರೆ ಬೇರೆ ಅವರು ದಾರಿಯನ್ನು ಹುಡುಕ್ತಿದ್ದಾರೆ. ಅಂದರೆ ಈಗಿನ ಯುವ ಜನತೆ ಈ ಒಂದು ಕಾಕ್ರೋಚ್ ಆಗಿ ಆಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅವರು. ಸೊ ಈ ಒಂದು ಶಬ್ದ ಇದೆಯಲ್ಲ, ಯುವ ಜನತೆ ಕಾಕ್ರೋಚ್ ಅನ್ನುವಂಥ ಶಬ್ದ ಇದೆಯಲ್ಲ, ಅದನ್ನೇ ಇಟ್ಕೊಂಡು ಅವರೊಂದು ಸೋಷಿಯಲ್ ಮೀಡಿಯಾ ಪೇಜನ್ನು ಒಬ್ಬರು ಕ್ರಿಯೇಟ್ ಮಾಡ್ತಾರೆ. ಅದಾದಂಥ ಅದಕ್ಕೆ ತುಂಬ ಜನ ಫಾಲೋವರ್ಸ್ ಬರ್ತಾರೆ, ಅವ್ರದ್ದೇ ಆದಂಥ ವೆಬ್ಸೈಟ್, ಅದಕ್ಕೆ ಮತ್ತೆ ಫಾಲೋವರ್ಸ್, ಅದರಲ್ಲಿ ಅಪ್ಲೈ ಮಾಡುವಂಥದ್ದು, ಅದರ ಮೆಂಬರ್ ಆಗುವಂಥದ್ದು. ಈಗ ಪ್ರತಿ ಹೆಚ್ಚಿನವರು ನಾನು ಕಾಕ್ರೋಚ್, ನಾನು ಕಾಕ್ರೋಚ್ ಅಂತೇಳಿ ಅವರಿಗೆ ಅವರೇ ಅಧ್ಯಕ್ಷರು. ಆ ರೀತಿಯಲ್ಲಿ ಎಂದು ಎಷ್ಟು ದೊಡ್ಡದು ಮೂಮೆಂಟ್ ಆಗಿದೆ ಅಂತ ಹೇಳಿದರೆ, ದೇಶದ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡ್ತಿದ್ದಾರೆ, ಅಲ್ಲಲ್ಲಿ ಪ್ರತಿಭಟನೆಗಳು ಆಗ್ತಾ ಇದೆ, ಮಿಲಿಯಗಟ್ಟಲೆ ಜನ ಯೂತ್, ಅದರಲ್ಲೂ ಕೂಡ ಯುವ ಜನತೆ ಅದರ ಫಾಲೋವರ್ಸ್ ಆಗ್ತಾ ಇದ್ದಾರೆ. ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಆದರೆ ಫಾಲೋವರ್ಸ್ ಇರುವಂಥವ್ರು ಎಲ್ಲರೂ ಕೂಡ ವೋಟ್ ಹಾಕ್ತಾರೆ ಅಥವಾ ವೋಟ್ ಹಾಕ್ಲಿಕ್ಕೆ ಸಾಧ್ಯ ಇದೆ, ಅದು ಬೇರೆ ಪ್ರಶ್ನೆ. ಬಟ್ ಸ್ಟಿಲ್ ಅದನ್ನು ನಾವು ನೆಗ್ಲೆಕ್ಟ್ ಮಾಡುವಾಗೆ ಇಲ್ಲ ಅಂತ, ಇದು ಸುಮ್ಮನೆ ಸೋಷಿಯಲ್ ಮೀಡಿಯಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ ಎಷ್ಟೋ ದೇಶಗಳಲ್ಲಿ ಇಂಥ ಯುವ ಜನತೆ ಅಜೆನ್ಸಿ ಅನ್ನುವಂಥ ಒಂದು ಇದೆಯಲ್ಲ, ಏಜ್ ಗ್ರೂಪ್, ಕ್ರಾಂತಿ ಮಾಡಿದಂಥ ಒಂದು ನಿದರ್ಶನಗಳು ಕೂಡ ಇದೆ. ಸೊ ಇತ್ತೀಚೆಗೆ ಇದು ನಮ್ಮ ದೇಶದಲ್ಲಿ ಆದಂಥ ಬಹಳ ದೊಡ್ಡ ಆಗ್ತಾ ಇರುವಂಥ ಒಂದು ಕ್ರಾಂತಿಕಾರಿ ಬೆಳವಣಿಗೆ, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು. ನೋಡಿ, ಯಾವ ಯಾವ ವಿಷಯಗಳು ಯಾವ ಯಾವ ರೀತಿಯಲ್ಲಿ ಟ್ರೆಂಡ್ ಆಗುತ್ತೆ ಅಂತ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಅಂದ್ಕೊಂಡಿಕ್ಕಿಲ್ಲ ಈ ಒಂದು ಶಬ್ದ ಈ ರೀತಿ ನಮ್ಮ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅಂತ. ಸೊ ಅವರು ಹೇಳಿದ

Yes, welcome back to Radio Sarang 107.8 FM. Radio Sanjay Ali Nanwarji Abhishek. ಸತೀಶ್ ಕಯ್ಯಾರರು ಎರಡು ಪ್ರಶ್ನೆಯನ್ನು ಕಳಿಸಿದ್ರು ಅಂತ ಹೇಳಿ ಒಂದನ್ನು ಕೇಳಿದೆ, ಇನ್ನೊಂದು ಪ್ರಶ್ನೆ ಯಾವುದು ಅಂತ ನೀವು ಕೂಡ ಅಂದ್ಕೊಳ್ತಾ ಇರ್ಬೋದಲ್ವಾ. ಸೊ ಎರಡನೇ ಪ್ರಶ್ನೆ ಏನು ಅಂತ ಹೇಳಿದರೆ, ಸತೀಶ್ ಕಯ್ಯಾರರು ಹೇಳ್ತಾ ಇರುವಂಥದ್ದು, ಹೆಚ್ಚಾಗಿ ಗಂಡಸರು ಎಡಕೈಗೆ ವಾಚು ಕಟ್ಟುತ್ತಾರೆ, ಹೆಂಗಸರು ಬಲ ಕೈಗೆ ವಾಚು ಕಟ್ಟುತ್ತಾರೆ, ಯಾಕೆ ಅಂತ ಅವ್ರು ಕೇಳ್ತಾ ಇರುವಂಥದ್ದು. ಹೆಚ್ಚಾಗಿ ಗಂಡಸರು ಎಡಗೈಗೆ ವಾಚು ಕಟ್ತಾರೆ, ಹೆಂಗಸರು ಬಲ ಕೈಗೆ ವಾಚು ಕಟ್ತಾರೆ, ಅದು ಯಾಕೆ ಅಂತ ಅವ್ರ ಪ್ರಶ್ನೆ. ನೋಡುವ ಯಾರು ಹೇಳ್ತೀರಿ, ಯಾರಿಗೆ ಏನು ಉತ್ತರ ಗೊತ್ತಾಯಿತು. ನನಗಂತೂ ಕಾಲನ್ನು ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ನೀವು ಅಂದುಕೊಳ್ಳುವಂಥ ಉತ್ತರವನ್ನು ನನಗೆ

ನೀವು ಹೇಳಬಹುದು. ಹೆಚ್ಚಾಗಿ ಗಂಡಸರು ಎಡಕೈಗೆ ವಾಚ್ ಕಟ್ತಾರೆ, ಹಾಗೆಯೇ ಹೆಂಗಸರು ಬಲಕೈಗೆ ವಾಚ್ ಕಟ್ತಾರೆ. ಏನಿರ್ಬೋದು ಕಾರಣ, ಯಾಕೆ ಥಿಂಕ್ ಮಾಡಿ ಉತ್ತರ ಗೊತ್ತಾದರೆ ಫಟಾಫಟ್ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು, ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಹಾಗೆಯೇ ಇವತ್ತಿನ ಈದಿಂದ ಒಂದಿಷ್ಟು ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳಬೇಕು. ಏನೆಲ್ಲ ವಿಷಯ, ಏನೆಲ್ಲ ಕತೆ ಅಂತ ಹೇಳಿ ಅದನ್ನು ಕೂಡ ಹೇಳ್ತೇನೆ. ಸೊ ಕೇಳ್ತಾ ಬನ್ನಿ. ಎಸ್ ಯು ವಿ ಕಾರೊಂದು ಸುಮಾರು 1,000 ಅಡಿ ಆಳದ ಕಣಿವೆಗೆ ಬಿದ್ದು 8 ಯುವಕರು ಮೃತಪಟ್ಟಿರುವಂತಹ ಘಟನೆ ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಮೃತರು ಮಹಾರಾಷ್ಟ್ರ ಸತಾರ ಹಾಗೂ ರತ್ನಗಿರಿ ನಗರದವರು ಅನ್ನುವಂಥ ಸುದ್ದಿ ಇದೆ. ಹಾಗೆಯೇ ನಿನ್ನೆ ನಮ್ಮ ಕರ್ನಾಟಕದ ಭಟ್ಕಳದಲ್ಲೊಂದು ಘಟನೆ ಆಯ್ತು ನೋಡಿ. ಸೊ ಒಂದೇ ಕುಟುಂಬದ 8 ಜನ ತೀರಿ ಹೋದರು. ಅವರು ಹೋದದ್ದು ಈ ಮರುವಾಯಿ ತರಲಿಕ್ಕೆ, ಕಪ್ಪೆ ಚಿಪ್ಪನ್ನು ಎಕ್ಕಿಕೊಂಡು ಬರಲಿಕ್ಕೆ ಹೋದದ್ದು. ನೀರು ಹೆಚ್ಚಾಗಿ ಬಂದು ಗೊತ್ತೇ ಆಗಲಿಲ್ಲ ಅವರಿಗೆ. ಸೊ ಬಹಳ ಬೇಸರದ ಒಂದು ಘಟನೆ. ಸೊ ಹಾಗೆ ಮತ್ತೊಂದು ಸುದ್ದಿ ಏನು ಅಂತ ಹೇಳಿದರೆ ಚೆನ್ನೈನ ಸುದ್ದಿ. ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. AIADMK ಪಕ್ಷದ 3 ಶಾಸಕರು ಸೋಮವಾರ ತಮಿಳುನಾಡು ವಿಧಾನಸಭೆ ಸ್ಪೀಕರ್ ಪ್ರಭಾಕರ್ ಅವರನ್ನು ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. TVK ಸೇರ್ಪಡೆ ಆಗ್ತಾರಾ ಅನ್ನೋದು ಪ್ರಶ್ನಾರ್ಥಕವಾದಂಥ ಚಿಹ್ನೆ. ಇನ್ನು ಬಾಲಿವುಡ್ ನಟ ದಿವಂಗತ ಧರ್ಮೇಂದ್ರ ಅವರಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಘೋಷಿಸಲಾಗಿತ್ತು. ಈ ಪ್ರಶಸ್ತಿಯನ್ನು ಹೇಮಾ ಮಾಲಿನಿ ಅವರು ದೆಹಲಿಯಲ್ಲಿ ಸ್ವೀಕರಿಸಲಿದ್ದಾರೆ. ಸೊ ಇವತ್ತು ಹೆಚ್ಚಿನ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳೆಲ್ಲ ಸಿಗ್ತಾ ಇದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಉತ್ತರ ಪ್ರದೇಶದ ಸುದ್ದಿ. ದೇಶದ ಹಲವು ರಾಜ್ಯಗಳು ಬಿಸಿಲಿನ ಭೇಗೆಯಿಂದ ತತ್ತರಿಸ್ತಾ ಇದೆ. ಉತ್ತರ ಪ್ರದೇಶದ ಭಂಡಾ ಜಿಲ್ಲೆಯಲ್ಲಿ ತಾಪಮಾನ 47.6°C ತಲುಪಿದೆ. ಈ ಮೂಲಕ ದೇಶದಲ್ಲೇ ಅತ್ಯಂತ ಉಷ್ಣಾಂಶ ಹೆಚ್ಚು ದಾಖಲಾದಂಥ ಪ್ರದೇಶವಾಗಿ ಹೊರಹೊಮ್ಮಿರುವಂಥದ್ದು ಅದು ಉತ್ತರ ಪ್ರದೇಶದ ಭಂಡಾ ಜಿಲ್ಲೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನೊಂದು ವರದಿ ಇದೆ. ಇದು ವರದಿ ಕತ್ತೆಗಳ ಬಗ್ಗೆ ಇರುವಂಥ ವರದಿ. ಏನು ಅಂತ ಹೇಳಿದರೆ ನೋಡಿ, ಕತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅನ್ನುವಂಥ ಗಾದೆ ಇದೆ. ಯಾರನ್ನಾದರೂ ಬೈಯುವಾಗ ಇದನ್ನು ನಾವು ಹೆಚ್ಚಾಗಿ ಹೇಳ್ತೇವೆ. ಆದರೆ ಚೀನಾದ ಸಾಂಪ್ರದಾಯಿಕ ಸೌಂದರ್ಯ ವರ್ಧಕಗಳ ಉತ್ಪಾದನೆಗೆ ಕತ್ತೆ ಬೇಕೇ ಬೇಕು. ಕತ್ತೆಯ ಚರ್ಮದಿಂದ ಪಡೆದ ಕೊಲಾಜಿನ್ನಿಂದ ತಯಾರಾದ ಕಾಸ್ಮೆಟಿಕ್ಗಳನ್ನು ಚೀನಿಯರು ವಯಸ್ಸಾಗುವಿಕೆಯನ್ನು ತಡೆಯಲು ಮತ್ತು ಚರ್ಮದ ಕಾಂತಿಗಾಗಿ ಬಳಸ್ತಾರೆ. ಈ ಬೇಡಿಕೆಯನ್ನು ಪೂರೈಸಲು ಕತ್ತೆಗಳನ್ನು ಹತ್ಯೆ ಮಾಡಲಾಗ್ತಿದೆ ಅನ್ನುವಂಥದ್ದು ಒಂದು ಇರುವಂಥ ವರದಿ. ಸೊ ಈ ಕಾರಣಕ್ಕಾಗಿ ಕತ್ತೆಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ, ಅವುಗಳ ಹತ್ಯೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದರಿಂದ ಕತ್ತೆಗಳ ಸಂತತಿ ನಾಶ ಆಗ್ತಿದೆ ಅನ್ನುವಂಥ ವರದಿ ಕೂಡ ಇಲ್ಲಿ ಇರುವಂಥದ್ದು. ಈ ಬಗ್ಗೆ ವಿಜ್ಞಾನಿಗಳು ಹೊಸ ಮಾರ್ಗವನ್ನು ಕಂಡುಕೊಳ್ಳುವಂಥ ಕಡೆಗೆ ಕೂಡ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಆಫ್ರಿಕಾದಲ್ಲೆಲ್ಲ ಕತ್ತೆಗಳ ಸಂತತಿಯನ್ನು ಉಳಿಸಲು ಯೂನಿಯನ್ಗಳು ಕೂಡ ಆಗಿದೆ ಅನ್ನೋದು ಕೂಡ, ಇದರ ಬಗ್ಗೆ 15 ವರ್ಷಗಳ ಕಾಲ ನಿಷೇಧವನ್ನು ಕೂಡ ಹೇರಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕು. ಹಾಗೆಯೇ ಬ್ರೆಜಿಲ್ನಲ್ಲಿ ಕೂಡ ಕತ್ತೆಗಳನ್ನು ಕೊಲ್ಲುವುದು ಕಾನೂನು ಬಾಹಿರವಾಗಿದೆ ಅಂತ. ಒಟ್ಟಿನಲ್ಲಿ ಸೌಂದರ್ಯ ವರ್ಧಕಕ್ಕಾಗಿ ಕತ್ತೆಯ ಹಾಲು ಅಥವಾ ಕತ್ತೆಗಳನ್ನು ಚರ್ಮಗಳು ಒಳ್ಳೆಯದನ್ನುವಂಥ ಕಾರಣಕ್ಕಾಗಿ ಅವುಗಳ ಸಂತತಿ ನಾಶವಾಗ್ತಿದೆ ಅನ್ನುವಂಥ ವರದಿ ಕೂಡ ಇದೆ. ಸೊ ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಮ್ಮ ಆರ್ಜಿ ಅಭಿಷೇಕ್. ಎಸ್ ಮಾತಾಡಿ ಹೋಗಿದ್ದೆ ಸತೀಶ್ ಕೆಆರ್ ಅವರು ಕೇಳಿದಂತ ಪ್ರಶ್ನೆ ನಿಮ್ಮ ಹತ್ರ ಕೇಳಿ ಹೋಗಿದ್ದೆ. ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ ಅಂತ. ಅವ್ರು ಕೇಳಿದ್ದು ಬಹಳ ಸಿಂಪಲ್ ಆಗಿದೆ. ಗಂಡಸರು ಹೆಚ್ಚಾಗಿ ಎಡಕೈಗೆ ವಾಚನ ಕಟ್ತಾರೆ, ಹೆಂಗಸರು ಬಲಕೈಗೆ ವಾಚನ ಕಟ್ತಾರೆ, ಕಾರಣ ಏನು ಅಂತ ಅವ್ರು ಕೇಳಿದ್ದು. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಮತ್ತು ಆನ್ಸರ್ ಗೊತ್ತುಂಡು, ಕಾಲ್ ಮಂತದ್ದು ಪನ್ನುಲಿ ಏನಲ್ಲ ಗೆಸ್ ಮಲ್ತದ್ದು, ಈ ಆನ್ಸರ್ ಉಪ್ಪು ಉಂದಾಲ ಆಲೋಚನೆ ಮಂತಿತ್ತರ್ಡ. ಕಾಲ್ ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಅಂದುಕೊಳ್ಳುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಸತೀಶ್ ಕಯ್ಯಾರ್ ಅವರು ಕೇಳಿದಂಥ ಈ ಪ್ರಶ್ನೆ, ಈ ಪ್ರಶ್ನೆಯನ್ನು ನನಗೆ ಏನು ಯಾರಾದರೂ ಥಿಂಕ್ ಮಾಡಿ ಹೇಳಿ. ಗಂಡಸರು ಎಡಕೈಗೆ ವಾಚು ಕಟ್ಟುತ್ತಾರೆ, ಹೆಂಗಸರು ಬಲಕೈಗೆ ವಾಚು ಕಟ್ಟುತ್ತಾರೆ, ಯಾಕೆ, ಏನು ಕಾರಣ ಅನ್ನೋದು ಸತೀಶ್ ಕಯ್ಯಾರ್ ಅವರು ಕೇಳಿದಂಥ ಒಂದು ಪ್ರಶ್ನೆ. ಏನಿರ್ಬೋದು ಕಾರಣ ಅಂತ, ಯಾಕೆ ಯಾಕೆ ಯಾಕೆ ಯಾಕೆ. ಸೊ ಥಿಂಕ್ ಮಾಡ್ಬೋದು. ನಿಮಗೆ ಏನಾದರೂ ಉತ್ತರ ಗೊತ್ತಿದ್ರೆ ಖಂಡಿತವಾಗಿಯೂ ಹೇಳಿ. ಕಾಲನ್ನು ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ. ಕಾರಣ ಏನು, ಕಾರಣ ಏನು, ಸೊ ಯಾಕೆ ಕಟ್ತಾರೆ ಅಂತ, ವಾಚ್ ಯಾಕೆ ಕಟ್ತಾರೆ, ಹೆಂಗಸರು ಯಾಕೆ ಬಲಕೈಗೆ ಕಟ್ತಾರೆ, ಹೆಂಗಸರು ಯಾಕೆ ಏನು ಬಲಕೈಗೆ ಕಟ್ತಾರೆ, ಗಂಡಸರು ಯಾಕೆ ಎಡಕೈಗೆ ಕಟ್ತಾರೆ, ಯಾಕೆ ಕಾರಣ, ರೀಸನ್ ಏನು, ಥಿಂಕ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಈ ಪ್ರಶ್ನೆಯನ್ನು ನನಗೆ ಎರಡು ಪ್ರಶ್ನೆಗಳನ್ನು ಸತೀಶ್ ಕಯ್ಯಾರ್ ಅವರ ಪರವಾಗಿ ನನಗೆ ಇಲ್ಲಿವರೆಗೆ ದಾಟಿಸಿದವರು ಅದು ಜೆ ಪಿ ಯಕ್ಕೂರ್ ಅವರು. ಅವರು ಹೇಳಿದಂಥ ಪ್ರಶ್ನೆ ನನಗೆ ಟೈಪ್ ಮಾಡಿ ನಿನ್ನೆ ಕಳಿಸಿದರು ಅವರು. ಸಿವನಿ ಕೇಲ್ನೆ ಸತೀಶ್ ಕಯ್ಯಾರ್ ಕಡಪುಡ್ನಿ ಅಂತ. ಥಿಂಕ್ ಮಾಡಿ, ಬಹಳ ಈಸಿ ಇದೆ, ಏನು ಕಷ್ಟ ಇಲ್ಲ. ಒಂಚೂರು ಬೇತೆ ಬೇತೆ ರೀತಿಯಲ್ಲಿ ಮಾಡಿಕೊಂಡು ಆಲೋಚನೆ ಮಾಡ್ತಾರಲ್ಲ, ನಿಮ್ಮ ಪ್ರಶ್ನೆಗೆ ಸತೀಶ್ ಕಯ್ಯಾರ್ ಅವರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಗಂಡಸರು ಎಡಕೈಗೆ ವಾಚು ಕಟ್ಟುತ್ತಾರೆ, ಹೆಂಗಸರು ಬಲಕೈಗೆ ವಾಚು ಕಟ್ಟುತ್ತಾರೆ, ಯಾಕೆ ಅನ್ನೋದು ಅವರ ಪ್ರಶ್ನೆ. ಥಿಂಕ್ ಮಾಡಿ, ಗೊತ್ತಾಗಿಲ್ಲ ಅಂತೇಳಿ ಸ್ವಲ್ಪ ಹೊತ್ತಲ್ಲಿ ನಾನೇ ಬಂದು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್, ಇದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್, ನಿಮ್ಮ ಜೊತೆಗೆ ಇದ್ದೀನಿ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳ್ಬೋದು. ಆಗ್ತಾನೆ ಕೇಳಿದಂತಹ ಪ್ರಶ್ನೆ, ಒಬ್ರು ಕಾಲ್ ರೆಡಿ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ.
0: ಎಸ್ ನಮಸ್ಕಾರ, ಹೇಳಿ ಯಾರು?
1: ಗುರು ಗೌರಂಗ ಗರಧಾರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ.
0: ನಮಸ್ಕಾರ ಸರ್, ಹೇಳಿ ಸರ್, ಹೇಳಿ.
1: ನಮಸ್ತೆ ನಮಸ್ತೆ. ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿರೋದು. ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ. ಇದು ನೀವು ಕೇಳಿದ ಪ್ರಶ್ನೆ ಸರ್, ಅದು ಈಗ ಹೆಚ್ಚಾಗಿ ಹೆಂಗಸರು ಅಡಿಗೆ ಮಾಡುವಾಗ ಕೇಳ್ತಾ ಉಂಟಾ ಸರ್?
0: ಕೇಳ್ತದೆ, ಕೇಳ್ತದೆ ಸರ್, ಕೇಳ್ತದೆ.
1: ಅಡಿಗೆ ಮಾಡುವಾಗ ಅವ್ರು ಬಲಗೈಯಲ್ಲಿ ಸಟುಗೈ ಎಲ್ಲ ಉಪಯೋಗಿಸ್ತಾರಲ್ಲ, ಆಗ ಉಪ್ಪು ಎಲ್ಲ ನೋಡಿ ಅಲ್ಲ, ಒಂದು ಅಂದಾಜಿಗೆ ನಾನು ಹೇಳುದು, ಉಪ್ಪು ನೋಡ್ಲಿಕ್ಕೆ ಎಡಗೈಯಲ್ಲಿ ಒಂದು ಪಾಮ್ ಉಪಯೋಗ ಅದರಲ್ಲಿ ಹಾಕಿ ನೋಡುವಾಗ ಅದು ವಾಚ್ ಎಡಗೈಯಲ್ಲಿ ಇದ್ರೆ ಅದು ಇದಾಗ್ತದೆ, ಒದ್ದೆ ಆಗ್ತದಲ್ಲ ಅದು, ಹಾಗಾಗಿ ಬಲಗೈಗೆ ಕಟ್ಟುವ ಒಂದು ಸಾಧ್ಯತೆ ಅಂತ ನಂಗೆ ಕಾಣ್ತದೆ.
0: ಓಕೆ, ವೆರಿ ನೈಸ್ ಸರ್, ಒಳ್ಳೆ ಆಲೋಚನೆ ಮಾಡಿದಿರಿ ನೀವು. ಥ್ಯಾಂಕ್ ಯು. ಎಸ್ ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರೇಮ್ ಪ್ರದೀಪ್ ದಾಸ್ ಅವರು ಫಸ್ಟ್ ಟೈಮ್ ಅನಿಸುತ್ತೆ ರೀ ನನಗೆ ಒಂದು ಆಧ್ಯಾತ್ಮದ ಕನೆಕ್ಷನ್ ಇಲ್ಲದೆ ಒಂದು ಉತ್ತರವನ್ನು ಕೊಟ್ಟಿದ್ದು. ಸೊ ಥ್ಯಾಂಕ್ ಯು. ಮುಂದಿನ ಕಾಲ್ ಒಬ್ರು ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
2: ಹಲೋ ನಮಸ್ತೆ, ಕುಸುಮಾಕರ್ ಕೊಟ್ಟಾರೆ.
0: ಕುಸುಮಾಕರ್ ಅಣ್ಣ, ದಾಯಿತವನ್ ಪರೀರ್
2: ದಾಯಿತವನ್ ಪಿನ್ ಅವು ಪೊಂಜೋಲ್ ಮಾಲ್ಪುನ್ಯ ಉಲ್ಟಾತಿ ಅಂಜ ಹೇಳಿ ಬಂಗಾರದ ಕಾಜಿ ದೀಪ ಬಲ್ತಾಯಿ ಕೊಲೋ ಆಚ ಕಟ್ಟು ಬೊಕ್ಕ ಅಂಜೋಲೆಗೆ ಬ್ರಾಸ್ಲೆಟ್ ದೀವಾರ ಮತ್ತ ನೆಕ್ ಬಲ್ತಾಯಿ ಬೊಕ್ಕ ನೆಕ್ ದತ್ತಾಯಿ ವಾಚ್ ಐಟ್ ಕೂಡ ನೀ ಬೆಸ್ಟ್ ನೇ ಹಾರ್ಕೊಂಡು ದುಂಬು ಹಿರಿಯರ್ ಕೂಡ ಬ್ರಾಸ್ಲೆಟ್ ಇಚ್ಚಾಂಡ್ ದುಂಬುದ ಕಾಲೋಡು ಅಲ್ಲ ಅಪ್ಪಲು ಅವು ಕಡಗ ಇಂಜಂದಿ ಪರೆತ ಅವುದಿಯೋ ಅಂತೆ ರೈ ಕೈತೋ ಅಲ್ಲ
0: ಅದು ಮಸ್ತ್ ಆಲೋಚನೆ ಮಲ್ತಾರೆ ಆವಡ. ಓಕೆ ಓಕೆ ಓಕೆ, ಕುಸುಮಾಕರಣಿ ಭಾರಿ ಆಲೋಚನೆ ಬಂದು ಉತ್ತರ ಕೊಡ್ತೇವೆ. ವೆರಿ ಸಿಂಪಲ್ ಪ್ರಶ್ನೆ ನಮ್ಮ ಸತೀಶ್ ಅಣ್ಣಿಗೆ ಎಂದಿನಿ. ಗಂಡಸರು ಎಡಕೈಗೆ ವಾಚು ಕಟ್ಟುತ್ತಾರೆ, ಹೆಂಗಸರು ಬಲಕೈಗೆ ವಾಚು ಕಟ್ಟುತ್ತಾರೆ, ಯಾಕೆ ಅನ್ನೋದವರ ಪ್ರಶ್ನೆ. ಯಾಕೆ ಅನ್ನೋದವರ ಪ್ರಶ್ನೆ. ಸೊ ಆಲೋಚನೆ ಮಾಡಲಿಕ್ಕೆ ಯಾರಿಗಾದ್ರೂ ಬಾಕಿ ಇದ್ರೆ ಹೆಂಗೆ ಗೊತ್ತುಂಡು ಯಾನು ಪನ್ ಪ್ಯಾಂದಾಲಿತ್ತನ್ನು ಕಾಲ್ ಮಾಡಂಥದ್ದು ಪನೋಲಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204944. ಇಲ್ಲ ಅಂತ ಹೇಳಿದರೆ ನಾನೇ ಉತ್ತರವನ್ನು ಹೇಳುವಂಥ ಟೈಮ್ ನೀವೇ ಹೇಳಿದರೆ ಚಂದ ಇರ್ತದೆ ಅಂತ ನಾನು ಅಂದ್ಕೊಡೋದು. ಯಾರಾದರೂ ಒಂದು ರಪಕ್ಕ ಉತ್ತರವನ್ನು ಕೊಟ್ಟು ಬಿಡ್ತೀರಾ ಅಂತ. ಸೊ ಮತ್ತೊಮ್ಮೆ ಕೊನೆಯದಾಗಿ ನಿಮ್ಮ ಹತ್ರ ಕೇಳಿಬಿಡ್ತೇನೆ, ಇಲ್ಲ ಅಂತೇಳಿದ ನಾನು ಹೇಳಿಬಿಡ್ತೇನೆ. ಗಂಡಸರು ಎಡಕೈಗೆ ವಾಚು ಕಟ್ಟುತ್ತಾರೆ, ಹೆಂಗಸರು ಬಲಕೈಗೆ ವಾಚು ಕಟ್ಟುತ್ತಾರೆ, ಯಾಕೆ ಅನ್ನೋದು ಪ್ರಶ್ನೆ. ಯಾಕೆ ಅಂತ ಹೇಳಿ ಯಾರಾದರೂ ಹೇಳುವುದೇ ಇದ್ದರೆ ನನಗಂತೂ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
3: ಹಲೋ.
0: ಹಲೋ ಮೇಡಮ್, ನಮಸ್ಕಾರ.
3: ನಮಸ್ತೆ.
0: ದಾದವನ್ ಪರ್ಗೆ
3: ಟೈಮ್ ತೂಪುನ ಮಾತ್ರ
0: ಇರು, ಹುಷಾರುಲ್ಲ ರೀ ಪೂರ್ಣಿಮಕ್ಕ, ಭಾರಿ ಹುಷಾರುಲ್ಲ ರೀ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ರೈಟ್ ಆನ್ಸರ್ ಇರ್ ನಾವು. ಓಕೆ, ಯಾಕೆ ಹೇಳಿದರೆ ಟೈಮ್ ನೋಡಲಿಕ್ಕೆ ಅಂತ ಅಷ್ಟೇ ಉತ್ತರ. ಎಲ್ಲಿ ಕಟ್ಟಿದ್ರು ಕೂಡ ಟೈಮ್ ನೋಡಲಿಕ್ಕೆ ಕಟ್ಟೋದು ಅಂತ. ಸೊ ಯಾಕೆ ಹೇಳಿದರೆ ಟೈಮ್ ಕೊಂಡು ನೋಡಲಿಕ್ಕೆ ಅಂತ. ನಮ್ಮ ಯಾರು ಸತೀಶ್ ಕಯ್ಯಾರು ಉತ್ತರ ಕಳಿಸಿದ್ದಾರೆ, ದಾಯಪಂಡ ಸಮಯ ನೋಡೋದಕ್ಕೆ ಅಂತ ಅವರು ಕಳಿಸಿರುವಂಥದ್ದು. ಎನಿವೇಸ್, ಥ್ಯಾಂಕ್ ಯು ಆಲೋಚನೆಯನ್ನು ಮಾಡಿದಂಥ ಉತ್ತರವನ್ನು ಕೊಟ್ಟಂಥ ಎಲ್ಲರೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಾಗಿದೆ. ಇನ್ನು ನಾಳಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: ನಕ್ಷತ್ರದ ಮೋರಿತ ಹೋಲ್ಕೋ ಅಂತ ತಾಮಗ ಪೂರಂದೆ ಕುಂಡನ
1: ಡೇಂಜರಸ್
0: ಪೆಟ್ಟಿಗೆ ಪಾಡ್ತೀನಿ ಡೆಕೋರೇಷನ್ ಮಾಡ್ತೀನಿ ಮತ್ತ ಹರೀಶಾ ಹೆಚ್ಚ ಕೊಡ್ತೇ ಪಚ್ಚಿ ನಿಕ್ಲ ಕುಟುಂಬದಕ್ಕೆ ಪೂರ ಬಂಡಿದ ಬಲ
1: ದಾದಾ ಪಾತ್ರ
0: ಸಪ್ತಿಕ ಅಂತ ಧೈರ್ಯ ಹೆಂಗ್ ಧೈರ್ಯ ಕಾಲ್ ಕಮ್ಮಿ ಐನೇ ತೊಲೇ ಪೋಪಿ ನಾ ಪಕ್ಕ ಪೋ ಮಗ ಹೆಂಗ್ ಪಕ್ಕ ಮೀನ್ ಕನೇ ಇರೋ ಐಕ್
1: ಪೆಟ್ಟು ಕೊಡೋಣಮ್ಮ పెట్టు జోరుండ దోగరా
2: ఏంటన్న
1: పెట్టు జోరుండ
2: ఎంక మల్ల పెట్టించన్న మొబైల్ అంత పెట్టుండు
3: చేపల ఏర్ల పోనగా ఓడిపోపు నుండి కేరియరా కేంద్ర బల్లి మారాయి ఓడిపోపు నుండి కేంద్ర బల్లి దూర పోపు నుండి కేను
4: అందారామా
3: ದೂರ
4: ಹೋಗ್ತೀನಿ
3: ಮಾರಾಯ್ತಿ ನನ್ನ ಕೂಡ ಅಂತಾನೆ ಓಡೆ ಮುತ್ತದೆ ತಂದು ಪೋತತ್ತ ಓಡೆ ಮಾತ ಪೋತ ಅಂದ್ ಹೆಂಗೆ ಗೊತ್ತಿಜಿ
4: ಮಾರಾಯ್ತಿ
3: ಚೌ ಚಲ್ ಚಲ್ ಚಲ್ ಚಲ್ ಚೌಲಿ ಆತ ಬಕಯಾನ ಉಲಾಯ್ ಬರ್ತದೆ ಬೆಚ್ಚ ನೀರು ಮಾಡ್ತದೆ ಮೀನಿ ಅನ್
4: ನಮ್ಮ
3: ಗೊಬ್ಬುನ ಲೋಕ ತೆಲಿಪು ಎಂಚಿನ ಮಾರಾಯ್ದಿ ನಮ್ಮ ಗೊಬ್ಬುನು
4: ಇಲ್ಲಾಟ
3: ಇಲ್ಲಾಟ ಇತ ಇಲ್ಲದ ಉಲಾಯಿ ಉಂತದು ಇಲ್ಲಾಟ ಗೊಬ್ಬು ನಾವು ಎಂಜಿನ ಆಟ
4: ಇಲ್ಲಾಟ ಬರ್ಚಿ ಮದ್ಮಾಟ
3: ಚೂರು ಬದಲಾವಣೆ ಕೊರಕಾಯ್ತು ಈ ಆಟಡು ಇನ್ನಿತ ಆಟಡು ಯಾನ್ ಮದ್ಮಲ್ ಆಟ ಈ ಮದ್ಮೆ
4: ಅಲ್ಲ ಈ ಮದ್ಮಲನ್ನು ನಿಕ್ಕೆ ಕಚ್ಚುಂಡು ನಿಕ್ಕೆ ಸೀರೆ ಆಡು ಬಂಗಾರ ಆಡು ಬಚ್ಚಾರಮ್ಮ ನಿಕ್ ಮಸ್ತ್ ಕಚ್ಚುಂಡ್ಯಾರಮ್ಮ
3: ಆ ಪುಂಜೋಲ ಪರನ್ ಕಾಸು ಭಯಂಕರ ಪೂರ ಆ ಪುಂಜ
4: ಬಚ್ಚಾರಮ್ಮ
3: ಈ ಮದ್ಮಲಪ್ಪ ಯಾನ ಮದ್ಮೈ ಅವ
4: ಅಂಚನೆ ನಮೈತೆ ಈ ಆಟ ಗೊಬ್ಬ ಈ ಆಟ ಗೊಬ್ಬನಾಗ ನಾನು ಕೊಂಚ ಶೋಕದ ಇಲ್ಲು ಪುಂಡ್ಯಾರಮ್ಮ ಆ ಇಲ್ಲದೆ ದುಡ್ಡು ನಿ ಪೊರ್ಲದ ಪೂತ ತೋಟ ಪಕ್ಕನೆ ನಾಯಿ ಯಾರಮ್ಮ
3: ಏ ನಾಯಿ ಬರ್ತಿ ಮಾರಾಯ್ತಿ ನಾಯಿ ಒಂಗಿ ನಮ್ಮ ಆಟಡು ಬೋರ್ಡರ್ನೇ ಬರ್ಚಿ ದಾಯ ಗೊತ್ತನಾ ಮುರಣಿಯನ್ನ ಚಡ್ಡಿಡು ನಿತ್ತು ಬೆಲ್ಲ ಇತ್ತಿನ ಮಾರಾಯ್ದಿ ಆ ನಾಯಿಯನ್ನ ಚಡ್ಡಿನ ಓಡೆ ಮಾತ ಕೊನೊತ್ತು ನಿಜ್ಜಿ ಗೊತ್ತನಾ ನಾಯಿ ಒಂಜಿ ಬರ್ತಿ ಹೆಂಗ್ ಆಟ ನಾಯಿ ಬರ್ತಿ ನಾಯಿ ಒಂಜಳ ಇತ್ತಿನಲ್ಲ ಅಯ್ಯನ ಕೊರಕಾರವಲ್ಲಿ ಮನಿಪ್ಪಂದ ಕುಳ್ಳೋಡ ಆ ನಾಯಿ
4: ಈ ದಿನ ಒಳ ಕಾಣ್ಲಕ್ಕ ಬೇಲೆ ಪೋಪ ಮಧ್ಯಾಹ್ನ ನೋಡ್ ಬರ್ಪ ರಾಮ ಈ ಮಧ್ಯಾಹ್ನ ನೋಡ್ ಬಂದಾಗುಂಡತ್ತ ಯಾನಿ ಕುಂಜ ಅಟ್ಟಿನ ಮದ್ ಪಾಡ್ವರಮ್ಮ ಐದ್ ಪಕ್ಕ ಉಂಡತ್ತ ಈ ಒಣಸ್ ಮಂತ್ ನನಗೆ ದಂಕೇರುಂಡ ರಾಮ
3: ಇತ್ತ ಒಣಸ್ ಮಂತ್ನಾಗ ಎಂತ ದಂಕೇರುಂಡ ಇನ್ನೈತೆ ಸಾವಿರ ಗಜಿ ಬಂದು ಸಾವಿರ ಗಜಿ ಪದೆ ನೆಕ್ಕ ನೀವು ಉಪ್ಪು ಬಾರ್ದ ಒಂದಿ ಖಾರ ಬಾರ್ದ ನಾಳೆಗೆ ಪತ್ತು ಜಾವು ಸಾವಿರ ಗಜಿ ಬಾ ನಿನ್ನ ನುಪ್ಪಲ ಬರ್ತಿ ಖಜಿಪಲ ಬರ್ತಿ ಪಾ ಅಂತೆ ಪಾಂಡದಯ್ಯನ ಪಂಪೆ
4: ಅಂಚ ಪಂಪನಾ ಇರಿ ಈರ್ನ ಮಂದಿ ಗುಂಪಿ ಎಣ್ಣ ಮಂದಿ ಕಲತ್ ಮಲ್ತಿ ಪಾಂಡ ಮಲ್ತಿ ಪಾಂಡ ತಿನ್ಪಿನ ಬೇಲೆ ಅಂಚ ಯಾನ್ ಪಂಪುಜಿ
3: ಅಂಚ ಈ ಪಂಪು ಜನ ಬಕ ಎಂಚ ಪಂಪ
4: ಎಲ್ಲೆದ್ ಬಕ ಎಡ್ಡೆ ಕಜಿ ಮಲ್ತಿ ಪಾಡು ಅಂದ್ ಪಂಪ
3: ಅಂಚ ಪಂಪನ ಪೇರೆ ಅಲೆ ಪುಂಡು ಬರ್ಪೆ ಎಂಕಿನ ಮಾರಾಯ್ತಿ ಎಂಕ್ ಪಾರುಂಡು ಪೊರ್ತಾನು
4: ಆಟ ನನ್ನ ಮುಗಿದಿದ್ದೆ ರಾಮ
3: ನನ್ನ ಮುಗಿದಿದ್ದ
4: ನನ್ನ ಮುಗಿದಿದ್ದಿ ತುಲ ಅಂತಾನೆ ಈಗ ಬೇಲೆ ಪೋಪ ಕಾಂಡ ಹಾಕುಂಡು ಕಾಂಡ ಬೇಲೆ ಪೋಪ ಪಕ್ಕ ಮಧ್ಯಾಹ್ನ ಹಾಕುಂಡು ಕೂಡ
3: ಬೈ ಹಾಕುಂಡು
4: ಕೂಡ ಮಧ್ಯಾಹ್ನ ಹಾಕುಂಡು ಕೂಡ ಬೈ ಹಾಕುಂಡು
3: ಕೂಡ ಈ ಮನೆ ಕಾಂಡ ಬೇಲೆ ಕಾಂಡ ಹಾಕುಂಡು ಬೈ ಹಾಕುಂಡು ಮಧ್ಯಾಹ್ನ ಹಾಕುಂಡು ಎಂಕಿ ಬಲಸುವ ಕಾಂಡ ಹಾಕುಂಡು ಮಧ್ಯಾಹ್ನ ಹಾಕುಂಡು ಎಂಕಿ ಬಲಸುವ ನಮ್ಮ ಆಟಡು ಈ ರಾತ್ರಿ ಕತ್ತಲೆ ಆಯರ್ನ ಇಜ್ಜ
4: ಅವು ಹಾಕುಂಡು ಅವು ಎಪ್ಪಲ್ಲ ಕಡೆ ಕಾಂಡ ಮಧ್ಯಾಹ್ನ ಕಾಣೆ ಕತ್ತಲೆ ಹಾಕುಂಡು ಅವು ಕತ್ತಲೆ ನಮ್ಮ ನಿದ್ರೆ ಮಾಡ್ಬಾರ್ದಾ ಅವ್ ನಿದ್ರೆ ಕತ್ತಲೆ ಹೋಗಿ ಗೊತ್ತೇ
3: ಎಂಕಿ ನಿದ್ರೆ ಗೊತ್ತಾಯ್ಯಾ ನಾನು ಗೆದ್ದಿತ್ತದ ಹಿಂಗೆ ನಿದ್ರೆ ಗೊತ್ತಾಯ್ತು ಇತ ಕತ್ತಲ ಹಾಕೊಂಡ್ರ ನಮ್ಮ ಆಟ ಆಯ್ನಾತು ಎಲ್ಲೇ ಮಲ್ಕೊಡು ಮಾರಾಯ್ದಿ ಆತ ಉದ್ದಕ ಒಯ್ಪೆರ ಬಲ್ಲಿ ಆಯ್ನಾತು ಮೂಜಿ ಗಂತೇಡೆ ನಮ್ಮ ಮುಗಿಪೆರ ತೂಡ ಆಟ ಆಯ್ತಾ
4: ಏ ರಾಮ ಅಂಚ ನಮ್ಮ ಮದ್ಮದು ರಡ್ಡು ತಿಂಗಳ ಪುಣ್ಯ ರಾಮ, ರಡ್ಡು ತಿಂಗಳಾಯ್ ಬಕ್ಕ, ರಡ್ಡು ತಿಂಗಳಾಯ್ ಬಕ್ಕ ಆಟ ನುಂತಾಗ, ರಡ್ಡು ತಿಂಗಳಾಯ್ ಬಕ್ಕ ಆಟ ನುಂತಾಗ,
3: ಇತ ರಡ್ಡು ತಿಂಗಳಾಯ್ ಬಕ್ಕ ಆಟ ನುಂತ ಅವ್ವ ಆಯ್ಕೆ ಇತ್ತ ಉಂಟಾದ ಮುನ್ನಾಡ ಸುರುಕೆ ಉಂಟಾದೋಡು ಯಾನ್ ಪಣ್ಣು ಸುರುಕೆ ಉಂಟಾದು ಇಂದು ಇತ ರಡ್ಡು ತಿಂಗಳಾಯ್ ಬಕ್ಕ ದಾಯಗ ಉಂಟಾಯ್ನಿ ರಡ್ಡು ತಿಂಗಳಾಯ್ ಬಕ್ಕ ದಾಯಗ ಉಂಟಾಯ್ನಿ
4: ರಡ್ಡು ತಿಂಗಳಾಯ್ ಬಕ್ಕ, ರಡ್ಡು ತಿಂಗಳಾಯ್ ಬಕ್ಕ ಈ ಸೈಪ.

0: ಅವತ್ತಾಗಿ ಆಟೋಡೆ ನಾನು ಈ ಕೆರ್ನಿ
1: ಯಾನಿ ನನ್ನ ಕೆರ್ನಿ ಅತ್ತಿಯರಾಮ ಎನ್ನ ನಕ್ಷತ್ರ ಉಂಡು ಎನ್ನ ಜಾತ ಕೊಡೆ ಉಂಡು ನನ್ನ ಮದ್ಮೈ ನಕುಲು ರಡ್ಡೆ ತಿಂಗಳ ಸೈಪೇರ ನಂದಿಯರಾಮ ಐ ಕ್ಯಾನ್ ಫನ್ನಿ
0: ಯಾನೆ ಅಡ್ಡ ಸೈವೆ ಯಾನಿ ಎಲ್ಲ ಕಲ್ಲು ಡಾಕದಿ ಕೆರೋಡಾವು
1: ರಾಮ ರಾಮ ರಾಮ ರಾಮ
0: ದೋಗ್ರನೆ ಮರಡ್ದು ತಿತ್ತು ಕೊಡ್ತೀನಿ ನಿನ್ನ ಮೊನೆ ತೂದತ್ತು ಏರ್ ಅಪ್ಪೆ ಬಂದಿನ ಅವು ನಿನ್ನ ಮೊನೆ ತೂದತ್ತು ಆರೆ ಇಂಥ ಕೊಡ್ತೀನಿ ಗೊತ್ತ ಮಿತ್ರ ತಾರಾಯ್ ದಪ್ಪನಾಗ ಅರೆಗು ಫೋನ್ ಬರ್ತನ ಒಂದ್ 50 ಐದು ಅಪ್ಪ ರೊಂಡು ಬರೋಡ್ಗೆ ಹಾ 50 ಸಾವಿರ ಪಣ್ಣಿ ಕೈ ಬಿಡ್ ನಡೆಗೆ ಊರ್ದಿದ್ದೇರಿ ಒಂದಿನ ಲೆಂಕಿ ತಿಕ್ಕಿದ್ನ ಅರೆಗ ಅವ್ಲೆ ಪಾತೊಂದಿರಾರು ಇಂಚಿನ ಕುದುಂಬು ತಿಕ್ಕಿದ್ನ ಅವ್ಲೆ ಪಾತೊಂದು ಮೇಲೊಂದಿತ್ತೀರು ಬಕ ನಿನ್ನ ಮೊನೆ ತೂದತ್ತಾರ ಕೊಡ್ತೀನಿ ಅವಾ ಅರೆಗ ಪೆಟ್ಟ ಏನಂತ ಅರೆ ಗುಂಜಿ ಫೋನ್ ಪಾತೇರ್ದು ಅಭ್ಯಾಸ ಉಂಡು ಗೊತ್ತು ಫೋನ್ ಫೋನ್ ಪಾತೇರ್ದು ಬಂದ ಬಂದು ನಾ ಗುಂಜಿ ಕಾರ್ ಇಂಚಾನ್ ಪೇರು ಆರು ಭೂಮಿದ ಮಿತ್ತು ಉಲ್ಲ ಬಣ್ಣದ ಸರೈತಿ ಎನ್ನಿದೆ ಆ ಕಾರ್ ಇಂಚಾವಂತೀನಿ ಅವು ಫುಲ್ ಅಂಚ ಬಕ ನಿನ್ನ ಮೊನೆ ತೂದತ್ತವಾ ಎಂಟಿನ ಮಾಡಿದ್ ಎಂಟು ಬೇಳೆ ತಪ್ಪೋಣ ಅಂದಿ
2: ಸಿಗದ ಬೇಲೆ ನಾ ಕರಡು ಪೂರ ಉಂಟೈತೆ ಹತ್ತಮೆ ಈ ಬೇರ್ಗೊಂಡ ಎರಪಿದಾರ್ಸ್ ಬರ್ತೈತಲ್ಮೆ ಎರಡೇ ಇದು ಬರ್ತು ಮಾತೇರ್ನಿ
0: ಅಪಗಣ ಎಂಕೊಳಿ ಬೇಳೆ ದಕ್ಕಳು ಬೇಳೆ ದಕ್ಕಳು ಕಷ್ಟ ಸುಖ ಪಾತ್ರ
2: ಅಲ್ಲ ಪಾತಿರ್ದ ಮುಟ್ಟು ಬೋಂದಿಲ್ಲ ಅನಿಷ್ಟ ನಕ್ಷತ್ರದ ಮೋನೆ ತೂತಾರ ಹೆಚ್ಚು ಕಮ್ಮಿ ಮಿನಿ ಅವ್ರು ನನ್ನ ದಾದ ಮಾಡ್ಬೋದಲ್ಲ
0: ಹೆಂಚಿನ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅಂತ ಬೇರ್ ಪಾತ್ರ ಫೋನ್ದಿ ದಾದ ಹೆಚ್ಚು ಕಮ್ಮಿ
2: ಏರೆಗೆ ಎದುರು ಪಾತಿರ್ದು ಹೋಗಣಿ ನಿನ್ನ ಅಮ್ಮಗ ಏರೆಗೆ ಎದುರು ಪಾತಿರ್ದು ಹೋಗಣಿ ಓ ಪೇರ್ ಕೊಡ್ದು ಬಲ ಪೋ ಪೇರ್ ಶಬ್ದಕ್ಕೆ ಮುಲ್ಪದಾದ್ರೆ ಒಂದು ಶಬ್ದ ಅಳತ್ತ ಉಂಚಿನ ಶರೀರವಾಣಿ ನದಿನ ಆಂಡು ಮೂಲು ದ್ವಿ ಪರಿಸರ ಉಂಚಿನ ಆಂಡು ಹೆಂಚಿನ ಮರ್ತಿ ದಾದನ ಮರ್ತಿ ಅವಾ ಹುಡ್ಕೊಂಡು ಬರ್ಪಿ ಬಿ ಎಂಚಿನ ಮಲ್ತು ಬರ್ತೆ ಮೇಲೆ ಹಾಂಕರನ್ನು ಕೂಡ ಉಂತಾವೆ ದಾದಲ ಮಲ್ತಿ ಇನ್ನು ಬೇ ಬಿಡವಲ ಈ ಇತ್ತೆ ಪೇರ್ಗೊಂಡೇನೆ ತಾಯಿದ್ದು ಫಾಸ್ಟ್ ಎಂಚ ಬರ್ತೀನಿ ಪೇರ್ದ ಕ್ಯಾನ್ ಉಂಡು ಪೇರ್ ಕೊಡ್ದು ಬರ್ತಾನ ಈ ಪೇರ್ದ ಕೊರ್ದು ಬರ್ತಾನ ಪೇರ್ದ ಕ್ಯಾನ್ ಉಂಡು
0: ಬೇರೆ ಕಂಕನ ಪೂರ್ಣ
2: ಯಾರು ಫೋನಿಗೆ ಬಂದೆ ಆ ಇಷ್ಟ ನಕ್ಷತ್ರದ ಮೋನೆ ತೋದು ಫೋನ್ಲ್ಲ ನೂ ತಾಜಿ ಕೊರ್ಬಾದ ಪೇರ್ದ ಕಂಕನ ಪಾತ್ರ ಬೈತಾ ತಪ್ಪಕ ನಿನ್ನ ಮಲ್ಪಡು ದಾದ ಮಲ್ಪಡು ಪೊಂಬೆ ಕ್ಯಾನ್ ಬತ್ತ ಬಲ್ಲ ಪೊಂಬೆ ಪೊಂಬೆ ಕ್ಯಾನ್ ಬತ್ತ ಬಲ್ಲ ಕ್ಯಾನ್ ಬತ್ತ ಬಲ್ಲ ಓ ಮಗ್ಗ ಒಂಜು ಸುತ್ತು ತಿರುಗಿದ ಹೆಂಗೊಂದು ಸುತ್ತು ಕಮ್ಮಿ ಮಾಡಿದ್ ಪೋಯ್ ಈ ಬಲ ನಿನ್ನ ಸುತ್ತು ಕಮ್ಮಿ ಮಲ್ಪ ಮುನ್ನ ಹಾಮೇಲೆ ಹಾಕರಡು ಇದಾಯ್ತೆ ತೂಪಣಿ ಹೋದೆ ಮಾರ್ಲೇರಿ ಒಂದು ತೂಪಣಿ ಮಂಗಿ ಬಲೆ ನಿನ್ನ ಒಂಜು ಚೂರು ಸಂಭಾಷಣೆ ಉಂಟು ನಿನ್ನ ಹಾಕರಣ ಪೂರ ಉಂಟು ಹೆಂಚು ಬಲ ಇತ್ತೆ ಮಸೆ ಒಂದು ಪೋಯತ್ತ ಈ ಏರೆಗೆ ಮಸೇನಿ ಇತ್ತೆ ಮಸೆ ಒಂದು ಪೋಯತ್ತ ಈ ಏರೆಗೆ ಮಸೇನಿ ಹೆಂಗ ಮಸೆ ಪನಿ ಮಸೆ ಪನಿ ಮಸೆ ಪನ ಓ ಮಕ್ಕ ನೂ ತಾಜಿ ಬರ್ಬೇಕ ಪೇರ್ನ ಕಂಕನ ಬಾರ್ದು ಪಿರ ಹೆಂಕೆ ಬಾಕ್ಸಿಂಗ ಅಂದಮೆ ಈ ಆಣ ಮಗೆ ಅಂದ್ರೆ ಇತ್ತೆ ಪಿದೆ ಬರಬಿ ಈ ಆಣ ಮಗೆ ಅಂದ್ರೆ ಪಿದೆ ಬರಬಿ ಬರ್ಬೇಕು

0: ಬೇದಾನೆ ಆಲ್ಟು ಹಿಡಿತೀನ ಕಂಡಬಟ್ಟೆ ಕ್ರಾಸ್ ಮಾಡೊಂದು ನಿನ್ನ ಹಾಕರ ನಾನು ಇನ್ನು ಪೂರ ಬಂದ ಯಾರು ಕೋಟ್ ಅವ್ರದ್ದು ಎಕ್ಕಡೆ ಬೈದಿರಿ ಪೂರ ವಿಷಯ ಬಂದೆ ನೀ ಪ್ರಾಯ ದೂರಿಗೆ ನೂರು ತಂದು ಬರೋದಕ್ಕೆ ಏನು ಕಂದರೆ ಮಾಡಿದೆ ಆ ಹೆಣ್ಣು ಮತ್ತೆ ದೂರಿಗೆ
1: ಹೆಣ್ಣು ಪ್ರಾಣಿ ಮನೆಯೊಳಗೆ ಹೋಗ್ತಿದೆ ಹೆಣ್ಣು ಪ್ರಾಣಿ
2: ದೊಣ್ಣೆ ತಣ್ಣಿ ಇದು ಒಣಕ್ಕೆ ಸಾಕ್ಬಹುದು
0: ಅಂಚತ್ತಿಯು ಪ್ರಾರಂಭದ ವಿಷಯ ಬೇತಿ
2: ನಾನೇ ಜಯಲಲಿತ ಸುಪ್ರೀಂ ಕೋರ್ಟ್ ಹೊಡ್ದಾನೆ ಬರ್ತೀನಿ
0: ಅಂಚತ್ತಿ ರಾಮ ಏನು ತಜಿ ಬರ್ಬೇಕು ಪೇನ್ ಕಂಕರೆ ಬಾರದೆ ಬಂದಿದೆ ಆ ತರಬೇತಿಯೋಡು ಜೋಕ್ಲಿ ನೀರಿನ ನೀರಿಂದ ನಮ್ಮ ಇಲ್ಲಿ ಬಂದಿ ನಾನು ಮಾಸ್ಕ್ ಮೇಲೆ ಹೋಗುದಿಲ್ಲ
2: ನಮ್ಮ ಮನೆ ಅಂತ ಅಲ್ಲಿ ಹೋದದ
1: ಯಾರಿದು
2: ಅದು ಜಾನಕಿ ಅಲ್ಲ
1: ಎಂತ
2: ಮಾಸ್ಟ್ರೆ ಎಲ್ಲಿ ಮನೆಯಲ್ಲಿ
1: ಬೇಸರ ಮಾಡ್ಬೇಡಿ ಆಯ್ತಾ
2: ಬೇಸರ ಹೆಸರ ಇಲ್ಲ ಯಾರದು
1: ಪಾಪ ಅನಾಥಾಶ್ರಮದ ಮಗು ಈ ಮಗುವಿನ ತಂದೆ ತಾಯಿ ಇಬ್ಬರು ಸ್ವರ್ಗಸ್ಥರಾಗಿರಬೇಕು ಆ ದುರ್ವಿಧಿ ಈತನೇ ಯಾರಪ್ಪ ಈ ಪ್ರಣಾಮ ಶಿಶು ಈ ಮನುಷ್ಯನಿಗೊಂದು ಗುಣವಾಗದ ಕಾಯಿಲೆ ದೇವ ಇವನನ್ನು ಒಂದಾ ರಕ್ಷಿಸು ಇಲ್ಲವೇ ಮೇಲೆ ಕೊಂಡು ಆಗಲಾಗಿ ಯಾಕೆ ಈ ಭೂಮಿಯ ಮೇಲೆ ಈ ಕರ್ಮಾಂತರದ ಜನನವನ್ನು ಮಾಡಿ
2: ಎಲ್ಲಿ ಆಯ್ತು ಮನೆ ತಪ್ಪಿತ್ತು
1: ಎಲ್ಲಿ ಮನೆಯಲ್ಲಿ
2: ಇಲ್ಲಿ ಅಲ್ಲಿ ಓಮಂಜೂರ್ನಲ್ಲಿ ಅಲ್ಲ
0: ನಂಬೆ
2: ನಂಬೆ ಅಮ್ಮ ರೆಂಡು ಸೀದಾ ಇಲ್ಲದ ಲಾಯ್ಕನು ಮಾರ್ಗದಂಚಿ ಕೊನೋಚಿ ಮಾರ ಕಾಸ್ ಪಾಡಿರ್ ಮಾರ
0: ಸೀದಾಗಿ ಪಡಿ ಕಲೆಕ್ಷನ್
2: ಅಂಡ್ ಚೂನಾಗ ಅಂಚ ತೋಜು ನಿಂಕ್ ಅವು ಸೈಯಡ್ ಇತ್ತೆ ನಮ್ಮ ಮಗಳ ಲಕ್ಷ್ಮಿಗೆ ಮದ್ಮೇನಾಗ ನಮ್ಮ ರಾಮಿ ಎಲ್ಲಿಡೆ ನಮ್ಮ ಎಲ್ಲೆಡೆ ಬೈದೆ ಪಾಪ ಅಪ್ಪೆಜ್ಜಿ ಅಪ್ಪೆಜ್ಜಿ ಅಮ್ಮೆಜ್ಜಿ ಅವಾಗ ನಮ್ಮ ಅಂಜಿ ಆ ಲಕ್ಷ್ಮಿಗೆ ಮದ್ಮೆ ಮಾಡ್ಕೊಂಡು ಯಾಕೆ ಬೇಜಾರ ಅಂದ ಸ್ವಂತ ಮಗಳಿಗೆ ಮದ್ಮೆ ಮಾಡ್ತಂದ್ರೆ ಯಾವ್ಲೊಂಜಿ ಮಗಳೇಕನೇ ಮುಕ್ಕಲ್ನ ಹೆಂಕೊಂಜಿ ಬಣ್ಣದ ಬೀಜರತ್ತ ಅಂದ್ಯಾವಂದ
0: ಇಲ್ಲ ಮಂಗದ ಹುಲ್ಲಿ ನಮ್ಮ ಜೋಗ್ಲಿ ಮದ್ಮೆ ಆತೀಜಿ ಬೇರೆ ಕೆಲಸದಲ್ಲಿ ಇವರು ಮದ್ಮೆ ಬರ್ಬಿದ್ದಾರೆ
2: ಹೋದ ಹೋದ ನಿನ್ನ ದುರ್ತುಂಡಿಟ ಯಾನು ಕೇಂದ್ರ ಯಾನ ಆಡನಗೇನು ರಾಮ ಓ ರಾಮ ಆ ಮಂತ್ರ ಈ ಮಂತ್ರ ಜಪಿಸಿ ಕೇಳಲು ಬೇಡ ಒಂದು ಪುಸ್ತಕನ ಒಂದು ಇನ್ನೊಂದು ಚೇರ್ ಇತ್ತು ಅದೇ ಒಂದು ಎಡ್ಡೆ ವಿಷಯ ಕೇಂದ್ರ

0: ಜಾತಿಯ ನಿಖಿಲ ರಟ್ಟಿ ಜಂತಲ ಭೂತ ಗೊಂಜೈತಿ ಕಡಾಪೇ.
1: ಅದು ಹಾಯ್ ಅಂಚ ಮತ್ತೊಂದು ಗೋಪೆ, ನಿಂಗೆ ಕೊಂಚ ಸಂಶಯ ಆಯ್ತು?
0: ಯಾರು ಮಾಡಿದ್ದೀರ ಅನಿಷ್ಟ ನಕ್ಷತ್ರ ಬತ್ತಿಬೇಕು ಇಂಚ ಪೂರ ಆಯ್ತು ತೂಲಿ
1: ನಕ್ಷತ್ರದ ಆಲಜ್ಜಪ್ಪ
0: ನಕ್ಷತ್ರ ತೂಲಿಗೆ ಎಂಕಲ್ ಚೆಕ್ ಪೋಸ್ಟ್ ಉಂತಿನೇ ಒಂದು ಮಾತ ತೆಗೆದು ಬರ್ನವೇ
1: ಇಂಚು ನಾವು
0: ಸಕ್ಕರೆ ಚಾತಗಳು ನಿನ್ ತೊಟ್ಟಿರ್ಬಾರ್ದು ಸಾಕಾವನಿ ಯಾರು ಮುರಣಿ ತೂಪೆ ಸಕ್ಕರೆ ದಾಲೆ ಕಮ್ಮಿ ಬರ್ಕೊಂಡಿಂದು ಇಂಚು ಬರ್ದೆ ಚಿತ್ರದಿಂದಿ ಪುರಾಣಿದ ಕಜವನ್ನು ಮತ್ತೆ ತೊಟ್ಟಿಟ್ಟು
1: ಸಕ್ಕರೆ ಚಾತ ಹೊಡಿ ಅತ್ತ ತಿನ್ನು
0: ಶ್ರೀ ದಾದಿ
1: ಕಣ್ಣಾರ ಕಂಡರು ಪರಂಬರಿಸಿ ನೋಡಬೇಕು
0: ಎನ್ನ ಯಾಪಲೆ ಊಹೆ ಕರೆಕ್ಟ್ ಉಪ್ಪುಡು
1: ಊಹೆ
0: ನದಿ ನಿಕ್ಕು ಒಂದಕ್ಕು ಈ ಯಾಪ ಚಿತ್ರದಿಂದ ಲಂಗ ನೀರು ಕೊರ್ ನಿನಕ್ಕೆ
2: ರಾಮೆ
1: ರಾಮೆ ಜೊತೆ ಕೊರ್ನ
0: ರಾಮಗೆ ಎಂಕಲ್ ಚಟ್ಟಿ ಜೊತೆ ಕೊಡ್ ನಾಯಿ ಮೊಲೆಗೆ ಲಂಗ ಜೊತೆ ಕೊಡ್ತೀನಿ
1: ನಾನೇ ಅದೇ ಒಂಚೂರು ಪಾಪ ಪುಣ್ಯ ನಾನು ಹೇಳಿದ್ದೆ
0: ಎಂಕಿರ ಪಾಪ ಪುಣ್ಯ ಬರೇ ಇಲ್ಲ ಕದವಲ್ಲ
1: ಖಜಾ ತೆಗೆದು ನಮಗೆ ಅವು ಸೈಯಾಡು ನೀರು ಬೇಚ ಅದನ್ನ
0: ಅವು ಎಕಡೆ ಬೇಕು
3: ಅಪ್ಪ ನಮಸ್ಕಾರ ಅಪ್ಪ
0: ನಿನ್ನ ಅಮ್ಮ ಗುರು
3: ಅಣ್ಣ ನಮಸ್ಕಾರ ಅಣ್ಣ ದಾಲಜಿ ಪಾರ್ವತಿ ನಾನು ಉಂಗ್ ಕುಲ್ಲದ ಬೋದೈತಿ ಅಜದಲ್ಲ ರಿಸಲ್ಟ್ ಬೈದ್ರೆ ಅಂತ ಹೇಳಿ
1: ರಿಸಲ್ಟ್ ಬೈದನು ರೆಡ್ ವಿಕೆಟ್ ಹೋತನು ಮೇ
3: ಅಂದ್ರೆ
1: ನನ್ನ ಏಪ್ರಿಲ್ ಗುಲ್ ಧ್ಯಾನ ಕಂಪ್ಲೀಟ್ ಮಾಡ್ಬೋದು
3: ಅಣ್ಣ ಬರ್ಬೇಪ್ಪ ಏನ್ ದಾದ ಬಂಡೆ ನಾಯಕದಾದ ಅರ್ಥ ಅಂಡಾಯ ಹೋಯ್ನೆ ಮರ್ಯಾರೆ
0: ಹಾಕಿ ಇರಗಿ ನಟ್ಟುಣಕ್ಲ ಕೇಸ್ ಐತಿ ಕುಣಿ
1: ಅವ್ರ ಅಡ್ಡ ಮುಖಲ ಹಾಕ್ಲೇಟಿ
0: ಶೀತ ಆಗ್ಲಿ ಮತ್ತೆ
1: ಅವ್ ಸೈಡ್ ನೀರ್ ಬೆಚ್ಚ ಅಣ್ಣದಲ್ಲ
0: ಅವ್ ಎಕಡೆ ಬಿಚ್ಚಾತೀನಿ
1: ಬಲಯ್ಯ

0: ಭಾಷಣದ ಪ್ರಯತ್ನಗಳು ತಮಾಷೆ ಮಾಡಬಾರ್ದಮ್ಮ, ತಮಾಷೆ ಮಾಡಬಾರ್ದು. ಮುಂಚಿನಾಗೆಲ್ಲ ಸರಿದ್ದೆ ನಾನು, 100% ಸರಿದ್ದೇನೆ ಈಗ. ಮುಂಚಿನಾಗೆಲ್ಲ ಪಾಪ ಅನಾಥಾಶ್ರಮದ ಮಗು. ಈ ಮಗುವಿನ ತಂದೆ ತಾಯಿ ಇಬ್ಬರು
1: ಸ್ವರ್ಗಸ್ಥರಾಗಿರಬೇಕು.
2: ಮರಪನ ಸೀಕ ಖಂಡಿತ ಹೋಗ್ಬಿಟ್ಟು ಮರಪನ ಸೀಕ ಬೋರ್ಡ್ ಸುರುಟ್ ಎಂಕ್ಲಾರಿ ಮರಪಡಾಬು ಪಲ ಗುಲಾಬಿ ಒಂದ್ರೆ ಅಷ್ಟೇ ತರ ಮಗ. ಮತ್ತೆ ಪಾರ್ವತಿ ಆ ಬ್ಯಾಗ್ ಒಂದು ಉಳಿದಿರಲಿ ಪಡ್ಬಾರ್ದಿ ಮೂಲ ಬ್ಯಾಗ್ ಮುಟ್ಟಿದ ಬ್ಯಾಗ್ ಖರ್ಚಿದ್ವು ಹಂಚಿ ಮನಮೇ ಮುಕ್ಕೊಂಡೇನೇ

ಅಯ್ಯ ಅವ್ರು ಏನಂತೆ ಡ್ಯಾನ್ಸ್ ಕಲ್ಪ ಸ್ವಲ್ಪ ಸರಿ ಮಾಡ್ಬೋದು.

0: దుడ్డు కొనుగోడు నీకు పక్క నేను నిలబెత్తాను, నీకు కొంచెం గమ్మత్తు పంపడు, లేకపోతే నీ భార్య ముగ్ధ బాలే మగ ప్రామాణిక వ్యక్తి పోతాను మగ.
1: ఓ నువ్వు చిల్లర పిర కొరండా
0: దానని పోన ఎక్కి
1: ఎంకి
0: ఎంకిన పడ
1: ఇరడ ఉండు అదే
0: గొత్తుండు
1: అదే అంత ఇరుకొరని పార్వతే ఇదాలే
2: హలో
0: అలా అలా నువ్వే నేను దూసురామంట అది అని పని
1: అంతే
0: అనుకమ్మతుంది కాసు
1: అంతే అంతట ఇంకో అల్లజి బేలదాలి అప్ప మేర్ల ఇజ్జి
0: అజ్జే
1: అది ఇరడ ఉండు
0: గొత్తుండు
1: అన్న అంత పని
0: బలవగించు
1: ఒక బోర్డు ఉంది అట్ అలా పో కొరపై రాజా కాదు
0: అమ్మేది కూడా నేను మగ్గిపోయితే ఆ కుషుడు కొరిపిని నా ఐస్ క్రీమ్ ముడుతుంది తిను
1: నువ్వు
0: అష్టమి అడిగి పట్టున్నావు
1: అంచట ఇరడ ఉండు అగుంచి పాపండు అని అంచ అక్కడ నుంచి పాపద సంతాన పాప తారేడు బూర్దు భార్య నుంచి బేజార చింతాజనక పరిస్థితి ఉల్లే రకం అంటే ఇరడ ఉండు
0: వస్తుండు కాచమన్నదుల మారు మత పారిపోయింది నా ఇంటి పడమే ఏం నేను పుదారు
3: హరి హరి
0: హరియా పొరియా
3: హరి హరీష్
0: అంతేమన్నాను నా అమీన్ కూడా నన్ను మగ్గిపోయితే ఆ కుషుడు కొరిపిని ఏంజిన మత పొడుతుంది బుక్స్ లెట్టు
1: అజ్జా నువ్వు మగక కొరనగా కొన్ని అమ్మేరగ వేజర్ అప్పగా పాప అతి ఇరడ
0: ఉండు ఇవ్వలేదు పూర్వం మధ్య నింగు తిన్నాడు నా అమ్మేది కూడా నన్ను మగ్గపోయితే ఆ కుషుడు కొరిపిని నన్ను పడుతుంది నువ్వు తోటి పూర్వం మగ్గ దాన్ని పోతున్నాయి మరద మధ్య మగన పుదరు పనుకో
1: కాసు కొరియాక ఎంత ఖర్చు పడిపోతున్నాయి
0: సాగుతున్నాను
1: ನಾನು ರಾಮ ಮಾತ್ರ ನಾನು ರಾಮಲ್ಲ
0: ಪಾಪದಿ
1: ಅವು ನಿಕ್ಲೇಗೆ ಬಿಡ್ತೀನಿ ಅವನು ಸರಿ
0: ನಮಸ್ಕಾರ ನಮಸ್ಕಾರ ಮಗ ಅಮೇಲೆ ಕೊಡ್ಬೈತಿ ಆ ಕುಚುಡಿ ಕೊರ್ತೀನಿ
4: ಇತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಪಾರ್ವತಿ ಉಂದತ ಮೂಜನೆ ಎಗ್ಗೆ ಕೇಂಡರು ನಡಪಾದು ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಎಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು
5: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೆದ BEd ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರ ಮೇಧ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
6: ಒಂದು ಕಥೆಯಿಂದ ಆರಂಭಿಸಬಹುದು. ಯಾರಾದರೂ ದೋಣಿಯಲ್ಲಿ ನದಿ ದಾಟಿದವರು ಇದ್ದೀರಾ? ಇತ್ತೀಚೆಗೆ ಹಿಂದಿನವರಲ್ಲ, ಕೆಳಗೆ ಈಗಿನವರು ಯಾರಿಲ್ಲ, ನೀವೆಲ್ಲ ಬ್ರಿಡ್ಜಿನಲ್ಲಿ ಹೋಗೋರು. ನೀವೊಂದು ಸತಿ ದೋಣಿಯಲ್ಲಿ ಹೊಳೆ ದಾಟೋದಕ್ಕೆ ಪ್ರಯತ್ನಿಸಬೇಕು. ಅದು ಕೂಡ ಮಳೆಗಾಲದ ಸ್ವಲ್ಪ ಪ್ರವಾಹ ಇದ್ದ ಟೈಮ್ನಲ್ಲಿ ನೋಡಬೇಕು, ಆಗ ನಿಮಗೆ ಸರಿಯಾದ ಅದರ ಅನುಭವ ಸಿಗ್ತದೆ. ಒಂದು ಸಂದರ್ಭದಲ್ಲಿ ಒಬ್ಬರು ದೋಣಿ ದಾಟಲಿಕ್ಕೆ ಅವಸರ ಮಾಡಿದರು. ನಂಬಿಗೆ ಹೇಳಿದ ಇನ್ನು 4 ಜನ ಬಂದರೆ ಒಟ್ಟಿಗೆ ಕರ್ಕೊಂಡು ಹೋಗ್ಬೋದು ಅಂತ, ಇಲ್ಲ ನನಗೆ ಬೇಗ ಹೋಗಬೇಕಂತ ಹೇಳಿದರು. ಅಂಬಿಗೆ ಆ ಒಬ್ಬರನ್ನೇ ಹತ್ತಿಸ್ಕೊಂಡು ದೋಣಿ ದಾಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಸ್ವಲ್ಪ ದೂರ ದೋಣಿ ಹೋಗಬೇಕಿದ್ರೆ ಕೇಳಿದರು ಇವರು ಅಂಬಿಗನಲ್ಲಿ, ನೀನು ರಾಮಾಯಣ ಓದಿದ್ದೀಯಾ ಅಂತ. ಇಲ್ಲ ಸ್ವಾಮಿ ಅಂತ ಹೇಳಿದ. ಆದರೆ ಸ್ವಲ್ಪ ಗೊತ್ತುಂಟು, ಓದಲಿಲ್ಲ. ಆಮೇಲೆ ಸ್ವಲ್ಪ ಇನ್ನೂ ಅರ್ಧ ಆದಷ್ಟು ಮುಂದೆ ಹೋಯಿತು. ಆಗ ಅವರು ಮೊದಲನೇ ರಾಮಾಯಣ ಓದಲಿಲ್ಲ ಹೇಳಿದಕ್ಕೆ ಹೇಳಿದರು, ನಿನ್ನ ಕಾಲಾಂಶ ಜೀವನ ವ್ಯರ್ಥ ಅಂತ. ಆಮೇಲೆ ಸ್ವಲ್ಪ ಮುಂದೆ ಹೋದಾಗ ಕೇಳಿದರು, ನೀನು ಭಗವದ್ಗೀತೆ ಓದಿದ್ದೀಯಾ ಅಂತ. ಇಲ್ಲ ಅದು ಓದಲಿಲ್ಲ ಸ್ವಾಮಿ ಹೇಳಿದ, ಹಾಗೆ ಅರ್ಧ ಜೀವನ ಹೋಯಿತು ಅಂತ ಹೇಳಿದರು. ಅದು ಬೇಡ, ನೀನು ಇನ್ನು ಮುಂದೆ ಹೋದಾಗ ಒಂದು ಮುಕ್ಕಾಲಂಶ ದಾಟಿದೆ, ಮತ್ತೆ ಒಂದು ಸ್ವಲ್ಪ ದೂರ ಇದೆ. ಅಷ್ಟೊತ್ತಿಗೆ ಇವರು ಕೇಳಿದರು, ನೀನು ಮಹಾಭಾರತ ಓದಿದ್ದೀಯಾ? ಇಲ್ಲ ಸ್ವಾಮಿ, ಅದು ಓದಲಿಲ್ಲ. ಹಾಗೆ ನಿನ್ನ ಮುಕ್ಕಾಲಂಶ ಜೀವನ ಹೋಯಿತು ಅಂತ ಹೇಳಿದರು. ಅಷ್ಟೊತ್ತಿಗೆ ಹೊಳೆಯಲ್ಲಿ ನೀರು ತುಂಬ ಬರಲಿಕ್ಕೆ ಶುರು ಆಯಿತು, ದೋಣಿ ಮುಳುಗೋ ಸ್ಥಿತಿಗೆ ಹೋಯಿತು. ಅವನು ಇವರಿಗೆ ಕೇಳಿದ, ನಿಮಗೆ ಈಜಕ್ಕೆ ಬರ್ತದಾ ಅಂತ. ಇಲ್ಲ ಅಂತ ಹೇಳಿದ್ರು. ಹಾಗೆ ನಿಮ್ಮ ಜೀವನ ಪೂರ್ತಿ ಹೋಯಿತು ಅಂತ ಹೇಳಿದ್ರು. ಆದ್ದರಿಂದ ವಿದ್ಯೆ ಅಂದರೆ ಬರೀ ಪುಸ್ತಕದ ಬದನೆಕಾಯಿ ಅಲ್ಲ, ಪ್ರಾಕ್ಟಿಕಲ್ ಲೈಫ್ನಲ್ಲಿ ಇನ್ನೊಂದು ಬೇಕಿದೆ. ಆದ್ದರಿಂದ ನಿಮಗೆಲ್ಲರಿಗೂ ಸಹ, ಯಾರೆಲ್ಲ ಕೇವಲ ಬ್ರಿಡ್ಜ್ಗಳಲ್ಲಿ ದಾಟಿ ಹೋಗ್ತಾ ಇದ್ದೀರಾ, ನೀವೆಲ್ಲ ಒಮ್ಮೆ ನದಿಗಿಳೀರಿ, ಈಜುವುದನ್ನು ಕಲಿಯಿರಿ. ಈಜುವುದನ್ನು ಕಲಿತರೆ ಖಂಡಿತ ನಿಮ್ಮ ಶರೀರಕ್ಕೂ ಒಳ್ಳೆಯದು, ದೃಢತೆಗೂ ಒಳ್ಳೆಯದು, ಒಂದು ಕೌಶಲ್ಯ ಕೂಡ ನಿಮಗೆ ಬಂದಿರ್ತದೆ ಎನ್ನುವುದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮೇಧ ಅಂತ ಹೆಸರು. ಈ ಮೇಧ ಎಂಬ ಹೆಸರು ಶ್ರದ್ಧಾ ಎಂಬ ಶಬ್ದದ ನಂತರ ಬರ್ತದೆ. ನಮ್ಮ ಶಾಲೆಯಲ್ಲಿ ಒಂದು ಕಡೆ ಬರೆದಿಟ್ಟಿದ್ದೇವೆ, ಶ್ರದ್ಧಾಂ ಮೇಧಾಂ ಯಶಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೀಯಂಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೆ ಅಂತ ದೇವರಲ್ಲಿ ಕೇಳೋದು ಹವ್ಯವಾಹನ ಅಂತ. ನಾವು ಈ ಶ್ಲೋಕವನ್ನು ಮಾತಾಪಿತೃ ಪೂಜನದ ದಿವಸ ಪ್ರತಿ ವರ್ಷ ಒಮ್ಮೆ ಮಕ್ಕಳು ಹೆತ್ತವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯುವ ಒಂದು ಕಾರ್ಯಕ್ರಮ ಮಾಡ್ತೇವೆ. ಆ ದಿವಸ ಮತ್ತೆ ಇದನ್ನು ಹೇಳಿಸ್ತೇವೆ. ಆದ್ದರಿಂದ ಶ್ರದ್ಧೆ ಎಂಬಲ್ಲಿಂದ ಆರಂಭವಾಗ್ತದೆ. ಶಿಕ್ಷಣಕ್ಕೆ ಸೇರಿದಲ್ಲಿಂದ ಶ್ರದ್ಧೆ ಇರಬೇಕು. ನಿಮಗೆ ಆ್ಯಸ್ ಟೀಚರ್ಸ್ ಆಗುವವರಾಗಿ ನಿಮಗೆ ಆ ಟೀಚರ್ ಜಾಬಿನ ಬಗ್ಗೆ, ನಿಮಗೇನು ಸಿಲೆಬಸ್ ಕೊಡ್ತಾರ ಜಾಬಿನ ಬಗ್ಗೆ ಹೆಚ್ಚಿನ ಶ್ರದ್ಧೆ ಇರಬೇಕು. ಅದರ ಬಗ್ಗೆ ನಿಮ್ಮ ಚಿಂತನೆಗಳು ಮುಂದೆ ಹೋಗಬೇಕು. ಆ ದೃಷ್ಟಿಯಿಂದ ಶ್ರದ್ಧಾಂ ಎಂಬುದು ನಿನ್ನೆ ಕಾರ್ಯಕ್ರಮ ಆಗಿದೆ. ಮೇಧಾಂ ಎಂದಾಗ ನಾನು ಸ್ವಲ್ಪ ಸರ್ಚ್ ಮಾಡಿದೆ, ಮೇಧಾಸ್ತುತಿ ಅಂತ ಇದೆ. ಮೇಧಾಸ್ತುತಿಯಲ್ಲಿ ಏನಿದೆ ಅಂದರೆ, ಮೈ ಮೇಧಾಂ ಮೈ ಪ್ರಜಾಂ ಮಯಜ್ಞಿಸ್ತೇಜೋ ದಧಾತು, ಮೈ ಮೇಧಾಂ ಮೈ ಪ್ರಜಾಂ ಮಹೀಂದ್ರ ಇಂದ್ರಿಯಂ ದಧಾತು, ಮಹಿ ಮೇಧಾಂ ಮಹಿ ಪ್ರಜಾಂ ಮಹಿ ಸೂರ್ಯೋ ಭ್ರಾಜೋ ದಧಾತು ಅಂತ ಮೂವರು ದೇವರುಗಳಲ್ಲಿ ಪ್ರಾರ್ಥನೆ ಮಾಡೋದುಂಟು. ಅಗ್ನಿಯಲ್ಲಿ ಕೇಳೋದು, ನನ್ನಲ್ಲಿ ನಿನ್ನಂತೆ ತೇಜಸ್ಸು ಉಂಟಾಗಲಿ. ಯಾವುದ್ರ ಮೂಲಕ? ಮೇಧಾದಿಂದ, ಬುದ್ಧಿವಂತಿಕೆಯಿಂದ. ಇಂದ್ರನಲ್ಲಿ ಕೇಳೋದು, ನಮ್ಮಲ್ಲಿ ಇಂದ್ರಿಯ ಶಕ್ತಿ ಬರಲಿ ಅಂತ. ಇಂದ್ರಿಯ ಶಕ್ತಿ ಅಂದರೆ, ಯಾರು ಈಗ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ಕೇವಲ ಲೈಂಗಿಕತೆಗೆ ಉಪಯೋಗಿಸುವುದಲ್ಲ, ನಮ್ಮ 5 ಇಂದ್ರಿಯಗಳು, ಈ 5 ಕಣ್ಣು ಕಿವಿ ಮೂಗು ನಾಲಿಗೆ ಬಾಯಿ ಚರ್ಮ ಇದೆಲ್ಲ ಸಹ ಈ ಇಂದ್ರಿಯಗಳು ತುಂಬ ಜಾಗೃತವಾಗಿ ನಮ್ಮ ಇಡೀ ಆರೋಗ್ಯವನ್ನು ಸುಪುಷ್ಟವಾಗಿರುವಂಥ ರೀತಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಚಿಂತನೆ ಇದೆ. ಬೆಳಗಿನ ನಾವು ಕೇಳಿದೆವು, ನಾವು ಅಬ್ಸರ್ವೇಷನ್ ಮಾಡಬೇಕು ಅಂತ. ವಿದ್ಯಾರ್ಥಿಗಳು ಅಬ್ಸರ್ವೇಷನ್ ಮಾಡ್ತಾ ಇದ್ದರೆ, ಟೀಚರ್ಸ್ ಅಬ್ಸರ್ವೇಷನ್ ಮಾಡ್ತಾ ಇದ್ದರೆ, ಆಗ ಕ್ಲಾಸ್ನಲ್ಲಿ ಐ ಟು ಐ ಪ್ರತಿಯೊಬ್ಬರ ದೃಷ್ಟಿ ಕೊಡಬೇಕು ಅಂತ ಹೇಳಿದರು. ನಾನು ಹೇಳೋದೇನೆಂದರೆ, ಟೀಚರ್ಸ್ ಕ್ಲಾಸಲ್ಲಿ ಹೇಗಿರಬೇಕಂದರೆ, ಎಲ್ಲರನ್ನೂ ನೋಡುವಂತಿರಬೇಕು, ಯಾರೊಬ್ಬರನ್ನೂ ನಿಘಂಟಿನಲ್ಲಿ ನೋಡಬಾರದು. ಒಂದೇ ಮಗುವನ್ನು ನೋಡ್ತಾ ಇದ್ದರೆ ಆ ಉಳಿದ ಮಕ್ಕಳು ಆಲೋಚನೆ ಮಾಡಿದ್ರೆ ಅವರನ್ನು ಮಾತ್ರ, ಅದು ಹುಡುಗಿ ಆಗಿದರೆ ಕೇಳಬೇಡಿ ಹುಡುಗರ ಕತೆ. ಆಗ ಸಹಜವಾಗಿ ಅವರು ಬ್ರ್ಯಾಂಡ್ ಆಗಿಬಿಡ್ತಾರೆ. ಹಾಗಾಗಿ ಒಬ್ಬರನ್ನೇ ನೋಡ್ತಾ ಇರಬಾರ್ದು. ಯಾರನ್ನು ನೀವು ನೋಡ್ತಾ ಇದ್ದೀರೋ ಅವರು ಟಾರ್ಗೆಟ್ ಆಗ್ತಾರೆ. ಹಾಗಾಗಿ ಎಲ್ಲರನ್ನೂ ನೋಡುವಂತಿರಬೇಕಿದ್ರೆ ಏನು ಮಾಡಬೇಕು? ದಟ್ ಈಸ್ ಎ ಸ್ಪೆಷಲ್ ಕೆಪಾಸಿಟಿ. ನೀವು ಬಿಎಡ್ ಆಗಿದ್ದಾಗಲೇ ಈ ಒಂದು ಕೆಪಾಸಿಟಿಯನ್ನು ಡೆವಲಪ್ ಮಾಡಿದರೆ ನಿಮಗೆ ಸಕ್ಸಸ್ ಖಂಡಿತ ಸಿಗ್ತದೆ. ಎಲ್ಲರನ್ನೂ ನೋಡುವಂತಿರಬೇಕು, ಪ್ರತಿಯೊಬ್ಬರಿಗೆ ಅನ್ನಿಸ್ಬೇಕು ಇವರು ನನ್ನ ನೋಡ್ತಾರೆ ಅಂತ ಅನ್ನಿಸ್ಬೇಕು. ಆದರೆ ಅದೇ ಆಗಿರಬಾರ್ದು. ಆ ರೀತಿಯ ಕೆಪಾಸಿಟಿ ಬಿಲ್ಡಪ್ ಮಾಡಿದಂಥ ಶಿಕ್ಷಣ ಶಿಕ್ಷಕರು ಹೆಚ್ಚು ಯಶಸ್ವಿಯಾಗ್ತಾರೆ. ಒಂದು ಸಣ್ಣ ಪ್ರಸ್ತಾವನೆ ಏನಂದರೆ, ನಿಮ್ಮೆಲ್ಲರಲ್ಲಿ ಸಹ ಒಂದು ಕಥೆ ಇರಬೇಕು. ನೀವು ತರಗತಿಗೆ ಹೋದಾಗ ನಿಮ್ಮಲ್ಲಿ ಎಲ್ಲರಲ್ಲಿ ಸಹ ಒಂದೊಂದು ಕಥೆ ಇರಬೇಕು, ಎಲ್ಲರ ಒಂದು ವಸ್ತು ಇರಬೇಕು. ನೀವು ಕ್ಲಾಸಿಗೆ ಹೋಗುವ ಒಂದು ಹೂ ತೆಗೆದುಕೊಂಡು ಹೋದರೆ ಮಕ್ಕಳ ಗಮನ ನಿಮಗಿಂತ ಹೆಚ್ಚು ಆ ಹೂವಿನ ಮೇಲೆ ಹೋಗ್ತದೆ. ಮತ್ತು ಯಾಕೆ ತಂದಿದ್ದಾರೆ, ಏನು ಇದರ ವಿಷಯ ಏನಾದರೂ ಹೇಳ್ತಾರಾ ಅಂತ ಅವರಿಗೆ ಕುತೂಹಲ ಇರ್ತದೆ. ಒಂದು ಎಲೆ ತೆಗೆದುಕೊಂಡು ಹೋದರೆ ಅದೊಂದು ಇರ್ತದೆ. ಒಂದು ಪುಸ್ತಕ ತೆಗೊಂಡು ಹೋದರೆ, ದೊಡ್ಡ ಪುಸ್ತಕ ತೆಗೊಂಡು ಹೋದರೆ ಅವರಿಗೆ ಅದೇ ರೀತಿ ಇರ್ತದೆ. ಏನಿಲ್ಲ, ಯಾವಾಗಲೂ ಸಹ ಒಂದು ಸಿಟ್ಟಿನ ಮುಖದಲ್ಲಿ ಟೀಚರ್ ಕ್ಲಾಸಿಗೆ ಎಂಟರ್ ಆದರೆ ಆಗ ಮಕ್ಕಳಿಗೆ ಹೊಸ ಚೈತನ್ಯ ಅಲ್ಲಿ ಹುಟ್ಟುವುದಿಲ್ಲ. ಮುಗುಳು ನಗೆ ಇದ್ದರೂ ಸಾಕು, ಮುಗುಳು ನಗೆ ಬಹಳ ದೊಡ್ಡ ಸಂಪತ್ತು. ಹಾಗಾಗಿ ಈ ಶಿಕ್ಷಕ ವೃತ್ತಿಯಲ್ಲಿ ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸ ಯಾವುದಂತಂದರೆ, ಮಕ್ಕಳಲ್ಲಿರುವ ಎಲ್ಲ ಸಂಪತ್ತುಗಳು, ಯಾವ ಸಂಪತ್ತು? ನೋಡುವ ಸಂಪತ್ತು, ಕೇಳುವ ಸಂಪತ್ತು, ಮಾತನಾಡುವ ಸಂಪತ್ತು, ಚೆನ್ನಾಗಿ ಮಾತನಾಡುವ ಸಂಪತ್ತು, ಗಮನಿಸುವ ಸಂಪತ್ತು, ಮತ್ತು ಇದೊಂದು ಮುಗುಳಿನಾಗೆ ಕೂಡ ಒಂದು ಬಹಳ ಮುಖ್ಯವಾದ ಸಂಪತ್ತು. ಈ ಸಂಪತ್ತುಗಳು ನೀವು ಹೇಗೆ ಬೆಳೆಸ್ಕೊಳ್ಳಿ ಅಂತ ಮಕ್ಕಳಿಗೆ ಮಾದರಿಯಾಗುವುದ್ರ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಕೆಲವು ಆಲೋಚನೆಗಳನ್ನು ಇಟ್ಟುಕೊಂಡು ನಾನು ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದೆ ಸುಳ್ಯದಲ್ಲಿ. ನನಗೇನು ಅನ್ನಿಸ್ತಾ ಇತ್ತು ಅಂದರೆ, ವಿದ್ಯಾರ್ಥಿಗಳೆಲ್ಲ ಒಳ್ಳೊಳ್ಳೆ ಮಾರ್ಕ್ ತೆಗೆದುಕೊಂಡು ಬರ್ತಾರೆ, ಆದರೆ ಫಸ್ಟ್ ಎಕ್ಸಾಮ್ನಲ್ಲಿಯೇ ಅವರು ಹಿಂದೆ ಬೀಳ್ತಾರೆ. ಅವರು ಏನು ಸರಿಯಾಗಿ ಉತ್ತರ ಬರೆಯುವುದಿಲ್ಲ, ವಾಕ್ಯಗಳು ಸರಿ ಇರುವುದಿಲ್ಲ, ಪೂರ್ತಿ ವಾಕ್ಯವೂ ಇರುವುದಿಲ್ಲ, ಕೆಲವು ಶಬ್ದಗಳು ಸಹ ಅರ್ಧಂಬರ್ಧ ಇರ್ತದೆ. ಯಾಕೆ ಹೀಗೆ ಆಗ್ತದೆ ಅಂತ ನಾನು ಗಮನಿಸುವಾಗ ನನಗೆ ಅನ್ನಿಸ್ತು, ಇವರ ಫೌಂಡೇಷನಲ್ ಎಜುಕೇಷನ್ ಚೆನ್ನಾಗಿ ಆಗಲಿಲ್ಲ ಅಂತ. ನಮ್ಮ ದೇಶದ ದೊಡ್ಡ ಸಮಸ್ಯೆ ಏನಂದರೆ, ಫೌಂಡೇಷನಲ್ ಎಜುಕೇಷನ್ ಬಗ್ಗೆ ನಾವು ಯಾರೂ ಸಹ ಗಮನ ಕೊಡುವುದಿಲ್ಲ, ಸರ್ಕಾರವೇ ಗಮನ ಕೊಡುವುದಿಲ್ಲ, ಪೇರೆಂಟ್ಸ್ ಕೂಡ ಗಮನ ಕೊಡುವುದಿಲ್ಲ. ಪೇರೆಂಟ್ಸ್ ಗಮನ ಕೊಡೋದಿಲ್ಲ ಅಂತ ನನಗೆ ಗೊತ್ತಾದ್ದು ನಾನು ಶಾಲೆ ಆರಂಭಿಸಿದ ಮೇಲೆ. ಏನಂದರೆ ಪೇರೆಂಟ್ಸ್ಗಳಿಗೆ ನೀವು ಇದು ಫೌಂಡೇಶನಲ್ ಎಜುಕೇಷನ್, ನಾವಿಲ್ಲಿ ಬಹಳ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಇಂಥ ಖರ್ಚುಗಳಿವೆ, ಈ ಖರ್ಚುಗಳು ಇರೋದ್ರಿಂದ ಈ ಖರ್ಚುಗಳನ್ನು ನೀವು ಪೂರೈಸಿಕೊಡಬೇಕು ಅಂದರೆ, ನಮ್ಮದು ಗ್ರ್ಯಾಂಟಿ ಇಲ್ಲದ ಶಾಲೆ, ಪೂರೈಸಿಕೊಡಬೇಕಂದ್ರೆ ಪೇರೆಂಟ್ಸ್ ಅದಕ್ಕೆ ತಯಾರಿಲ್ಲ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ಹೇಗಿದೆ ಪರಿಸ್ಥಿತಿ ಅಂದರೆ, ನಮ್ಮದೇ ಶಾಲೆಯಲ್ಲಿ ಕಂಡ ಉದಾಹರಣೆ. ಎಸ್ ಎಲ್ ಸಿ ಮಕ್ಕಳಿಗೆ ಸೆಂಡ್ ಆಫ್ ಪ್ರೋಗ್ರಾಮ್ ಅರೇಂಜ್ ಮಾಡಿದೆವು. ಸೆಂಡ್ ಆಫ್ ಇದ್ದ ದಿವಸ ಆ ತರಗತಿಯಲ್ಲಿ ಇದ್ದದ್ದು 6 ಹುಡುಗಿಯರು. ಆ 6 ಹುಡುಗಿಯರು ಸಹ ಒಂದೇ ಯೂನಿಫಾರ್ಮ್ದ ಲಂಗ ತೆಗೆದುಕೊಂಡು ಖರೀದಿ ಮಾಡಿ ಬಂದಿದ್ದಾರೆ. ಎಲ್ಲರೂ ಸಹ ಹೇಗೆ ಅಂದರೆ ಹೀಗೆ ನಡೆಯುತ್ತೆ. ಅವರು ಆ ಲಂಗದ ಎತ್ತಬೇಕು, ಯಾಕಂದರೆ 6 ಇಂಚ್ ಉದ್ದ ಉಂಟು ಅವರಿಗಿಂತ. ಇವರ ಕೆಲಸ ಏನಂದರೆ ಇದನ್ನು ಎತ್ಕೊಂಡು ನಡೆಯುವುದು. ಎಲ್ಲಿ ಕರೆದ್ರೂ ಅವರು ಯಾವ ಕೆಲಸಕ್ಕೂ ಸಿಗುವುದಿಲ್ಲ, ಯಾಕಂದರೆ ಕೈಯಲ್ಲಿ ಇದುಂಟಲ್ಲ. ಆಮೇಲೆ ಬಹುಮಾನ ತೆಗೊಳ್ಳಿಕ್ಕೆ ಹೋದಲ್ಲಿ ಬಹುಮಾನ ತಗೊಂಡ ಮೇಲೆ ಸಹ ಅವ್ರಿಗೆ ಕಷ್ಟ, ಅದನ್ನ ಹಿಡ್ಕೊಂಡು ಹೋಗೋದು ಹೇಗೆ ಅಂತ. ನಾನು ಯಾಕೆ ಇದನ್ನು ಹೇಳ್ತೇನೆಂದರೆ, ಆ 6 ಹುಡುಗಿಯರ ಪೈಕಿ 4 ಹುಡುಗಿಯರ ಬಂದಿರು ನಮಗೆ ಯಾವಾಗಲೂ ಕಷ್ಟ, ನಮಗೆ ಯಾವಾಗಲೂ ಕಷ್ಟ ಅಂತ ಫೀಸ್ ಕೊಡೋದವರು. ಆದರೆ ಈ ಇದಕ್ಕೆ ಹಣ ಉಂಟು. ನಾನು ಇದ್ದಂದು ಕಂಡ ಮೇಲೆ ಮರುದಿವಸ ಒಂದು ಅಸೆಂಬ್ಲಿಯಲ್ಲಿ ಕೇಳಿದೆ, ಏನಂದರೆ ನಮ್ಮ ಶಾಲೆಯಲ್ಲಿ ಯೂನಿಫಾರ್ಮ್ ಇಲ್ಲ. ಯಾಕೆ ಯೂನಿಫಾರ್ಮ್ ಇಲ್ಲ ಅಂದರೆ, ಪ್ರಕೃತಿಯಲ್ಲಿಯೇ ಯೂನಿಫಾರ್ಮ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಅದರಿಂದ ಮಕ್ಕಳಿಗೆ ಖುಷಿ ಅದು. ಅವೇರ್ ಡೇ ಕಲರ್ ಡ್ರೆಸ್, ಓಹ್ ವಿ ಆರ್ ಲಕ್ಕಿ ಅಂತ. ಯೂನಿಫಾರ್ಮ್ ಯಾರು ಲೈಕ್ ಮಾಡೋದಿಲ್ಲ, ನಂಗೆ ಗೊತ್ತಿಲ್ಲ ನೀವೇನು ಮಾಡ್ತೀರಿ ಅಂತ. ಆದರೆ ಲೈಕ್ ಮಾಡೋದಿಲ್ಲ, ಈ ಕಲರ್ ಡ್ರೆಸ್ಸನ್ನು ಲೈಕ್ ಮಾಡ್ತಾರೆ. ಹಾಗಾಗಿ ನಾನು ಮಕ್ಕಳಿಗೆ ಕೇಳಿ, ನೋಡಿ ನಿಮಗೆ 2 ದಿವಸ ನಿಮ್ಮಲ್ಲಿ ಯೂನಿಫಾರ್ಮ್ ಇದೆ, ಗುರುವಾರ ಮತ್ತು ಸೋಮವಾರ ಒಂದು ಯೂನಿಫಾರ್ಮ್ ಡ್ರೆಸ್ ಆಯಿತಲ್ಲ, ಇನ್ನು ಉಳಿದದ 4 ದಿವಸ ಇರೋದು, ಒಟ್ಟು ನಿಮ್ಮಲ್ಲಿ 5 ಡ್ರೆಸ್ ಸಾಕು. 5 ಡ್ರೆಸ್ಗಿಂತ ಹೆಚ್ಚು ಡ್ರೆಸ್ ಇರೋರು ಎಷ್ಟು ಜನ ಇದ್ದೀರಿ ಅಂತ. ಎಲ್ಲರೂ 5 ಡ್ರೆಸ್, ಎಷ್ಟು 15ಕ್ಕಿಂತ ಹೆಚ್ಚಿರೋರು ಇದ್ದೀರಾ, ತುಂಬ ಜನ ಕೈ ಎತ್ತಿದರು. ಅಂದರೆ ನಮ್ಮಲ್ಲಿ ಏನಾಗಿದೆ, ಡ್ರೆಸ್ಸಿಗೆ ನಾವು ಎಷ್ಟು ಸಹ ಖರ್ಚು ಮಾಡಲಿಕ್ಕೆ ತಯಾರಿದ್ದೇವೆ, ಐಸ್ ಕ್ರೀಮ್ ಎಷ್ಟು ಸಹ ಖರ್ಚು ಮಾಡಲಿಕ್ಕೆ ತಯಾರಿದ್ದೇವೆ, ಬೇರೆ ಎಷ್ಟೋ ವಿಷಯಕ್ಕೆ ಎಷ್ಟು ಸಹ ಖರ್ಚು ಮಾಡಲಿಕ್ಕಿದ್ದಾರೆ ಪೇರೆಂಟ್ಸ್, ಪ್ರಾಥಮಿಕ ಶಿಕ್ಷಣಕ್ಕೆ ಖರ್ಚು ಮಾಡಲಿಕ್ಕೆ ತಯಾರಿಲ್ಲ. ವಿಚಿತ್ರ ಅಂದರೆ ನಮ್ಮಲ್ಲಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಕಷ್ಟ ಕಷ್ಟ ಅಂತ ಹೇಳಿ ಕೊನೆಗೆ ಸಹ ಸ್ವಲ್ಪ ಬಾಕಿ ಇಟ್ಟು ಸರ್ಟಿಫಿಕೇಟ್ ತಗೊಂಡು ಹೋಗಿ ಕಾಲೇಜಿಗೆ ಹೋಗುವಾಗ ಅವರು ಸೈನ್ಸ್ ಎಜುಕೇಷನ್ಗೆ 30,000 ಕೊಟ್ಟು ಸೇರಿಸ್ತಾರೆ. ನಾನು ಪೇರೆಂಟ್ಸನ್ನು ದೂರದಲ್ಲ, ನಮ್ಮಲ್ಲಿ ಮೆಂಟಾಲಿಟಿ ಏನಿದೆ ಅಂತ ಹೇಳುದು ನಾನು. ಸೊ ಸರ್ಕಾರಕ್ಕೂ ಆಸಕ್ತಿ ಇಲ್ಲ, ಯಾರಿಗೂ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಆಸಕ್ತಿ ಇಲ್ಲ. ನಿಜವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸಬೇಕು. ಜಪಾನ್ನಲ್ಲಿ ಈ ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ಬಗ್ಗೆ ಬಹಳ ವಿಶಿಷ್ಟವಾದ ಪ್ರಯೋಗಗಳಾಗ್ತವೆ. ಒಂದು ಎಕ್ಸಾಂಪಲ್ ನಮ್ಮ ಶಾಲೆಗೆ ಬಂದು, ನಾವು ದಯವಿಟ್ಟು ಎಲ್ಲರೂ ಒಮ್ಮೆ ನಮ್ಮ ಶಾಲೆಗೆ ವಿಸಿಟ್ ಮಾಡ್ಬೋದು ಅಂತ ರಂಜನ್ ಅವರು ಹೇಳಿದಾಗ ನಾನು ನಿಮಗೆ ಆಮಂತ್ರಣ ನಾನೇ ಕೊಡ್ತೇನೆ. ದಯವಿಟ್ಟು ಒಮ್ಮೆ ಬಂದು ನೋಡಿ. ನಮ್ಮಲ್ಲಿ ಒಂದು ಬರಹದ ಮನೆ ಅಂತಿದೆ. ಆ ಬರಹದ ಮನೆಯನ್ನು ನೋಡಿದವರು ಒಬ್ಬರು ಹೇಳಿದರು, ಜಪಾನ್ನಲ್ಲಿ ಇದೇ ಸಿಸ್ಟಮ್ ಇರುವುದಂತ. ಏನು, ಮಕ್ಕಳಿಗೆ ಬರೆಯುವ ಒತ್ತಡ ಕೊಡಲಿಕ್ಕಿಲ್ಲ. 7 ವರ್ಷದವರೆಗೆ ಮಕ್ಕಳಿಗೆ ಬರೆಯುವ ಒತ್ತಡ ಕೊಡಲಿಕ್ಕಿಲ್ಲ. ಯಾಕೆ ಕೊಡಲಿಕ್ಕಿಲ್ಲ ಅಂದರೆ, ಅವರ ಬೆರಳು ಗಟ್ಟಿಯಾಗಿರುವುದಿಲ್ಲ. ಅವರ ಎಲುಬು ಗಟ್ಟಿಯಾದ ಮೇಲೆ ಬರೀಲಿಕ್ಕೆ ಕೊಟ್ಟರೆ ಸಾಕು, ಅವರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ತದೆ. ಈ ರೀತಿಯ ಚಿಂತನೆಯಿಂದ ನಾವು ಬರಹದ ಮನೆ ಅಂತ ಮಾಡಿದ್ದೇವೆ. ಹೀಗಾಗಿ ನಾನು ಶಾಲೆ ಮಾಡಲಿಕ್ಕೆ ಕಾರಣ ನನಗೆ ಈ ಥರದ ನೋವು ಕ್ಲಾಸಲ್ಲಿ ಖಂಡಿತ. ಛೇ, ಇದನ್ನು ಏನಾದರೂ ಸರಿ ಮಾಡಬೇಕಿದ್ರೆ ಪ್ರಾಥಮಿಕ ಶಾಲೆ ಮಾಡಬೇಕಂದ್ರೆ ಪ್ರಾಥಮಿಕ ಶಾಲೆ ಮಾಡಲಿಕ್ಕೆ ಹೊರಟೆ. ಆಗ ನನ್ನ ಕಲೀಗ್ ಸಿಕ್ಕದವರು ಹೇಳಿದರು, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ. ಏನು, ನೀವು ಕಾಲೇಜ್ ಮಾಡಬೇಕು, ಕಾಲೇಜ್ ಮಾಡಿದ್ದೀವಿ 3 ವರ್ಷದ ರಿಸಲ್ಟ್ ಕೊಟ್ಟು ಒಳ್ಳೆಯ ಹೆಸರು ಪಡಿಬಹುದು, ಇದಕ್ಕೆ ನೀವು 12 ವರ್ಷ ರಿಸಲ್ಟಿಗೆ ಕಾಯಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಅವರಿಗೆ ಉತ್ತರ ಕೊಡಲಿಕ್ಕೆ ನನ್ನ ಪ್ರಶ್ನೆ ಇಲ್ಲ. ನನ್ನ ಆಸಕ್ತಿಯಿಂದ ಮಾಡೋದು. ದಯವಿಟ್ಟು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ, ಎಷ್ಟೋ ಶಾಲೆಗಳನ್ನು ಮಾಡುವವ್ರ ಹತ್ರ ಕೇಳಿ ನೀವು ಯಾಕೆ ಮಾಡಿದ್ದು ಅಂತ. ಅವರ ಉತ್ತರ ಏನಿರುತ್ತೆ ಗೊತ್ತಿಲ್ಲ. ಆದರೆ ನನ್ನ ಉತ್ತರ ಏನಂದರೆ, ಪ್ರಾಥಮಿಕ ಶಿಕ್ಷಣ ನಮ್ಮ ದೇಶದಲ್ಲಿ ಒಳ್ಳೆಯದಾಗೋದಕ್ಕೆ ಒಂದು ಒಳ್ಳೆಯ ಮಾಡೆಲ್ ಕೊಡಬೇಕು. ಇದು ನನ್ನ ಇದಿತ್ತು, ಆಸಕ್ತಿ ಇತ್ತು. ಆ ದೃಷ್ಟಿಯಿಂದ ಇದನ್ನು ಮಾಡಿದೆ. ಮಾಡಿದಾಗ ನಮ್ಮ ಶಾಲೆ ಹೇಗಿದೆ ಅಂದರೆ, ಒಂದು ಗುಡ್ಡದ ಮೇಲಿದೆ. ಒಂದು ಹಾಳು ಗುಡ್ಡವನ್ನು ಖರೀದಿ ಮಾಡಿ ಆ ಗುಡ್ಡದಲ್ಲಿದ್ದಂಥ ಎಲ್ಲ ಮರಗಳನ್ನು ಉಳಿಸಿಕೊಂಡು, ನೀವು ಬಂದರೆ ನೋಡ್ಬೋದು, ಒಂದು 70 ವೆರೈಟಿಯ ಗುಡ್ಡಗಳ ಮರಗಳು ನಮ್ಮಲ್ಲಿವೆ. ಒಂದು 80 ವೆರೈಟಿಯ ಬಳ್ಳಿಗಳಿವೆ, ಮತ್ತಷ್ಟು ಕುರುಚಲು ಗಿಡಗಳಿವೆ, ವಿವಿಧ ಹೂಗಿಡಗಳಿವೆ, ಔಷಧೀಯ ಸಸ್ಯಗಳ ವನ ಇದೆ. ಇದನ್ನೆಲ್ಲ ನಾನು ಯಾಕೆ ಇಟ್ಟುಕೊಂಡದಂದರೆ, ನೇಚರ್ ಈಸ್ ದ ಬೆಸ್ಟ್ ಟೀಚರ್. ಮತ್ತು ನೇಚರ್ ಇದ್ದರೆ ಮಕ್ಕಳಿಗೆ ಆಸಕ್ತಿ ಜಾಸ್ತಿ, ಮಕ್ಕಳಿಗೆ ಒಂದು ಖುಷಿ. ಅದರಿಂದ ಆ ರೀತಿಯ ಒಂದು ಇದನ್ನು ಇಟ್ಟು ಸೌಲಭ್ಯವನ್ನು ಇಟ್ಟುಕೊಂಡು ನಾವು ಶಾಲೆಯನ್ನು ಮಾಡಿದ್ದೇವೆ. ನಮ್ಮ ಶಾಲೆ ಮಾಡೋದಕ್ಕೆ ಇನ್ನೊಂದು ಸೌಲಭ್ಯ ನನಗೆ ಏನಾಯಿತು ಅಂದರೆ, ಶಾಲೆಗೆ ಒಬ್ಬರು ಕನ್ಸಿಸ್ಟೆಂಟಾಗಿ ಶಿಕ್ಷಣ ಕೊಡುವವರು ಬೇಕು. ಅದಕ್ಕೆ ನನ್ನ ಮಡದಿ ಅಪಾಯಿಂಟ್ ಮಾಡಿದೆ. ಅವ್ರು ಬಿ ಎಡ್ ಆಗಿತ್ತಷ್ಟೇ ಆಮೇಲೆ ಜವಾಬ್ದಾರಿ ತಗೊಂಡು ಈಗ 30 ವರ್ಷಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಡೆಸ್ಕೊಂಡು ಬರ್ತಾ ಇರುವುದಂದರೆ ಸಣ್ಣ ಕೆಲಸ ಅಲ್ಲ. ಯಾರನ್ನು ನಿಭಾಯಿಸ್ಕೊಂಡು ಹೋಗಬೇಕು, ಬಿ ಎಡ್ ಆದ ಶಿಕ್ಷಕರನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಹಾಗಾಗಿ ಆ ರೀತಿಯ ಒಂದು ಪ್ರಯತ್ನಕ್ಕೆ ನನಗೆ ಸಹಾಯ ಕೂಡ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವ ವಿಷಯಗಳು ತುಂಬ ಇವೆ. ಒಂದು ವಿಷಯ ಹೇಳ್ತೇನೆ ಏನಂದರೆ, ನಮ್ಮ ಶಾಲೆ ನೋಡಲಿಕ್ಕೆ ಯಾರಾದರೂ ಬಂದರೆ ನಾನು ಅವರಿಗೆ ಯಾವ ಬಿಲ್ಡಿಂಗ್ ತೋರಿಸೋದಿಲ್ಲ, ಬೆಂಚ್ಗಳನ್ನು ತೋರಿಸೋದಿಲ್ಲ, ಡೆಸ್ಕ್ ತೋರಿಸೋದಿಲ್ಲ. ಅವರಿಗೆ ತೋರಿಸೋದು ಏನಂದರೆ, ನಮ್ಮ ಶಾಲೆಯಲ್ಲಿ ಒಂದು ಬರಹದ ಮನೆ ಅಂತಿದೆ. ಅದು ಅಂದರೆ ಮಕ್ಕಳು ಹೊಯ್ಗೆಯಲ್ಲಿ ಬರೀಬಹುದಾದಂಥ ಒಂದು ಮನೆ. ಗುರುಕುಲ ಅಂತಿದೆ, ಒಂದು ದೊಡ್ಡದಾದ ಮರ, ಬಹಳ ಎತ್ತರವಾದ ಮರ, ಎತ್ತರವಾದ ಮರದ ಅಡಿಯಲ್ಲಿ ಒಂದು ಗುರುಗಳು ಕೂತ್ಕೊಳ್ಳುವ ಜಾಗ ಮತ್ತು ವಿದ್ಯಾರ್ಥಿಗಳು ಕಲಿಯುವ ಜಾಗ ಅದೊಂದು ಮಾಡಿದ್ದೇವೆ. ಕಲಾಶಾಲೆ ಅಂತಿದೆ, ಕಲಾಶಾಲೆ ಅಂದರೆ ಪಕ್ಕ ರಾಕ್, ಬರೇ ಕಲ್ಲು ಕಲ್ಲು ಇಲ್ಲ ಇರುವಂಥ ಒಂದು ಜಾಗದ ಮೇಲೆ ನಾವು ಬಿಲ್ಡಿಂಗನ್ನು ಕಟ್ಟಿ ಅಲ್ಲಿ ಕಲಾತ್ಮಕ ಸಂಗತಿಗಳನ್ನು ಇಟ್ಟಿದ್ದೇವೆ. ಕಲ್ಲಿನ ಕಲಾತ್ಮಕ ಸಂಗತಿಗಳು, ಮರದ ಕಲಾತ್ಮಕ ಸಂಗತಿಗಳು, ಮಕ್ಕಳಲ್ಲಿ ಕೂತು ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಸೂರ್ಯಾಲಯ ಅಂತ ಮಾಡಿದ್ದೇವೆ. ಸೂರ್ಯಾಲಯ ಅಂದರೆ ಸೂರ್ಯನಿಗೆ ಒಂದು ದೇವಸ್ಥಾನ, ಸೂರ್ಯನಿಗೊಂದು ದೇವಸ್ಥಾನ ತುಂಬ ಬೇರೆ ಕಡೆ ಇರಬಹುದು, ಅಲ್ಲಿ ಮೂರ್ತಿಗಳಿವೆ. ನಮ್ಮ ಸೂರ್ಯಾಲಯದಲ್ಲಿ ಮೂರ್ತಿ ಇಲ್ಲ, ಒಂದು ಗೋಲ ಇದೆ ಮತ್ತು ಮಾಡು ಇಲ್ಲ ಗೋಡೆಯೂ ಇಲ್ಲ, ಆ ಥರದೊಂದು ಸೂರ್ಯಾಲಯ. ಅಷ್ಟ ಗ್ರಹಗಳಿವೆ. ಆದರೆ ಅದರ ಪ್ರಯೋಜನ ಏನಂದರೆ ಅಲ್ಲಿ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಸೈನ್ಸ್ ಕಲಿಸ್ಲಿಕ್ಕೆ ಆಗ್ತದೆ, ಸ್ವಲ್ಪ ಸೋಷಲ್ ಕಲಿಸ್ಲಿಕ್ಕೆ ಆಗ್ತದೆ. ಸೈನ್ಸ್ ಏನು ಕಲಿಸೋದಂದರೆ ಮಕ್ಕಳಿಗೆ ನ್ಯೂಟನ್ನ ಲಾ ಅಂತ ಕಲಿಸ್ಲಿಕ್ಕೆ ಒಳ್ಳೆ, ಮತ್ತು ಗ್ರಾವಿಟೇಷನ್ ಪವರ್ ತೋರಿಸ್ಲಿಕ್ಕೆ ಸಾಧ್ಯ ಉಂಟು. ಆಮೇಲೆ ಟ್ರ್ಯಾಕ್ಗಳಿವೆ, ಆ ಟ್ರ್ಯಾಕಲ್ಲಿ ನಾವು ಇದನ್ನು ಉಪಯೋಗಿಸ್ತೇವೆ. ಏನು ಉಪಯೋಗಿಸ್ತೇವೆ ಅಂದರೆ ಅವರಿಗೆ ಸೂರ್ಯ ಧ್ಯಾನ ಮತ್ತು ಸೂರ್ಯ ನಮಸ್ಕಾರ ಹಾಕ್ಲಿಕ್ಕೆ ಉಪಯೋಗಿಸ್ತೇವೆ. ಹೀಗೆ ಸೂರ್ಯಾಲಯ ಇದೆ. ಆಮೇಲೆ ಏನೊಂದು ಸ್ಟೇಜ್ ಇದೆ, ಇದು ಅರ್ಧ ಚಂದ್ರಾಕಾರದಲ್ಲಿದೆ. ನಾವು 30 ವರ್ಷಗಳ ಹಿಂದೆ ರೌಂಡ್ ಬಿಲ್ಡಿಂಗನ್ನು ಕಟ್ಟಿ, ವೃತ್ತಾಕಾರದ ಬಿಲ್ಡಿಂಗನ್ನು ಕಟ್ಟಿ ಮಕ್ಕಳೆಲ್ಲ ವೃತ್ತಾಕಾರವಾಗಿ ಕೂತ್ಕೊಳ್ಳುವ ಹಾಗೆ ಮಾಡಿ ಅದರ ಮಧ್ಯೆ ಟೀಚರ್ ನಿಲ್ಲಿಸಿ ಪಾಠ ಮಾಡೋದು. ಕಾರಣ ಇದರ ಲಾಭ ಏನಂದರೆ ಮಕ್ಕಳಿಗೂ ಲಾಭ ಉಂಟು, ಟೀಚರಿಗೂ ಲಾಭ ಉಂಟು. ಮಕ್ಕಳು ಕರೆದಾಗೆಲ್ಲ ಟೀಚರ್ ಮಕ್ಕಳ ಹತ್ರ ಹೋಗ್ಬೋದು, ಟೀಚರನ್ನು ಬೇಕಾದಾಗ ಮಕ್ಕಳು ಟೀಚರ್ ಹತ್ರ ಹೋಗ್ಬೋದು, ಸೇವಕರು. ಹಾಗೆ ಇಲ್ಲಿರುವ ಎಲ್ಲರಿಗೂ ಸಹ ನಾನು ನನ್ನ ಮನಸ್ಪೂರ್ವಕವಾಗಿ ಶಿರಸ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.
5: ಇಷ್ಟವರೆಗೆ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲ ನಿಖುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇನ್ನಿತ ದಿನ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಾಮಂಜೂರು ಬೊಕ್ಕ ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಸಂಸದ ಕಲಾವಿದರನ್ನು ಕೂಡುಪಾಡೊಂದು ಶ್ರೀ ರಾಕೇಶ್ ರೈ ಅಡ್ಕಮೇರ್ನ ನಿರ್ದೇಶನಡು ಇಂದ್ರಜಿತು ಕಾಳಗ ಪನ್ಪಿನ ಪೊರ್ಲ ಪ್ರಸಂಗನು ಗೊಬ್ಬುದು ತೋಜಾವೆರೆ ಗುಲ್ಲರು ಹಿಮ್ಮೇಳಡು ಭಾಗವತರು ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಚೆಂಡೆ ಶ್ರೀ ಮುರಾರಿ ಕಡಂಬಳಿತಾಯ ಮದ್ದಳೆ ಮಾಸ್ಟರ್ ವರುಣ್ ಹೆಬ್ಬಾರ್ ಚಕ್ರತಾಳ ನಿರಂಜನ್ ಅಡ್ಡ್ಯನಡ್ಕ

0: ಮುಮ್ಮೇಳಡ್ ಶ್ರೀರಾಮ ದಿನೇಶ್ ಬಂಗೇರ ಲಕ್ಷ್ಮಣ ಮಿಲನ್ ಪಣಂಬೂರು ವಿಭೀಷಣ ಸಂತೋಷ್ ಕುಮಾರ್ ರಾವಣ ಶ್ರೀಜಿತ್ ಆರಿಗ ಹನುಮಂತ ಚರಣರಾಜ್ ಕುಕ್ಕಾಜೆ ಮಾಯಾ ಸೀತೆ ಜ್ಯೋತ್ಸ್ನಾ ನೀಲಾಧರ್ ಇಂದ್ರಜಿತು ರೋಹಿತ್ ಮಳಲಿ ಶುಕ್ರಾಚಾರ್ಯ ಸಂದೇಶ್ ಮಂದಾರ ಜಾಂಬವ ವಿಶ್ವನಾಥ ಶೆಟ್ಟಿ.
1: ಈಗ ಇಂದ್ರಜಿತು ಕಾಳಗ ಈ ಯಕ್ಷಗಾನದ ಮೂರನೇ ಕಂತು.
2: ಅಂದು ತೋರಿಸಿದ ಶೌರ್ಯಕ್ಕಿಂತ ನೂರು ಮಡಿ ಶೌರ್ಯ ತೋರಿಸ್ತೇನೆ.
3: ಅಂದು
2: ಸುಟ್ಟದ್ದು ಲಂಕೆ ಸುಟ್ಟದ್ದು, ಇಂದು ನಿನ್ನ ಪೂರ್ತಿ ನಿನ್ನ ಶರೀರವನ್ನು ಸುಡ್ತೇನೆ. ಬರ್ತೇನಾದ್ರೂ
3: ನಿನ್ನ

0: ಈಶನಾಗೆ ನಾಲಾರೆಯು ಯಾದವರು ಸೀತೆಯ ದೇವರಾಗಿದ್ದಾನೆ. ಪ್ರವಾಗನೆದುರೊಳು ತಲೆಯರಿವನೆಂದರು ಮಾಯದ ಯುವತಿಯನ್ನು ನಿರ್ಮಿಸುತ್ತ ಖಳ ಕಡುಗವನ್ನು ಕಳಗಿಡಲು ಅನಿಲ ಜನ ಮುಂದೋದರಿ ದಾಮಾಯೇ
1: ರಾಮನಲ್ಲಿ ಯುದ್ಧವನ್ನು ಮಾಡಿದ್ದೇನೆ ಕೈ ಸೋತೆ ಹನುಮಂತನ ಕೂಡ ಯುದ್ಧವನ್ನು ಮಾಡಿದೆ ಎಂದಾದರೆ ಅವನಲ್ಲಿ ಕೀಶಾಂಡು ಜಯಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಸೋಲನು ಅವರಿಗೆ ಪ್ರಾಪ್ತವಾಗುತ್ತಾ ಉಂಟು. ಏನು ಮಾಡಲಿ ಏನು ಮಾಡಲಿ, ಗೆಲುವನ್ನು ಸಂಪಾದಿಸಿಕೊಳ್ಳಬೇಕು. ಹೇಗೆ ಹೇಗೆ ನೇರವಾಗಿ ಹತ್ರ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮಾಯಾ ಯುದ್ಧವನ್ನು ಬಲ್ಲವರು ನಾವು. ಮಾಯೆಯಿಂದ ಏನನ್ನಾದರೂ ಕೂಡ ಸೃಷ್ಟಿಸುವಂತ ನಮಗೆ ಆಗುತ್ತದೆ. ಆದ್ದರಿಂದ ಮಾಯದ ಸೀತೆಯನ್ನು ನಿರ್ಮಿಸಿ ಕಪಿ ಪಾಳಯದ ಮುಂದೆ ಮಾಯನ್ನು ಕತ್ತರಿಸಿದೆ ಇವರೆಲ್ಲರೂ ಧೃತಿ ಕೆಡುತ್ತಾರೆ. ಆ ಬಳಿಕ ಗೆಲುವನ್ನು ಸಂಪಾದಿಸಿಕೊಳ್ಳಬಹುದು. ಮಾಯದ ಸೀತೆಯನ್ನು ನಿರ್ಮಿಸಿ

0: ತಾಯಿ.
1: ಸಿಂಹದ ಬಾಯಿಗೆ ಸಿಕ್ಕ ಹುಲ್ಲೆ ಮರಿಯಂತಾಗಿದ್ದೇನೆ.
0: ಅಯ್ಯೋ,
1: ಅಂದು ಅಶೋಕವನದಲ್ಲಿ 8 ದಿವಸಗಳಲ್ಲಿ ಶ್ರೀರಾಮಚಂದ್ರನನ್ನು ನನ್ನನ್ನು ಒಂದಾಗಿಸದೆ ಇದ್ದರೆ ಆತನ ಬಂಟನಲ್ಲವೆಂದು ಶಪಥ ಮಾಡಿದ್ದೆ ನೀನು. ಆದರೆ ಇಂದು ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವಾಗಿದ್ದಾರೆ. ನನ್ನ ಕಾಂತನೊಂದಿಗೆ ಸೇರಿಸು, ನನ್ನನ್ನು ಈ ರಾಕ್ಷಸನ ವಶದಿಂದ ಬಿಡಿಸು. ಹನುಮ, ನಿನ್ನ ತಾಯಿಯ ರೋದನಿಗೆ ನಗುವು ಅರ್ಥವಾಗದೆ ಹೋಯಿತೆ.
0: ಅಮ್ಮ,
1: ನನ್ನನ್ನು ಬಿಡಿಸು ಮಗನೇ, ನನ್ನನ್ನು ಬಿಡಿಸು.
0: ಅಳಬೇಡ ತಾಯಿ, ಅಳಬೇಡ. ನೀನು ಕಣ್ಣೀರು ಹಾಕಿದೆ ಅಂತ ಆದ್ರೆ, ಈ ರೀತಿ ರೋಧಿಸುತ್ತಿ ಅಂತ ಆದ್ರೆ, ಅದನ್ನು ಸಹಿಸುವಂತ ಶಕ್ತಿ ನನಗಿಲ್ಲ. ಆ ಕಣದಲ್ಲಿ ನಾನು ಮಾತಾಡ್ತೇನೆ. ಎಷ್ಟಾದ್ರೂ ನಾನು ಮತಿವಂತನಲ್ವೇ ಅಮ್ಮ.

ಕಳನೇ ಕೇಳು ಸುತ್ತ ನಿಂತ ತಾತ ಪೌಲ.

0: ಮತಿವಂತನೆ.
1: ದುಡುಕು ಎನ್ನುವುದು ಜೀವನದಲ್ಲಿ ಕೆಡುಕನ್ನೇ ಉಂಟು ಮಾಡುತ್ತದೆ ಅಂತೆ. ಕೆಡುಕು ಅಂತ ಬಂದ್ರೆ ಅದು ಅತಪತನಕ್ಕೆ ಹೇತು ಆಗುತ್ತದೆ. ಅಂತಹ ದುಡುಕಿನ ನಿರ್ಧಾರಕ್ಕೆ ನೀನು ಹೋಗಬಾರದು. ನೀನು ಯಾರು?
0: ಯಾರು?
1: ನಿನ್ನ ಬಗ್ಗೆ ನೀನು ತಿಳ್ಕೊಳ್ಳುವಪ್ಪ.
0: ನಾನು ತಿಳಿದುಕೊಂಡವನೇ ಇದ್ದೇನೆ.
1: ಕಾಲದಲ್ಲಿ ನೀನು ಹುಟ್ಟಿದವನೇ ಹೌದಾಗಿದ್ರು ಕೂಡ ನಿನ್ನ ವಂಶ ಎಂದದ್ದು? ನೀನು ಯಾರು? ಪೌಲಾಸ್ಯ ವಂಶದಲ್ಲಿ ಹುಟ್ಟಿದವನು, ವಿಶ್ವವಸುವಿನ ಮೊಮ್ಮಗ, ರಾವಣೇಶ್ವರನ ಮಗ. ರಾವಣೇಶ್ವರನೇನು ಸಾಧಾರಣ ವ್ಯಕ್ತಿಯೇ ಹೇಳು? ಅತುಲ ಭುಜವಾದನು, ಹೌದು, ಚತುರ್ದಶ ಭುವನದಲ್ಲದ ರಾವಣ ಎನ್ನುವಂತಹ ಕೀರ್ತಿಯನ್ನು ಸಂಪಾದಿಸಿದವನು. ಯಾವುದೋ ವಿಷಮ ಗಳಿಗೆಯಲ್ಲಿ ಸೀತಾ ವ್ಯಾಜ್ಯದ ವಿಚಾರಕ್ಕೆ ಬಂದು ಆತ ಕೆಟ್ಟ ಅಂತ ಒಂದು ಬಿಟ್ರೆ ಬೇರೆ ಯಾವ ವಿಚಾರದಲ್ಲಾದ್ರೂ ರಾವಣನನ್ನು ನಿಂದಿಸುವವರಿದ್ದಾರ ಹೇಳು. ಎಂತಹ ಕೋವಿನವ
0: ಈಗಾದರೂ ತಿಳಿಯುತ್ತ ನನ್ನಪ್ಪನ ಪರಾಕ್ರಮ
1: ನಿಜವಾಗಿ ಹೇಳಬೇಕಾ? ಶ್ರುತಿ ಶಾಸ್ತ್ರ ವಿಶಾರದನು, ಹೌದು,
0: ಎಲ್ಲವನ್ನು ತಿಳಿದವನಿದ್ದಾರೆ.
1: ಶಾಸ್ತ್ರ ಉಪನಿಷತ್ತು ವೇದಗಳನ್ನ ಹತ್ತು ಮುಖದಲ್ಲಿಯೂ ಏಕಬಾರಿಯಲ್ಲಿ ಹತ್ತು ಬರಿಯಾಗಿ ವಿಸ್ತರಿಸಬಲ್ಲಂತಹ ಮಹಾಮೇಧಾವಿ ಆ ರಾವಣೇಶ್ವರ ಎನ್ನುವುದು ಸ್ಪಷ್ಟವಂತೆ ನಾವು ಕೇಳಿ ತಿಳಿದಿದ್ದೇವೆ. ಮಾತ್ರವಲ್ಲ, ಆತನ ಶಕ್ತಿ ಸಾಮರ್ಥ್ಯಕ್ಕಿಂತಲೂ ದೈವಬಲವನ್ನು ನಾವು ಮೆಚ್ಚಬೇಕಾದಂತೆ ಪರಶಿವನನ್ನೇ ಒಲಿಸಿಕೊಂಡು ಆತನಿಂದಲೇ ಚಂದ್ರವಾಸವನ್ನು ಪಡೆದುಕೊಂಡನಂತೆ. ಮಾತ್ರವಲ್ಲ, ರಾವಣೇಶ್ವರ ಎನ್ನುವಂತಹ ಬಿರುದನ್ನು ಸಂಪಾದಿಸಿದ್ದಾನೆ.
0: ದಶಗಂಠ ರಾವಣ,
1: ದಶಗಂಠ ರಾವಣ ಎಷ್ಟು ಹೇಳಿದ್ರು ಕಡಿಮೆ. ಆದ್ರೆ ಅಂತಹ ವೀರನ ಮಗನಾಗಿ ನೀನು ಇಂತಹ ನೀಚ ಕೃತ್ಯಕ್ಕೆ ತೊಡಗುತ್ತೀಯಾ ಹೇಳು? ಅಬಲೆಯಾದ ಹೆಣ್ಣೊಬ್ಬಳನ್ನು ತಲೆ ಕಡಿಯುವುದಕ್ಕೆ ಮುಂದಾಗುತ್ತೀಯಲ್ಲ. ಇದು ನಿನ್ನ ವಂಶಕ್ಕೆ ಇದು ಮಸಿಯಲ್ವೆ?
0: ಹೌದು.
1: ಎಂದಿಗೂ ಅಂತಹ ತಪ್ಪನ್ನು ಮಾಡಬಾರದು. ನಿನ್ನ ಉಳಿತಿಗಾಗಿ ಹೇಳುತ್ತೇನೆ.
0: ಏನನ್ನು?
1: ಅಬಲೆಯಾದ ಸ್ತ್ರೀ ತಮ್ಮ ತಾಯಿಯನ್ನು ಬಿಟ್ಟು ಬಿಡಯ್ಯ.

0: ಕಾಡಿನ ಮರಕ್ಕೆ ಹಾರುವಂತಹ ಕಫಿ ನಿನಗೆ ಈ ರೀತಿಯಾಗಿಯೂ ಮಾತನಾಡುವುದಕ್ಕೆ ಬರುತ್ತದಲ್ವೋ?
1: ಏನಾದ್ರೂ ತಪ್ಪು ಮಾತಾಡಿದ್ದೇನೆ?
0: ನಾನು ಬಹುಳಷ್ಟೇ ನನ್ನಪ್ಪ ರಾವಣ ದಶಗಂಟ ಚತುರ್ದಶ ಪುವಣದಲ್ಲ ಶಿವಭಕ್ತನಿದ್ದಾನೆ. ಆದ್ದರಿಂದ ಶ್ರೀ ಹತ್ಯೆಯನ್ನು ಮಾಡಬಾರದು. ಹೌದು ಹೌದೇನೋ ಹನುಮಂತ, ಈ ರೀತಿಯಾಗಿ ಕಾಡಾಗಾಡಿಯಾಗಿ ಯುದ್ಧ ನಡೆಯಬೇಕಾದರೆ ಕಾರಣರಾರು? ಸೀತೆ ನಮ್ಮ ಕಳವಂಶಕ್ಕೆ ಕೊಲ್ಲಿ ಇಟ್ಟಂತಹ ಈಕೆಯನ್ನು ಸುಮ್ಮನೆ ಬಿಡುತ್ತೇನೆ ಎಂಬುದಾಗಿ ತಿಳಿದೆಯಾ? ಇವರ ತಾನ

0: ಕನಕ ಮಹಾರಾಜರಿಗೆ ಭೂಮಿಯನ್ನು ಉಳುವಾಗ ಸ್ವರ್ಣ ಪೆಟ್ಟಿಗೆಯಲ್ಲಿ ದೊರೆತವಳಂತೆ ನಾನು.
1: ಹೌದು ತಾಯಿ, ಹೌದು.
0: ಹಾಗಾಗಿ ನನಗೆ ಸೀತೆ ಎಂದು ಕರೆದರು.
1: ಜನಕ
0: ಮಹಾರಾಜರಿ ನನ್ನನ್ನು ಸಾಕಿ ಬೆಳೆಸಿದರಿಂದ ಅವರ ಮಗಳೆನಿಸಿ ಜಾನಕಿ ಎಂದು ಕರೆದರು. ನಂತರ ಆ ಪರಶಿವನ ಧನುವನ್ನೆತ್ತಿ ರಾಘವ ದೇವ ವಿವಾಹವಾದರು.
1: ಹೌದು,
0: ನಮ್ಮವರನ್ನು ಅಯೋಧ್ಯೆಯಲ್ಲಿ ಹೇಗೆಲ್ಲ ಕೊಂಡಾಡಿದರು. ಆದರೆ ಏನು ಬಂತು, ಈ ಜನ್ಮದಲ್ಲಿ ಅಲ್ಲದೆ ಹೋದರು ಪೂರ್ವ ಜನ್ಮದಲ್ಲಿ ಅದೆಷ್ಟು ಕೆಟ್ಟ ಕರ್ಮಗಳನ್ನು ಸಗಿದ್ದೇನು. ಕಟ್ಟವರು ಯಾರು?
1: ಅಯ್ಯೋ
0: ಹನುಮ, ನನ್ನನ್ನು ಬಿಡಿಸು ಮಗನೇ, ನನ್ನನ್ನು ಬಿಡಿಸು. ಈ ರಾಕ್ಷಸರ ವಶದಿಂದ ನನ್ನನ್ನು ಬಿಡಿಸು.
1: ತಾಯೇ ಅಳ್ಬೇಡಮ್ಮ,

0: ವಾಕ್ಯವನ್ನು ಸದಾವಕಾಶ ನಿನಗೆ ಒದಗಿ ಬರಲಿ
1: ಎಂದು. ಅವಕಾಶ ಅಗತ್ಯ ಇಲ್ಲ.
0: ಅದಕ್ಕಾಗಿ ನಿನ್ನ ಪೂರ್ವದ ಎಲ್ಲ ವಿಚಾರವನ್ನು ನಿನ್ನಲ್ಲಿ ಅರುಹಿದೆ, ನನಗೆ ಗೊತ್ತಿಲ್ಲ ಅಂತಲ್ಲ, ನೆನಪಿಸುವಂತ ಪ್ರಯತ್ನವನ್ನು ಮಾಡಿದೆ. ಈಗಲೂ ಅಷ್ಟೇ, ನಿನಗೆ ನೆನಪಿಸುವಂತಹ ಕಾರ್ಯ ಒಂದಿದೆ.
1: ಯಾವುದು?
0: ಯಾವುದು ಬಲ್ಲೆಯ?
1: ಯಾವುದು?
0: ಸಾಮಾನ್ಯವಾದಂತಹ ವ್ಯಕ್ತಿಯೊಬ್ಬ ಜನಿಸ್ತಾನೆ, ಹೌದು, ಜನಿಸಿ ಬೆಳೆಯುತ್ತಾನೆ. ಬೆಳೆಯುವಾಗ ಆತ ಮಾಡುವಂತಹ ಕರ್ಮ ಧರ್ಮಗಳೇ ಆತನಿಗೆ ಪಾಪವೋ ಪುಣ್ಯವೋ ಅವಶೇಷ ಆತನ ಜೊತೆಯಲ್ಲಿ ಕುಡಿಬರುತ್ತದಂತೆ. ಹೌದು, ನೀನು ಮಾಡುವಂತಹ ಸಕಲ ಕಾರ್ಯದಲ್ಲಿಯೂ ನಿನಗೆ ಪಾಪ ಪುಣ್ಯದ ಶೇಷವನ್ನು ಉಳಿಯುವುದಕ್ಕುಂಟು.
1: ನಾನು ಯಾವ ಪಾಪ ಕಾರ್ಯಗಳನ್ನ ಸಲುತ್ತಾ ಇದ್ದೇನೆ?
0: ಈಗ ಮಾಡುತ್ತಾ ಇರೋದು ಮತ್ತೇನು?
1: ಏನನ್ನು?
0: ಪಂಚಮಹಾ ಪಾಪಗಳಲ್ಲಿ ಒಂದಾದಂತ.
1: ಯಾವ ಪಾಪ?
0: ಸ್ತ್ರೀ ಹತ್ಯಾ ದೋಷ.
1: ಸ್ತ್ರೀ ಹತ್ಯಾ ದೋಷ?
0: ಸ್ತ್ರೀ ಹತ್ಯಾ ದೋಷವನ್ನು ಯಾರೊಬ್ಬರು ಮಾಡಕೂಡದು. ಅದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಶಾಸ್ತ್ರದಲ್ಲೇ ಉಲ್ಲೇಖಿಸುವಂತೆ ಅಂತಹ ಪಂಚಮಹಾ ಪಾಪಗಳಲ್ಲಿ ಒಂದನ್ನಾದರೂ ಮಾಡಿದ್ರೆ ಮುಂದಿನ ಯುಗ ಯುಗಗಳಲ್ಲಿಯೂ ಕುಂಭಿ ಪಾಪದ ಶಿಕ್ಷೆ ಆತನಿಗೆ ಬದ್ಧವಾಗುತ್ತದೆ ಅಂತೆ. ನೀನಾದರೂ ಯಾರು ಹೇಳು? ಸಾಮಾನ್ಯನೇ, ಕೇವಲ ಮಗನಾಗಿ ಒಬ್ಬ ಹುಡುಗ ಬೇಕು ಎನ್ನುವ ಕಾರಣಕ್ಕಾಗಿ ರಾವಣನನ್ನು ಪಡೆದದ್ದಲ್ವಲ್ಲ. ಆತನ ಸಂಕಲ್ಪವೇ ಬೇರೆ. ಸಮರ್ಥ ಉತ್ತರಾಧಿಕಾರಿ ಒಬ್ಬ ಬೇಕು ನಮಗೆ ಎನ್ನುವ ನಿಯಮದಿಂದಲೇ ಆತ ನಿನ್ನನ್ನು ಸಂಕಲ್ಪಿಸಿದಂತೆ. ಆತನ ಸಂಕಲ್ಪವೇ ಆಕಾರ ಮೂರ್ತಿವೆತ್ತು ಬಂದ ಹಾಗೆ ನೀನು ಜನಿಸಿದೆ. ಜನಿಸಿದಂತಹ ನೀನು ಆತನ ಆಶೆ ಆಕಾಂಕ್ಷೆಗಳಿಗೆ ಸರಿಯಾಗಿ ವರ್ತಿಸಿದೆ. ಒಂದು ಕಾಲದಲ್ಲಿ ಇಂದ್ರನನ್ನೇ ಸೋಲಿಸಿ ಇಂದ್ರಾರಿ ಎನ್ನುವಂತಹ ಪದವನ್ನು ಬಿರುದನ್ನು ನೀನು ಪಡೆದವನು. ಅಂತ ಶ್ರೇಷ್ಠತೆ ಉಳ್ಳವನು ನೀನು ಮಾತ್ರವಲ್ಲ, ನಾಳೆ ಅಖಂಡ ಲಂಕೆಗೆ ನೀನು ಉತ್ತರಾಧಿಕಾರಿಯಾಗಿ ಬೇಕಾದವನು. ದಮ್ಮೆಗೆ ನೀನು ಪಾಪದಲ್ಲಿ ತೊಡಗಿದೆ ಅಂತಾದ್ರೆ ನಾಳೆ ನಿನ್ನಿಂದ ಆಳಲ್ಪಡುವಂತಹ ಪ್ರಜೆಗಳು ಏನಂದುಕೊಂಡಾರು ಎನ್ನುವುದನ್ನು ನೀನು ಅರ್ಥೈಸಿಕೊಳ್ಳಬೇಕು.
1: ಏನು ಹೇಳುತ್ತಾರೆ?
0: ಒಂದೊಮ್ಮೆಗೆ ನೀನು ಇಂತಹ ಪಾಪಕೃತದಲ್ಲಿ ತೊಡಗಿದವನು ಎನ್ನುವುದು ಅವರಿಗೆ ತಿಳಿಯಿತು ಅಂತಾದ್ರೆ ನಾಳಿನ ದಿನ ಅವರೆಷ್ಟು ಬೇಸರ ಪಡ್ಕೊಂಡಾರು. ನಮ್ಮನ್ನಾಡುವಂತಹ ರಾಜನೇ ಇಂತಹ ಪಾಪಕೃತದಲ್ಲಿ ಒಳಗಾಗಿದ್ದಾನೆ, ಇನ್ನು ನಮ್ಮನ್ನು ಕಾಯುವವರು ಯಾರು ಎನ್ನುವ ಹಾಗೆ. ಆದ್ದರಿಂದಾಗಿ ನಿನ್ನ ಉಳಿತಿಗಾಗಿ ಹೇಳುತ್ತೇನೆ,
1: ಏನೋ
0: ಇಂತಹ ಪಾಪಕೃತ್ಯ ಮಾಡಬೇಡ. ಶ್ರೀಹತ್ಯ ಮಹಾಪಾಪ.

0: ಬಂದು
1: ಹೌದು
0: ಪಾತಕದ ಕೃತ್ಯವನ್ನು ಅದರ ಧರ್ಮವು ನರರಿಗೆ ಸುರರಿಗೆ ವಾನರರಿಗೆ ಎಂಬುದಾಗಿ ಭೇದ ಉಂಟೇನು?
1: ಇಲ್ಲ, ಎಲ್ಲರಿಗೆ ಒಂದೇ.
0: ಹಾಗಾದ್ರೆ ನೀನು ಲಂಕಿನಿಯನ್ನು ಕೊಲ್ಲಲಿಲ್ವು?
1: ಲಂಕಿನಿಯೇ? ಅಯ್ಯೋ, ಅವಳನ್ನ ಅಬಲೆ ಅಂತ ಕರೆದವರಾದ್ರು ಯಾರು?
0: ಅವಳ ಹೆಣ್ಣವು
1: ಹೆಣ್ಣವುದು ಸಬಲೆ
0: ಅವಳನ್ನು ಕೊಂದಿದ್ದಿ, ನಿನಗೆ ಪಾಪ ಕಾರ್ಯ ಬರುವುದಿಲ್ವೋ? ಆ ವಿಚಾರ ಬಿಡು. ನಿನ್ನ ರಾವಣನಂತಹ ಆತ ಮರ್ಯಾದ ಪುರುಷೋತ್ತಮ ಕರ್ಮ ಮಾರ್ಗದಲ್ಲೇ ಗಮಿಸುತ್ತಿರುವಂತಹ ಆತ ತಾಟಕಿಯನ್ನು ಕೊಂದಿಸಾಗಿದ್ದಾನೆ, ಅದು ಪಾಪ ಕಾರ್ಯವಲ್ವೋ?
1: ಅದಕ್ಕೆ ಗುರುವಿನ ನಿರ್ದೇಶನ ಉಂಟು ಇಂದ್ರಾರಿ.
0: ನೀವು ಮಾಡಿದಕ್ಕೆ ಗುರುವಿನ ನಿರ್ದೇಶನ, ನನಗೆ ರಾವಣನ ನಿರ್ದೇಶನ ಉಂಟು. ಈಕೆಯನ್ನು ಕೊಲ್ಲುವುದೇ ಸರಿ, ಇವರ ತಲೆಯನ್ನು.
2: ಬಾಲವನ್ನು ಸುಡಿಸಿಕೊಂಡ ಹಾದಿಯಲ್ಲಿ ಹೊಯ್ ನೋಡಿ ಬದುಕಿದಕ್ಕೂ ನಿಂತ ಲದಿಕ ಕ್ರೋಧದಲ್ಲಿ ಖಡಗವನ್ನು ಜಳಪಿಸಿ ಛೇದಿ ಬಿಸುಡರು ಧನೆಗೆ ಸೀತೆಯ ಮಾರುತ ಜನ ಮುಂದೆ
0: ಒಂದು ಕಾಲದಲ್ಲಿ ಬಾಲಕ್ಕೆ ಬೆಂಕಿಯನ್ನು ಸುಡಿಸಿಕೊಂಡು ಹೋಗಿದಾಡಿದಂತಹ ನೀನು ಈಗ ಬಂದು ನನಗೆ ಬುದ್ಧಿವಾದನ್ನು ಹೇಳ್ತಾ ಇದ್ದೀಯಾ?
1: ಬದುಕು
0: ಹೌದು, ಇವಳ ತಲೆಯನ್ನು ಸತ್ತ

0: ಅಂದ ಸತ್ವಾಗು. ಅಯ್ಯಯ್ಯೋ, ಏನು ದುರ್ಘಟನೆ ನಡೆಯುವುದಕ್ಕಿತ್ತು? ರಕ್ಕಸ ಕತ್ತಿಯನ್ನು ಬೀಸಿದ, ಅದೊಂದು ಮಾತ್ರ ನನ್ನ ಕಣ್ಣಿನಲ್ಲಿ ಇನ್ನೂ ಸ್ಪಷ್ಟವಾಗಿದೆ. ಆ ಕ್ಷಣವೇ ಒಮ್ಮೆಲೆ ನುಗ್ಗಿ ಆತ ಏರಿದಂತಹ ರಥವನ್ನು ಗೊತ್ತಿ ಗೊತ್ತಿ ಪುಡಿ ಮಾಡಿದ್ದೇನೆ. ಎಲ್ಲಿ ಸತ್ತು ಹೋದ ಅಂತ ಗೊತ್ತಿಲ್ಲ. ಅವ ಕಾಣದಿದ್ರೆ ಹೋಯ್ತು, ನಮ್ಮ ಅವ ಎಲ್ಲಿ ಹೋದ? ಅವನಿಜೆ ಅವನಿಜೆ.
1: ಅಯ್ಯಯ್ಯೋ.

0: ಅಯ್ಯೋ ನನ್ನ ಕಣ್ಣುಗಳನ್ನೇ ನಾನು ನಂಬುವುದಕ್ಕಾಗುತ್ತಾ ಇಲ್ಲವಲ್ಲ, ಏನಾಗಿ ಹೋಯಿತು? ಕ್ಷಣಾರ್ಧದಲ್ಲಿ ರಕ್ಕಸ ಬೀಸಿದ ಕತ್ತಿಯನ್ನು ನಾನು ತಡೆಯಲಿದ್ದೇನೆ ಎನ್ನುವ ಹಾಗೆ ಭಾವಿಸಿದೆ. ಆದರೆ ಒಮ್ಮೆ ತೊಂಬೆದೆ ಆತನ ಆ ಘಾತಿ ನಮ್ಮ ತಾಯಿಯ ವೃಂದವನ್ನೇ ಕೆಳಗುಳಿಸಿಬಿಟ್ಟಿದ್ದಲ್ಲ. ಹಂಸದೂಲಿಕ ಅಥರ್ಪದಲ್ಲಿ ಮಲಗಿರಬೇಕಾದಂತಹ ಮಾತೆ ಈ ಕಾಲಕ್ಕೆ ನಿರ್ಗತಿಗಳಾಗಿ ನೆಲದ ಮೇಲೆ ಮಡಗಿದ್ದಾಳೆ. ಅದು ಹಸುವನ್ನು ಕರೆದುಕೊಂಡು, ಅಯ್ಯೋ ನನ್ನ ದುರ್ವಿನಿಯೇ, ಅಯ್ಯೋ ರಾಮ, ತಂದೆ ಪ್ರಭುವೇ, ನಿನಗೆ ಎಂತೂ ನಾನು ಮುಖವನ್ನು ತೋರಿಸಲಿ ಪ್ರಭು? ಒಂದೊಮ್ಮೆಗೆ ನಮ್ಮ ಸೀತೆ ಎಲ್ಲಿ ಹೋದಳು ಎನ್ನುವ ಹಾಗೆ ನೀನು ನುಡಿದೆ ಅಂತಾದ್ರೆ ನನಗೆ ಕೊಡುವುದಕ್ಕೆ ಉತ್ತರವಿದೆ. ನಮ್ಮ ಈ ಸುಟ್ಟ ನಾಲಿಗೆಯಲ್ಲಿ ಏನೆಂದು ಹೇಳಲಿ? ಹನುಮ, ನೀನಿದ್ದು ನನ್ನ ಸೀತೆಗೆ ಇಂತ ಗತಿ ಬರುತ್ತೆ ಎಂದು ನನ್ನೊಡೆಯ ಕೇಳಿದ ಅಂತಾದ್ರೆ ನಾನೇನು ಮಾಡಲಿ, ಏನು ಮಾಡಲಿ? ನಮ್ಮೊಡೆಯನಾದಂತಹ ಸುಗ್ರೀವ, ನನ್ನಲ್ಲಿಟ್ಟಂತಹ ವಿಶ್ವಾಸವನ್ನೇ ನಾನು ಮುರಿದು ಬಿಟ್ಟೆನಲ್ಲ. ಹೌದು, ಗತವಾದಕ್ಕೆ ಇಳಿದು ಕಣನ ಜೊತೆಯಲ್ಲಿ ಯುದ್ಧವನ್ನು ಸಾರಿ ನನ್ನ ಮಾತೆಯ ಸಾವಿಗೆ ನಾನೇ ಪರೋಕ್ಷವಾಗಿ ಕಾರಣನಾಗಿ ಬಿಟ್ಟೆನೋ ಏನೋ ಎನ್ನುವ ಹಾಗೆ ವಾಸವಾಗುತ್ತಾ ಉಂಟು. ಏನು ಗೊತ್ತಾ ಇಲ್ಲ, ಏನು ಮಾಡಲಿ? ಮಾತೆಯನ್ನೊಮ್ಮೆ ನೋಡಿದರೆ ಔಷಧಿಯೇ ಆಗುತ್ತಾ ಉಂಟು. ನನ್ನನ್ನೇ ಅಣಕಿಸಿ ನೋಡುವಂತೆ ಇದೆ. ಕಣ್ಣನ್ನು ಒಮ್ಮೆ ಮುಚ್ಚುತ್ತಾರೆ, ಒಮ್ಮೆ ತೆಗೆಯುತ್ತಾರೆ. ಹೆಪ್ಪು ಕಟ್ಟಿದ ರಕ್ತ ಆ ಶೋಳಿ ಹರಿದು ಬರುತ್ತಾ ಇದೆ. ಏನಿದು ಚಿತ್ರ, ಒಂದು ಅರ್ಥವಾಗುತ್ತಾ ಇಲ್ಲ. ಅಯ್ಯೋ ಅಯ್ಯೋ ತಲೆ ಸುತ್ತಾ ಇದೆ. ಅಯ್ಯೋ ಸ್ವಾಮೀಜಿ ಸ್ವಾಮೀಜಿ.
1: ಅನಿಲ ಆತ್ಮಜನ ಸಿಂಹ ನಿನದ ಬೇಕಿಲ್ಲ, ನಾನು ಜನ ಬಿಲ್ಲ ಠೇಕಾರ ಕೇಳುತ್ತಿದೆ ನಂಬವರೇ. ಹನುಮಂತನೇ ದೈವರೆಂಬುದವು ನೋಡಿ ಬಾರೆಂದು ರಘುಪತಿಯುದುರಲು.
2: ಬದಲಾಗಿ ರಾಕ್ಷಸರ ಆರ್ಭಟವೇ ಕೇಳುತ್ತಾ ಉಂಟು. ಒಮ್ಮೆ ಯುದ್ಧ ಭೂಮಿಗೆ ತೆರಳಿ ಅಲ್ಲಿನ ವರ್ತಮಾನಗಳನ್ನೆಲ್ಲ ತಿಳಿದು ಬರುವಿರಾ?
3: ಒಪ್ಪಣೆ.

அத்து இழிது பழகுத்தா கனலா தாற்றக்களும்.

0: ಹನುಮಾ
1: ಜಾಂಬವ ದೇವ
0: ಏನಯ್ಯ ಇದು? ಯಾಕೆ ಈ ರೀತಿಯಾಗಿ ಕಂಗೆಟ್ಟು ಖಿನ್ನವದನಾಗಿ ರಣಕಣದಲ್ಲಿ ಕುಸಿತಗೊಳ್ಳುತ್ತಿರುವೆ? ಏನಾಯಿತು? ನಿನ್ನ ಹಿಂದಿನ ದಿನದ ಗೈದ ಸಾಹಸವನ್ನು ತಿಳಿದು ಬರದಕ್ಕೆ ಬೇಕಾಗಿ ಶ್ರೀರಾಮಚಂದ್ರನೇ ನನ್ನನ್ನು ಇಲ್ಲಿಯವರೆಗೆ ಕಳಿಸಿದ್ದಾನೆ. ಅಯ್ಯ, ನಿನ್ನನ್ನು ಹುಡುಕಬೇಕಾದರೆ ಸಾಕು, ಸಾಕಾಗಿ ಹೋಯಿತು. ಇಲ್ಲಿ ಬಂದು ನೋಡಿದರೆ ಅಂಬರವೇ ಬೀಸುದು, ಶಿಲ ಮೇಲೆ ಬಿದ್ದ ಹಾಗೆ ಮರುಗುತ್ತಾ ಇರುವೆ. ಏನಾಯಿತು ಹನು? ಯಾಕೆ ಈ ರೀತಿ ಕಣ್ಣೀರನ್ನು ಸುರಿಯುತ್ತಾ ಇರುವೆ? ಏನಾಯಿತು? ನನ್ನಲ್ಲಿ ಹೇಳು, ನನ್ನಲ್ಲಿ ಹೇಳಪ್ಪ.

0: ಎಂದು ಹೇಳುವುದೇ.
1: ಏನಾಯ್ತಪ್ಪ
0: ಈ ಸುಟ್ಟ ಬಾಯಿಗೆ ಮತ್ತೊಂದು? ಹೌದು,
2: ಈ ದಿನ ಪ್ರಣೋತ್ಸಾಹದಿಂದ ಶತ್ರುಪಾಳಯದಿಂದ ಬಂದವರು ಯಾರು ಎನ್ನುವುದಾಗಿ ನಿಮಗೂ ತಿಳಿದಿದೆ ಅಷ್ಟೇ. ರಾವಣನ ಮಗ, ಆತನ ಶ್ರೀಮಂತ ಪುತ್ರ ಇಂದ್ರಾರಿ ಯುದ್ಧ ಕಣಕ್ಕೆ ಬಂದಿದ್ದಾನೆ. ಬಂದು ಶ್ರೀರಾಮನ ಜೊತೆಯಲ್ಲಿ ಹೋರಾಟವನ್ನು ಮಾಡಿದ. ಮಾಡಿದ ಬಳಿಕ ಕೈ ಸೋತು ಓಡಿ ಹೋದ. ಕೆಲ ಕ್ಷಣಗಳಲ್ಲಿ ತನ್ನ ರಥದೊಂದಿಗೆ ನನ್ನ ಮುಂಭಾಗಕ್ಕೆ ಬಂದ. ಒಂದೆರಡು ಮಾತುಗಳು ನಡೆದು ಹೋಯಿತು. ಆ ಮಾತಿನ ಪರಿಣಾಮ ಯುದ್ಧವೇ ಸಂಭವಿಸಿತು. ಯುದ್ಧದಲ್ಲಿ ಸೋತೆ ಮತ್ತೆ ಓಡಿ ಹೋದ. ಹೋದವನು ಹೋಗಲಿ ಶನಿ ಎನ್ನುವ ಹಾಗೆ.
1: ಅವ ಓಡಿ ಹೋದದ್ದಕ್ಕೆ ನೀನು ಇಲ್ಲಿ ಮರುಗುತ್ತಾ ಇರುವುದಾ?
0: ಕತೆ ಇನ್ನೂ ಉಂಟು ಜಂಬವರೆ.
1: ಏನದು
0: ಹೇಳಿ? ಓಡಿ ಹೋದನೆ. ಹೋದವನು ಹೋಗುತ್ತಿದ್ರೆ ನಾವು ಜಯಘೋಷವನ್ನು ಸಾರುತ್ತಾ ಇದ್ವಿ. ಆದ್ರೆ ಹಾಗೆ ಆಗಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಒಂದು ರೀತಿಯ ವಿಕಟ ನಗೆಯನ್ನು ಬೀರುತ್ತಾ ಮತ್ತೆ ನನ್ನ ಮುಂದೆ ಬಂದ. ಆದರೆ ಈ ಸಲ ಬಂದವನೇ ಒಬ್ಬನಾಗಿರಲಿಲ್ಲ. ಒಂದು ಕೈಯಲ್ಲಿ ಜಡಪಿಸುವ ಖಡ್ಗವನ್ನು, ಮತ್ತೊಂದು ಕೈಯಲ್ಲಿ ನಮ್ಮ ಸೀತಾಮಾತೆಯನ್ನು ದರಧರಣಿ ಎಳೆಕೊಂಡು ಬಂದ. ಸ್ವಾಮಿ, ದರಧರಣಿ ಎಳೆಕೊಂಡು ಬಂದ. ತಲೆಯನ್ನು ಕಡಿಯುತ್ತೇನೆ ಎನ್ನುವ ಹಾಗೆ ನನ್ನ ಮುಂದೆಯಲ್ಲಿ ನುಡಿದ. ಎಷ್ಟು ಬೇಡಿದೆ, ಎಷ್ಟು ಆತನಲ್ಲಿ ವಿನ್ನಯಿಸಿಕೊಂಡೆ. ದಮ್ಮಯ್ಯ ಹಾಕಿದೆ, ಬಿಡು ಅವನಿಜೆಯನ್ನು ಬಿಡು ಎನ್ನುವ ಹಾಗೆ ಗೋಗರೆದೆ. ಆದರೆ ನನ್ನ ಯಾವ ಮಾತಿಗೂ ಆತನಿಗೆ ಬಗ್ಗಲಿಲ್ಲ. ಅದರ ಪರಿಣಾಮವಾಗಿ ನಮ್ಮ ಅವನಿಜೆಯ ತುಂಡವನ್ನು ಕತ್ತರಿಸಿ ಬಿಟ್ಟ.
3: ಇದುವರೆಗೆ ಇಂದ್ರಜಿತ್ತು ಕಾಳಗ ಈ ಯಕ್ಷಗಾನದ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

0: ಹುಟ್ಟಕ್ ಮುಂಚೆನೆ ನನ್ ಒಂಟಿಯಾಗ ಬರಕ್ ಹೇಳ್ದೆ. ಬೇಕ್ ಹೇಳೋ,
1: ಇವತ್ತು ನಿನ್ ಹುಟ್ಟಿದ್ದೀನ ಅಲ್ವಾ, ನನ್ನಿಂದ ಏನಿನ ಮೊದಲನೇ ಶುಭಾಶಯ. ತಗೋ ಈ ಪುಟ್ಟ ಕಾಣಿಕೆ, ನನ್ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳು ಏಳು ಜನ್ಮದ ಪ್ರೀತಿಯ ಸ.

0: ಮರದ ಒಂದು ನಾನಿಯಲ್ಲೂ ನಿನ್ ಮುಖಾನೇ ಕಾಣ್ತಾ ಇದೆ.
1: ಇದ್ಯಾವುದೋ ಕವಿ ಮಾತಿರ್ಬೋದು, ಆದ್ರೆ ನಿನ್ ಒಂದೊಂದು ಧ್ವನಿಯಲ್ಲೂ ನನ್ನ ಭವಿಷ್ಯನೇ ಇದೆ.
0: ನಿನ್ ಪ್ರೀತಿನ ನಾನ್ ಮರೆತ ತಕ್ಷಣ ನನ್ ಜೀವ ನನ್ನನ್ನೇ ಮರೆಯುತ್ತೆ ಕಣೆ.

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ಬರ್ತೇನೆಟ ವಿಲ್ಫಿ ರೆಬಿಂಬಸ್ ಮೇರ್ಪಂಡಿನ ಕೆಲವೊಂದು ತುಳು ಪದಕುಲನಿಕೆ ನನ್ನ ಬರ್ತಾರೆ. ಒಂದು ಇನಿತ ತುಳು ಪ್ರಸಾರ ನನ್ನ ದುಂಬುದ ತುಳು ಪ್ರಸಾರ ಉಡುತ್ತಿಗ ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.